ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ. 1948ನೇ ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳಿನ 10ನೇ ತಾರೀಖು. ಸಮಯ 5:58:38. ಇದೀಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ಬೆಳಗ್ಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ತ್ರಿವೇಣಿ.

ಸುಕನ್ಯಾ ಪ್ರಭಾಕರ್ ಹಾಡಿದ ಕನಕದಾಸರ ರಚನೆಯನ್ನು ಕೇಳಿದರೆ. ಈಗ ವೃಂದಗಾನದಲ್ಲಿ ಜಗನ್ನಾಥ ದಾಸರ ರಚನೆ ಶಂಭೋ ಸುರ ಗಂಗಾಧರ.

0: ಪುರಾಣ ಎಂಬ ಪದವೇ ನಮಗೆ ಒಂದು ಅದ್ಭುತ ಸಂದೇಶ ನೀಡುತ್ತದೆ. ಪುರಾ ನೀತಂ ಇತಿ ಪುರಾಣಂ, ಅಂದರೆ ಪ್ರಾಚೀನ ಕಾಲದಿಂದ ಪರಂಪರಾಗತವಾಗಿ ಹರಿದು ಬಂದ ಜ್ಞಾನಸಾಗರವೇ ಪುರಾಣಗಳು. ಮಾನವ ಜೀವನದ ಅರ್ಥವೇನು, ನಮ್ಮ ಬದುಕಿನ ಗುರಿ ಏನು, ರುಜಿಮಾರ್ಗ ಯಾವುದು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ದಿವ್ಯ ಮಾರ್ಗದರ್ಶಿ ಗ್ರಂಥಗಳೇ ಪುರಾಣಗಳು. ಪರಂಪರೆಯ ಪ್ರಕಾರ ಬ್ರಹ್ಮನ ಬಾಯಿಯಿಂದ ಮೊದಲು ಪುರಾಣಗಳು ಉದ್ಭವಿಸಿ ನಂತರವೇ ವೇದಗಳು ಪ್ರಚಲಿತಕ್ಕೆ ಬಂದವು ಎಂದು ಹೇಳಲಾಗುತ್ತದೆ. ಇಷ್ಟಕ್ಕೂ ಈ ಕಲಿಯುಗದ ಜನರಿಗೆ ಪುರಾಣಗಳು ಒದಗಿದ್ದಾದರೂ ಹೇಗೆ? ದ್ವಾಪರಾಯುಗದಲ್ಲಿ ಭಗವಂತನೇ ಕಲಿಯುಗದ ಜನರ ಉದ್ಧಾರಕ್ಕಾಗಿ ಮಹರ್ಷಿ ಪರಾಶರರ ಪುತ್ರನಾಗಿ ಅವತರಿಸಿದ ಕೃಷ್ಣದ್ವೈಪಾಯನರು ಈ ಜ್ಞಾನವನ್ನು 18 ಮಹಾಪುರಾಣಗಳ ಮೂಲಕ ಸಂಗ್ರಹಿಸಿ ಲೋಕಕ್ಕೆ ನೀಡಿದವರು. ಇವರೇ ವೇದಗಳನ್ನು ವಿಭಾಗಿಸಿ ವೇದವ್ಯಾಸರೆನಿಸಿದ ಮಹಾಮಹಿಮ. ನಂತರದಲ್ಲಿ ಇವರೇ ಆದಿಗುರುವಾದರು. ಇವರು ಕೈಯಾಡಿಸಿದ ಯಾವ ಸಂಸ್ಕೃತ ಸಾಹಿತ್ಯವೂ ಇಲ್ಲ. ಎಂತಲೇ ಇವರ ಬಗೆಗೆ ಒಂದು ಮಾತಿದೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ, ಅಂದರೆ ಜಗತ್ತಿನಲ್ಲಿ ಇರುವುದೆಲ್ಲವೂ ವ್ಯಾಸರು ಹೇಳಿದ್ದೇ ಆಗಿವೆ. ಅವರು ಹೇಳದೆ ಬಿಟ್ಟದ್ದು ಏನೂ ಉಳಿದಿಲ್ಲ. ಪುರಾಣಗಳು ನಮಗೆ ಹೇಳೋದು ಏನು ಗೊತ್ತೇ? ಸತ್ಯವನ್ನು ಬಿಡಬೇಡಿ, ಧರ್ಮವನ್ನು ಕಾಯ್ದುಕೊಳ್ಳಿ, ಭಗವಂತನನ್ನು ಮರೆಯಬೇಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಧರ್ಮ ಕುಸಿದು ಅಧರ್ಮ ಹೆಚ್ಚಾದಾಗ ಭಗವಂತನು ಯುಗ ಯುಗಗಳಲ್ಲಿ ಅವತರಿಸಿ ಅವನತಿಗೆ ಇಳಿದ ಧರ್ಮವನ್ನು ಮೇಲೆತ್ತಿ ಶಿಷ್ಟರನ್ನು ರಕ್ಷಿಸುವನು, ಲೋಕಕಂಟಕರನ್ನು ಸಂಹರಿಸಿ ಭೂಮಿಯ ಭಾರವನ್ನು ಇಳಿಸುವನು. ತತ್ಸಂಬಂಧಿತ ಹಲವಾರು ರೋಚಕ ಕಥೆಗಳು ಪುರಾಣಗಳ ಹೃದಯದಲ್ಲಿ ಇವೆ. ಪುರಾಣಗಳ ಪ್ರತಿಪಾದನೆ ಮುಖ್ಯವಾಗಿ ಭಗವಂತನು ಎಲ್ಲೆಲ್ಲೂ ಇರುವನು, ನಿನ್ನೊಳಗೂ ಇರುವನು, ಅವನು ಪರಮ ದಯಾಮಯನು. ಪುರಾಣಗಳಲ್ಲಿನ ಪ್ರತಿಯೊಂದು ಕಥೆಯು ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ಸತ್ಯ ಹರಿಶ್ಚಂದ್ರನ ಸತ್ಯನಿಷ್ಠೆ, ಶ್ರೀರಾಮನ ಪಿತೃಭಕ್ತಿ, ಸತ್ಯಸಂಧತೆ ಧರ್ಮರಕ್ಷಣೆ, ಪ್ರಹ್ಲಾದನ ಭಕ್ತಿಭಾವ, ಇವೆಲ್ಲವೂ ನಮಗೆ ಹೇಳುವ ಪಾಠ ಒಂದೇ, ಅದುವೇ ಸತ್ಯಮೇವ ಜಯತೆ, ಸತ್ಯವೇ ಅಂತಿಮವಾಗಿ ಗೆಲ್ಲುತ್ತದೆ. ಪುರಾಣಗಳು ಕೇವಲ ಕಥೆಗಳಲ್ಲ, ಕಥೆಗಳ ಮೂಲಕ ನಮಗೆ ಕಲಿಸುವ ಕೆಲವು ಜೀವನ ವಿಧಾನಗಳು, ಆದರ್ಶಗಳು. ಅವುಗಳು ಯಾವುವೆಂದರೆ, ಕಷ್ಟ ಬಂದರೂ ಸತ್ಯವನ್ನು ಬಿಡಬೇಡಿ, ಪ್ರಲೋಭನೆ ಬಂದರೂ ಧರ್ಮವನ್ನು ತ್ಯಜಿಸಬೇಡಿ, ಭಗವಂತನಲ್ಲಿ ಭಕ್ತಿಯನ್ನು ಕಾಪಾಡಿಕೊಳ್ಳಿ. ಭಾಗವತ ಪುರಾಣವು ಭಕ್ತಿಯ ಮಹತ್ವವನ್ನು ಅತ್ಯಂತ ಸುಂದರವಾಗಿ ಹೀಗೆ ವಿವರಿಸುತ್ತದೆ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ, ಇವುಗಳೇ ಜೀವನವನ್ನು ಪವಿತ್ರಗೊಳಿಸುವ ಮೂರು ಸ್ತಂಭಗಳು. ಭಗವಂತನನ್ನು ಸ್ಮರಿಸುವ ಮನಸ್ಸೇ ನಮ್ಮನ್ನು ಉದ್ಧರಿಸುವ ಮಿತ್ರ. ನಮ್ಮ ದೇವರು ಅಲ್ಪತೃಪ್ತನು. ಒಂದು ದಳ ಶ್ರೀ ತುಳಸಿ, ಒಂದು ಬಿಂದು ಉದಕದೊಂದಿಗೆ ಭಗವಂತನನ್ನು ಅನನ್ಯ ಮನಸ್ಕನಾಗಿ ಅರ್ಚಿಸುವ ಮನಸ್ಸು, ಇವು ಸಾಕು ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಲು ಎನ್ನುತ್ತವೆ ಪುರಾಣಗಳು. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ, ಪುರಾಣಗಳು ಕಠಿಣವಾದ ವೈದಿಕ ತತ್ವಗಳನ್ನು ಸುಲಭವಾಗಿ ಕಥೆಗಳ ಮೂಲಕ ನಮ್ಮ ಮನಸ್ಸಿಗೆ ನಾಟುವಂತೆ ತಲುಪಿಸುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ರಚಿತವಾದ ಈ ಪುರಾಣಗಳು ಇಂದಿಗೂ ಜೀವಂತವಾಗಿವೆ. ಅದು ಕೇವಲ ಗ್ರಂಥಗಳಲ್ಲ, ಅವು ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಮೌಲ್ಯಗಳು, ನಮ್ಮ ನಿಜ ಆತ್ಮಸ್ವರೂಪಕ್ಕೆ ಹಿಡಿದ ಕನ್ನಡಿ, ಅಧ್ಯಾತ್ಮದ ತುಟ್ಟ ತುದಿ ಏರಿಸುವ ಮೆಟ್ಟಿಲುಗಳು. ಯಕ್ಷಗಾನ, ನಾಟಕ, ಕಾವ್ಯ, ಕಥೆಗಳ ಮೂಲಕ ಪುರಾಣಗಳು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಹಾಸುಹೊಕ್ಕಾಗಿ ನೆಲೆಸಿವೆ. ಕೊನೆಯಲ್ಲಿ ಹೇಳುವುದಾದರೆ, ಪುರಾಣಗಳನ್ನು ಓದುವುದು ಅಂದರೆ ಅದೊಂದು ಪುಣ್ಯ ಕಾರ್ಯ, ಪಾಪ ವಿಮೋಚಕ. ಪುರಾಣಗಳನ್ನು ಕೇಳುವುದು ಅಂದರೆ ಪುಣ್ಯಶ್ಲೋಕನಾದ ಪರಮಾತ್ಮನಿಗೆ ಮಾಡುವ ಉಪಾಸನೆ, ಭಗವಂತನಿಗೆ ಹತ್ತಿರವಾಗುವ ಸಾಧನೆ. ಸತ್ಯದ ಮಾರ್ಗದಲ್ಲಿ ನಡೆದು ಧರ್ಮವನ್ನು ಕಾಪಾಡಿ ಭಕ್ತಿಯಿಂದ ಬದುಕೋಣ, ಇದೇ ಪುರಾಣಗಳು ನೀಡುವ ಸಂದೇಶ.
1: ದಿವಾಣ ಕೇಶವ ಭಟ್ ಅವರ ಚಿಂತನವನ್ನು ಕೇಳಿದಿರಿ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:30. ಈಗ ದಿವಾಣ ಕೇಶವ ಭಟ್ ಅವರ ಚಿಂತನವನ್ನು ಕೇಳೋಣ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. 8:30 ಚಿತ್ರಗೀತೆಗಳ ಪ್ರಸಾರವಿದೆ. 9:05 ವಂದೇ

ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುವವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವರ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 9:30 ಭಾವಗಾನ ತಿಂಗಳ ಹಾಡು. ಆ ನಾ ಪೂರ್ಣಿಮಾ ಅವರ ರಚನೆಯನ್ನು ಮುರಳೀಧರ್ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಶರಧಿ ಪಾಟೀಲ್. 9:40 ಗಾಂಧಿ ಸ್ಮೃತಿ. 9:50 ಭಾವಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಉಡಲ್ದ ಪಾತೆರ. ಬಿನ್ನೇರ ನೊಟ್ಟುಗೂ ಪಾತೆರ ಕತೆ. ಬಿನ್ನೇರು ಸದಾಶಿವ ಬಾಲಮಿತ್ರ. ರಂಗ ನಿರ್ದೇಶಕರು ಸಂದರ್ಶಕರು ಅಕ್ಷತಾ ರಾಜ್ ಪೆರ್ಲಾ. 11:00 ವನಿತಾ ವಾಣಿಯಲ್ಲಿ ರಮ್ಯಾ ಅವರಿಂದ ಸ್ವರಚಿತ ಕವನಗಳ ವಾಚನ. 11:30 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ. ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಇಂದು PM ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. ರೂಪ ಮತ್ತು ದೀಪ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 2:40 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ಸಾಯಂಕಾಲ 5:00 ಚಿತ್ರಗೀತೆಗಳು. 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಇಂದು ರಿಷಬ್ ಶೆಟ್ಟಿ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:50 ಹಲೋ ಕೃಷಿರಂಗ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಬೇಸಾಯ ಕ್ರಮಗಳು. ಭಾಗವಹಿಸುವ ವಿಷಯ ತಜ್ಞರು ಬೋರೇಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 8:00 ವಾರದ ಅತಿಥಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಅನು ಬೆಳ್ಳೆ ಅವರಿಂದ ಸಣ್ಣ ಕಥೆ ತೆರೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ. ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳನ್ನು ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೇಗಿಲ ಹೂಡಲು ಹೋಗಿದೆ.

0: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವೇಪ್ಪರ್ ಅಂತ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕು, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ನಾವು ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನ ತಗೋಬೇಕು, ಮತ್ತೆ ಆಕಾರ ಕೊಡುವಿಕೆ ಸೌರವಿಕೆ ಟ್ರೈನಿಂಗ್ ಅಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತೆ ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನು ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡ್ಬೋದು, ಮತ್ತು ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡ್ಬೋದು, ಮತ್ತು ಬಾಳೆಯಲ್ಲಿ ಮಾಡ್ಬೋದು, ಮತ್ತು ಗೋಡಂಬಿಯಲ್ಲಿ ಮಾಡ್ಬೋದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟ್ರ್ ಅಂತರದಲ್ಲಿ ಅಥವಾ 5 ಮೀಟ್ರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟ್ರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತು ಗೋಡಂಬಿಯನ್ನು 3 ಮೀಟ್ರ್ ಅಥವಾ 5 ಮೀಟ್ರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದ್ರ ಬೇಸಾಯದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು, ಮಾವಿನಲ್ಲಾಗಲಿ, ಸೀಬೆಯಲ್ಲಾಗಲಿ, ಗೋಡಂಬಿಯಲ್ಲಾಗಲಿ, ಬಾಳೆಯಲ್ಲಾಗಲಿ, ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535250742. ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಇಂದಿನ ವಿಷಯ ಆಸ್ಟಿಯೋಪೋರೋಸಿಸ್ ಯಾಕೆ ಸೈಲೆಂಟ್ ಕಿಲ್ಲರ್. ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ.
1: ಆಸ್ಟಿಯೋಪೋರೋಸಿಸ್ ಇದನ್ನ ಸೈಲೆಂಟ್ ಕಿಲ್ಲರ್ ಹೇಳುವ ಮೇನ್ ಕಾರಣ ಏಕೆಂದ್ರೆ ನಮ್ಗೆ ತುಂಬಾ ಟೈಮ್ ತನಕ ಗೊತ್ತಿರಲ್ಲ. ಸೊ ಇದು ಡೆಫಿನೆಟ್ಲಿ 45 ಆದ ಮತ್ತೇನೆ ಇಮಿಡಿಯೇಟ್ ಆಗಿ ಬರುವಂತ ಕಾಯಿಲೆ ಅಲ್ಲ ಇದು. 30 ವರ್ಷದಿಂದ ಮೆಲ್ಲಕ್ಕೆ ನಮ್ಮ ಮೂಳೆ ವೀಕ್ ಆಗ್ತಾ ಹೋಗ್ತದೆ, ಒಂದ್ ಸ್ವಲ್ಪ ಟೈಮ್ ತನಕ ವೀಕ್ ಆಗ್ತದೆ, ಮತ್ತೆ ಒಂದ್ ಪಾಯಿಂಟ್ ಅಲ್ಲಿ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಆಸ್ಟಿಯೋಪೋರೋಸಿಸ್ ಬರೋ ಮೊದಲು ಬೋನ್ ಸ್ವಲ್ಪ ವೀಕ್ ಇದ್ದುದನ್ನು ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ, ಅದು ಮತ್ತೆ ಆಸ್ಟಿಯೋಪೋರೋಸಿಗೆ ಹೋಗ್ತದೆ. ಸೊ ಈ ಫೇಸ್ ಅಲ್ಲಿ ನಮ್ಗೆ ಯಾವುದು ಲಕ್ಷಣಗಳಿರೋದಿಲ್ಲ, ಪೇಷಂಟ್ಸ್ಗೆ ಯಾವುದು ಸಿಂಪ್ಟಮ್ಸು ಇರೋದಿಲ್ಲ. ಜನರಲೈಸ್ ಬ್ಯಾಕ್ ಪೇನ್ ಹೇಳ್ಬೋದು, ಸ್ವಲ್ಪ ಮಟ್ಟಿಗೆ ಮೈಕೆ ನೋವು ಆಗ್ತಿದೆ ಅಂತ ಹೇಳ್ತಾರೆ, ಆದರೆ ಯಾವಾಗಲೂ ಅವರಿಗೆ ಡೆಫಿನೆಟ್ ಕಾಸ್ ಗೊತ್ತಾಗಲ್ಲ ಇದರದ್ದು. ಸೊ ಅದಕ್ಕೆ ಇದು ಸೈಲೆಂಟ್ ಕಿಲ್ಲರ್, ಯಾಕಂದರೆ ನಮಗೆ ಯಾವುದು ಲಕ್ಷಣಗಳಿರೋದಿಲ್ಲ. ಒಂದು ಸತಿ ಬಿದ್ದಾಗ ಅಷ್ಟೇ, ಇಲ್ಲದ್ರೆ ಅಂದರೆ ಫೋರ್ಸ್ಫುಲಿ ಆದಾಗ, ಮೂಳೆ ಫ್ರ್ಯಾಕ್ಚರ್ ಆದಾಗ, ಇಲ್ಲದ್ರೆ ಬೆನ್ನು ಜಾಸ್ತಿ ಬಂದಾಗ ಅಷ್ಟೇ ನಮಗೆ ಗೊತ್ತಾಗೋದು. ಮತ್ತು ಇದರಲ್ಲಿ ನಾರ್ಮಲ್ ನಾವು ಇನ್ವೆಸ್ಟಿಗೇಷನ್ ಸ್ಕ್ಯಾನ್ಸ್ ಮಾಡಿಸ್ತೀವಿ, ಎಕ್ಸ್ರೇ ಆಗಿರ್ಬೋದು, ಸಿ ಟಿ ಸ್ಕ್ಯಾನ್ ಆಗಿರ್ಬೋದು, ಇದರಲ್ಲಿ ಆಸ್ಟಿಯೋಪೋರೋಸಿಸ್ ಅಷ್ಟು ಈಸಿಲಿ ಪಿಕ್ ಮಾಡಲಿಕ್ಕಾಗಲ್ಲ. ಏನು ಕ್ಲಿನಿಕಲ್ ಸೈನ್ಸು ಇರೋದಿಲ್ಲ, ಏನು ಇನ್ವೆಸ್ಟಿಗೇಷನ್ ಏನು ಪಿಕ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಆಸ್ಟಿಯೋಪೋರೋಸಿಸ್ನ ತುಂಬ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎಫೆಕ್ಟ್ಸ್ ಇರ್ತದೆ. ಒಂದು ಕಂಟಿನ್ಯೂಸ್ಲಿ ಬೆನ್ನು ಇರ್ತದೆ ಪೇಷಂಟ್ಸ್ಗೆ, ಏನಕ್ಕಿಂತ ಗೊತ್ತಿರಲ್ಲ, ಎಕ್ಸ್ರೇ ಮಾಡಿರ್ತಾರೆ, MRI ಮಾಡಿರ್ತಾರೆ, ಆದರೆ ಯಾವುದ್ರಲ್ಲಿ ತೊಂದರೆ ಕಾಣ್ತಿರಲ್ಲ, ಯಾಕಂದ್ರೆ ಬೋನ್ ವೀಕ್ ಇದೆ. ಸೊ ಅದರಿಂದ ಆಸ್ಟಿಯೋಪೋರೋಸಿಸ್ ಬಂದಿರ್ತದೆ. ಸೊ ಇದು ಶಾರ್ಟ್ ಟರ್ಮ್ ಎಫೆಕ್ಟ್ಸ್, ಜನರಲೈಸ್ ಬಾಡಿ ಪೇನ್ ಇರ್ಬೋದು ಮತ್ತು ಬ್ಯಾಕ್ ಪೇನ್ ಇರ್ಬೋದು. ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇದ್ರದ್ದು ಒಂದು ಏನು ಚಿಕ್ಕ ಇವೆಂಟ್ ಆದ್ರೂ ಫ್ರ್ಯಾಕ್ಚರ್ ಆಗ್ತದೆ. ನಾನು ಹೇಳಿದಾಗೆ ಒಂದು ಕಫ್ ಮಾಡಿದರೆ, ಕೆಮ್ಮದಲ್ಲಿ ಮಾಡಿದ್ರಲ್ಲೂ ಬೆನ್ನಲ್ಲಿ ಫ್ರ್ಯಾಕ್ಚರ್ ಆಗೋ ರಿಸ್ಕ್ ಇರ್ತದೆ. ತುಂಬ ಸಿವಿಯರ್ ಆಸ್ಟಿಯೋಪೋರೋಸಿಸ್ ಇದ್ರಲ್ಲಿ ನಾವು ತುಂಬ ಪೇಷಂಟ್ಸ್ ನೋಡ್ತೀವಿ, 50 ವರ್ಷದವರು ಏನೂ ಆಗಿರಲ್ಲ, ಬಿದ್ದಿರಲ್ಲ, ಏನೂ ಆಗಿರಲ್ಲ, ಜಸ್ಟ್ ಚೇರಲ್ಲಿ ಕುತ್ಕೊಳ್ಳಿಕ್ ಹೋಗ್ತಾರೆ, ಇಲ್ಲದ್ರೆ ಕೆಮ್ಮಲಿಕ್ಕೆ ಹೋಗ್ತಾರೆ. ಸೊ ಇದರಲ್ಲಿ ಅವರಿಗೆ ಬೆನ್ನಲ್ಲಿ ಫ್ರ್ಯಾಕ್ಚರ್ ಬರ್ತದೆ. ಸೊ ಈ ಥರ ಬೋನ್ ತುಂಬ ವೀಕ್ ಇರೋದ್ರಿಂದ ಏನು ಚಿಕ್ಕ ನಾರ್ಮಲ್ ಡೇ ಟು ಡೇ ವರ್ಕ್ ಮಾಡಿದ್ರಲ್ಲಿನೂ ಫ್ರ್ಯಾಕ್ಚರ್ ಆಗೋ ರಿಸ್ಕ್ ಇರ್ತದೆ. ಸೊ ಇದೊಂದು ಮೇನ್ ಇಂಪ್ಲಿಕೇಶನ್ ಆಸ್ಟಿಯೋಪೋರೋಸಿಸ್ದು. ಮೇನ್ ಸೋರ್ಸ್ ಇದ್ರದ್ದು ಡಯಟ್. ನಾವು ಫುಡ್ಡಲ್ಲಿ ಏನು ತಗೊಳ್ತೀವಿ, ಕ್ಯಾಲ್ಶಿಯಂ ಮೇನ್ಲಿ ನಮಗೆ ಫುಡ್ಡಿಂದ ಬರೋದು. ಈ ರೋಗ ಆಸ್ಟಿಯೋಪೋರೋಸಿಸ್ ಬರೋದು 40-45 ವರ್ಷಕ್ಕೆ, ಆದರೆ ಇದರ ಇಫೆಕ್ಟ್ಸ್ ಏನಿದೆ, ಇದರದ್ದೇನು ಟ್ರೀಟ್ಮೆಂಟ್ ಇದೆ, ನಾವು ಆಲ್ರೆಡಿ 20-30 ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಪ್ರಥಮವಾಗಿ ಇದು ನಮ್ಮ ಲೈಫ್ ಸ್ಟೈಲ್, ನಾವು ಹೇಗೆ 20-40 ತನಕ ಮ್ಯಾನೇಜ್ ಮಾಡಿರ್ತೀವಿ, ಅದರ ಇಫೆಕ್ಟ್ ನಮಗೆ 40-45 ಆದ ಮತ್ತೆ ಆಸ್ಟಿಯೋಪೋರೋಸಿಸ್ ಆಗಿ ಗೊತ್ತಾಗೋದು. ಸೊ ನಮ್ಮ ಡಯಟಿಂದ ಫಸ್ಟಿಗೆ ನಾವು 20-25 ಇರುವಾಗಲೇ ನಾವು ಹೆಲ್ದಿ ಫುಡ್ ಸ್ಟಾರ್ಟ್ ಮಾಡ್ಬೇಕು. ತಿನ್ನಲಿ, ಈಗ ತುಂಬ ಜನರು ನೋಡಿದಿರ ದ ಈಟ್ ಪ್ರೊಸೆಸ್ಡ್ ಫುಡ್. ಈ ಪ್ರೊಸೆಸ್ ಫುಡ್ಡಲ್ಲಿ ತುಂಬ ಅಂಶಗಳಿಲ್ಲ, ಕ್ಯಾಲ್ಶಿಯಂ ಇಲ್ಲ, ಮಿನರಲ್ಸ್ ಇಲ್ಲ, ವಿಟಮಿನ್ ಡಿದು ಕೊರತೆ ಇರ್ತದೆ. ಸೊ ಕ್ಯಾಲ್ಶಿಯಂ ಮೇನ್ಲಿ ನಾವು ಡಯಟಿಂದ ತಗೊಳ್ಬೇಕು. ವಿಟಮಿನ್ ಡಿ ಡಯಟಿಂದ ಜಾಸ್ತಿ, ಅದು ಬರೋದು ಚರ್ಮದಿಂದ ಹೋಗೋದು. ಸೊ ಅದರ ಮೇನ್ ಸೋರ್ಸ್ ಸನ್ಲೈಟ್. ಸೊ ಈಗದ ಜನ್ರೇಷನಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದದ್ರಲ್ಲಿ ಮತ್ತು ಜಾಸ್ತಿ ಔಟ್ಡೋರ್ಸ್ ಎಕ್ಸ್ಪೋಜರ್ ಇರೋದಿಲ್ಲ, ಸೊ ನಾವು ಸನ್ಲೈಟ್ ಎಕ್ಸ್ಪೋಜರ್ ತುಂಬ ಕಮ್ಮಿ ಇರ್ತದೆ. ಸೊ ಹೀಗಿರೋದ್ರಿಂದ ವಿಟಮಿನ್ ಡಿದು ಕೊರತೆ ಆಗ್ತದೆ. ಸೊ ಮೇನ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಆರ್ ದ ಮೇನ್ ಕಲ್ಪ್ರಿಟ್ಸ್ ಆಸ್ಟಿಯೋಪೋರೋಸಿಸ್ಗೆ. ಕ್ಯಾಲ್ಶಿಯಂ ಊಟದಿಂದ ಬರಬೇಕು, ಫುಡ್ಡಿಂದ ಬರಬೇಕು, ಡಯಟಿಂದ ಬರಬೇಕು. ಸೊ ಇದೆರಡು ನಾವು ಮೇಂಟೈನ್ ಮಾಡಿದರೆ ಮುಂದೆ ಹೋಗ್ತಾ ಆಸ್ಟಿಯೋಪೋರೋಸಿಸನ್ನು ನಾವು ಕಮ್ಮಿ ಮಾಡಲಿಕ್ಕೆ ಚಾನ್ಸಸ್ ಇದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಸ್ಟಿಯೋಪೋರೋಸಿಸ್ ಯಾಕೆ ಸೈಲೆಂಟ್ ಕಿಲ್ಲರ್. ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ. ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
3: ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ವಿಶೇಷ ಕೇಳುವಿರಿ. ಪ್ರಸ್ತುತಿ ಕಶ್ಯಪ್ ಪುತ್ತೂರು, ಆಕಾಶವಾಣಿ ಮಂಗಳೂರು. ಸಮಯ 6:50. ಕೇಳಿ ರೈತರಿಗೆ ಸಲಹೆ.
4: ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚು ಮಾಡುವ ಸಂದರ್ಭದಲ್ಲಿ ಮಳೆ ಕೊಯ್ಲು ಅನ್ನುವ ಶಬ್ದವನ್ನು ನಾವು ಹೆಚ್ಚು ಕೇಳುತ್ತೇವೆ. ಭೂಮಿಯಿಂದ ಇನ್ನಷ್ಟು ನೀರನ್ನು ಮೇಲೆತ್ತುವ ಬದಲು ನಾವು ಆ ಜಲಪಾತ್ರೆಗೆ ನೀರು ತುಂಬುವ ಕೆಲಸ ಮಾಡಬೇಕು. ಮಳೆ ಕೊಯ್ಲು ಇದುವೇ. ಬೀಳುವ ಮಳೆಯನ್ನು ಅದರ ಪಾಡಿ

0: ಹೀಗೆ ಓಡಲು ಬಿಡದೆ ನಮ್ಮ ಭವಿಷ್ಯದ ಬಳಕೆಗಾಗಿ ತಡೆಹಿಡಿಯುವುದು, ಇದು ಸುಸ್ಥಿರ ದಾರಿ. ನಮ್ಮ ಮಕ್ಕಳ ಮೊಮ್ಮಕ್ಕಳ ಕಾಲಕ್ಕೂ ನೀರು ಮಣ್ಣನ್ನು ಚೆನ್ನಾಗಿ ಉಳಿಸುವ ಉಪಾಯ. ಮಳೆ ಕೊಯ್ಲನ್ನು ನಮ್ಮ ಪೂರ್ವಜರು ಮೊದಲಿನಿಂದಲೇ ಮಾಡುತ್ತಾ ಬಂದಿದ್ದಾರೆ. ಹಲಸು ತೆಂಗಿನ ಕಾಂಡಕ್ಕೆ ತೆಂಗಿನಗರಿಯನ್ನು ಅಡ್ಡಕಟ್ಟಿ ಮಳೆಗಾಲದಲ್ಲಿ ನೀರು ಹಿಡಿಯುವ ಸಂಪ್ರದಾಯ ಮಲೆನಾಡಿನಲ್ಲಿ ಇದ್ದದ್ದನ್ನು ಕಾಣಬಹುದು. ಮಧ್ಯಪ್ರದೇಶದ ಮಾಂಡು, ರಾಜಸ್ಥಾನದ ಜಯಗಢ ಮುಂತಾದ ಕೋಟೆಗಳಲ್ಲಿನ ಮಳೆ ಕೊಯ್ಲಿನ ವ್ಯವಸ್ಥೆಗೆ ಶತಮಾನಗಳ ಚರಿತ್ರೆ ಇದೆ. ಕರಾವಳಿ ಕರ್ನಾಟಕದ ಮದಕಗಳು, ಗುಜರಾತ್ನ ಟಾಂಕಾಗಳು ಕೂಡ ಮಳೆ ನೀರನ್ನು ಸಂರಕ್ಷಿಸುವ ಹಳೆಯ ವಿಧಾನಗಳು. ದುರದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ಮಳೆ ನೀರು ಇಂಗಿಸುವ ಸೂಕ್ತ ವಿಧಾನಗಳು ಹೆಚ್ಚು ಪ್ರಚಾರದಲ್ಲಿ ಇಲ್ಲ. ಸೂಕ್ತವಾದ ಕ್ರಮ ಕೈಗೊಂಡರೆ ನಮ್ಮ ಬಹುತೇಕ ಊರುಗಳಲ್ಲಿ ಕೂಡ ಜನರೇ ಒಂದು ಪರಿಧಿಯವರೆಗೆ ನೀರಿನ ಸಂಕಟ ದೂರ ಮಾಡಲು ಸಾಧ್ಯ. ಮಳೆ ಎಲ್ಲಿ ಬೀಳುತ್ತಿದೆಯೋ ಅಲ್ಲೇ ಅದನ್ನು ಇಂಗಿಸುವುದು ಇಂದಿನ ಅಗತ್ಯ. ಇದನ್ನು ತತ್ಸ್ಥಳ ಮಳೆ ಕೊಯ್ಲು ಎಂದು ಕರೆಯುತ್ತಾರೆ. ತತ್ಸ್ಥಳ ಮಳೆ ಕೊಯ್ಲು, ಇನ್ಸಿಟ್ಯೂ ರೈನ್ ಹಾರ್ವೆಸ್ಟಿಂಗ್ ನಮ್ಮ ನಿಯಮವಾಗಬೇಕು. ಇದರಿಂದ ಮುಖ್ಯವಾಗಿ 4 ಪ್ರಯೋಜನಗಳಿವೆ. ನೀರಿಂಗಿಸುವ ಶ್ರಮ ಕಮ್ಮಿ, ಹಾಗಾಗಿ ಖರ್ಚು ಕಮ್ಮಿ. ದಿನಗೂಲಿಯ ಕಾರ್ಮಿಕರು ಕೂಡ ಮಾಡಿಕೊಳ್ಳಬಹುದು. ಸಲಹಾ ಶುಲ್ಕ ಕೊಟ್ಟು ದಿನ ಕಾಯಬೇಕಾದಂತಹ, ಪೇಟೆಯಿಂದ ಕರೆಸಬೇಕಾದ ದೊಡ್ಡ ತಜ್ಞರ ಸಲಹೆ ಇದಕ್ಕೆ ಬೇಕಾಗಿಲ್ಲ. ಆಳ ಅಧ್ಯಯನ ಬೇಕಿದ್ದರೂ ಆಸಕ್ತಿ ಶ್ರದ್ಧೆ ಇದ್ದರೆ ಇದನ್ನು ಮಾಡಬಹುದು. ಪೇಟೆಯಿಂದ ತರಬೇಕಾದ ಸಿಮೆಂಟು, ಉಕ್ಕಿನಂತಹ ವಸ್ತುಗಳ ಅವಶ್ಯಕತೆ ಇದಕ್ಕೆ ಇಲ್ಲ. ಚಾವಣಿ ನೀರ ಕೊಯ್ಲು, ಗಿಡಮರಗಳನ್ನು ನೆಡುವುದು, ಇಂಗುಗುಂಡಿ, ಸಮತಳ ಕಣಿ, ಇವುಗಳ ನಿರ್ಮಾಣ ಇತ್ಯಾದಿ ತತ್ಸ್ಥಳ ಮಳೆ ಕೊಯ್ಲಿನ ಉದಾಹರಣೆಗಳು. ಬಿದ್ದ ಮಳೆ ನೀರು ಇಂಗದೆ ದೂರ ಹರಿದಷ್ಟು ಹೆಚ್ಚು ಹಾನಿ. ಅದನ್ನು ತಡೆಯಲು ಹೆಚ್ಚು ಶಕ್ತಿ ಬೇಕು. ಕಿಂಡಿ ಅಣೆಕಟ್ಟು, ಇಂಗುಕೊಳ ಇತ್ಯಾದಿಗಳು ಮಳೆ ನೀರು ದೂರ ಹೋದ ಮೇಲೆ ತಡೆಯುವ ಕ್ರಮಗಳು. ಇವನ್ನು ಹೊರನೆಲೆ ಮಳೆ ಕೊಯ್ಲು ಅಥವಾ ಎಕ್ಸಿಟ್ಯೂ ರೈನ್ ಹಾರ್ವೆಸ್ಟಿಂಗ್ ಎಂದು ಕರೆಯುತ್ತಾರೆ. ಮಳೆ ಕೊಯ್ಲಿನ ಗಣನೀಯ ಸಾಧನೆ ಮಾಡಿದ ಮಧ್ಯಪ್ರದೇಶದಲ್ಲಿ ಹಲವು ಹಳ್ಳಿಗಳಲ್ಲಿ ಸಂಪೂರ್ಣ ನೀರ ನಿರ್ವಹಣೆಯನ್ನು ಮಾಡಿದ್ದಾರೆ. ಅಲ್ಲಿ ಬಿದ್ದ ಮಳೆ ನೀರನ್ನು 10 ಮೀಟರ್ಗಿಂತ ಹೆಚ್ಚು ದೂರ ಹರಿಯಲು ಬಿಟ್ಟಿಲ್ಲ. ಅಷ್ಟರೊಳಗೆ ಅದನ್ನು ಭೂಮಿಯಲ್ಲಿ ಸೇರಿಸುವ ರಚನೆಗಳನ್ನು ಉಂಟು ಮಾಡಿದ್ದಾರೆ. ಮಳೆ ಬಿದ್ದು ಗಂಟೆಗಳ ಒಳಗೆ ಕೆಂಪು ನೀರಾಗಿ ಹರಿದು ಸಮುದ್ರ ಸೇರುತ್ತಿದ್ದ ನೀರು ಇಂದು ತಿಳಿನೀರ ಹೊರತೆಯಾಗಿ ತಿಂಗಳು ಅಥವಾ ವರ್ಷದ ನಂತರವೂ ಉಪಯೋಗಕ್ಕೆ ಸಿಗುತ್ತಿದೆ. ನದಿ ಹಳ್ಳಗಳನ್ನು ಅಲ್ಲಿ ಬತ್ತಲು ಬಿಡುವುದಿಲ್ಲ. ಇಂತಹ ವಿಧಾನಗಳನ್ನು ಅಳವಡಿಸಿ ನಮ್ಮ ಪರಿಸರವನ್ನು ಹಾಗೂ ನೀರಿನ ಅಗತ್ಯತೆಯನ್ನು ನಾವು ಪೂರೈಸಿಕೊಳ್ಳಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಕೇಳುಗರೆ, ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಬೇಸಾಯ ಕ್ರಮಗಳು. ಭಾಗವಹಿಸುವ ವಿಷಯ ತಜ್ಞರು ಬೋರೇಗೌಡ. ಇಂದಿನ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಬೇಸಾಯ ಕ್ರಮಗಳು.

ಇಂದು ರಾತ್ರಿ 8 ಗಂಟೆಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದಾವರ.
1: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ. ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆಗಳು ಬಳಿಕ 7:05 ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟ ಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ HD ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ RR ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ DWR 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ DWR 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ RR ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ಕ್ಕೂ ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ GA ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ

0: ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 1510 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 July 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ VN ನಾಯಕ್.
4: July 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ HL ಚೌಧರಿ ಮತ್ತು ಡಾಕ್ಟರ್ KH ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ಗಂಡು ಚಿರತೆ ಸೆರೆ ಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162 ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ

0: ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಈಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. ಮೊದಲಿಗೆ ಅಪೇಕ್ಷಾ ಪೈ ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ರಚನೆ.

ಜಿಎಸ್ ಶಿವರುದ್ರಪ್ಪ ಅವರ ರಚನೆಯನ್ನ ಕೇಳಿದಿರಿ. ಈಗ ಕೇಳಿ ನಾ ಮೊಗಸಾಲೆ ಅವರ ರಚನೆ. ಹಾಡಿದ್ದಾರೆ ಬಿ ರಾಜೇಶ್ ರಾವ್.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
3: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗ ತಾನ ಪಲ್ಲವಿ
3: ಕೇಳಿ. ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಕೇಳುವರೆ. ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟೇಟ್ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ.

ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ 3ನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟ್ರೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ February 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2nd ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 4nd ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೊ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನಿ. ಮೊದಲಿಗೆ ಧನಲಕ್ಷ್ಮಿ ಚಿತ್ರಕ್ಕಾಗಿ PB ಶ್ರೀನಿವಾಸ್ ಹಾಡಿರುವ ಗೀತೆ. ರಚನೆ ಚಿ ಉದಯಶಂಕರ್, ಸಂಗೀತ M ರಂಗರಾವ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ,
4: ಆಕೆ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಸಮರ ಚಿತ್ರದ ಗೀತೆ, ರಚನೆ ವಿ ಮನೋಹರ್, ಸಂಗೀತ ಕೌಸ್ತುಭಾ.

0: ರಾಗರಂಜನಿ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದಾವರ.
2: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಆಕಾಶವಾಣಿ ಮಂಗಳೂರು, ಸಮಯ 8:00. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ಸುನೀಲ್ ವರ್ಮಾ. ದ ಹೆಡ್ಲೈನ್ಸ್: ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಅಗ್ರಿ ಟು ಆಪರೇಷನಲೈಸ್ ದೇರ್ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್, ಪೇವಿಂಗ್ ದ ವೇ ಫಾರ್ ಯುರೇನಿಯಂ ಎಕ್ಸ್ಪೋರ್ಟ್ಸ್ ಟು ಇಂಡಿಯಾ. Prime Minister Narendra Modi to arrive in Auckland today on a two-day visit to New Zealand. Home Minister Amit Shah says secure border, prosperous border region and

ಮಲ್ಲಿಕಾರ್ಜುನ್ ಹಾಡಿದ ಅಜಯ್ ಚಿತ್ರದ ಗೀತೆ ಕೇಳಿದಿರಿ. ಈಗ ಪುನೀತ್ ರಾಜ್ಕುಮಾರ್ ಹಾಡಿರುವ ವೀರ ಕನ್ನಡಿಗ ಚಿತ್ರದ ಗೀತೆ. ಭಂಗೀರಂಗ ಅವರ ಸಾಹಿತ್ಯಕ್ಕೆ ಚಕ್ರಿ ಅವರ ಸಂಗೀತವಿದೆ.

ಗುರು ಕಿರಣ್ ಸಂಗೀತ ನೀಡಿ ಶಮಿತಾ ಮತ್ತು ಗುರುರಾಜ್ ಹೊಸಕೋಟೆ ಜೊತೆ ಹಾಡಿರುವ ಗೀತೆ ಚಿತ್ರ ರಾಮ ಶ್ಯಾಮ ಭಾಮ. ಗೀತೆಯನ್ನು ಬರೆದವರು ಗೋಟೂರಿ.

0: ಆಗಿ ಇಷ್ಟ ವರ್ಷ ಆದ್ರೂ ಇನ್ನ ಕಾಡ್ತಾನೇನ್ರಿ? ಯಾವನ್ರಿ ಆ ಪೋರ?
1: ಆ ಕಳ್ಳ ಇನ್ಯಾರು ಅಲ್ಲ, ನಮ್ಮ ಪ್ರೀತಿ ಪ್ರೇಮ ಎಲ್ಲ.
0: ಹೌದೇನಾ? ಭಾರಿ ಖಿಲಾಡಿ ಅದನ್ರಿ ಅವ.
1: ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿವ ಹೆಂಡತಿ
0: ಇದ್ರ ಏನಾಗ್ತೈತಿ ಮವ?
1: ಆ ಸ್ವರ್ಗಕ್ಕೆ ಕಿಚ್ಚಚ್ಚೆಂದು ಆ ಸರ್ವಜ್ಞ ಹೇಳವನಲ್ಲ.
0: ಕ್ಯಾಚ್ ಕ್ಯಾಚ್ ಕ್ಯಾಚ್.

0: ಅರಿ ಭಾರಿ ಖದೀಮಾದಾನ್ರಿ ಅವ.
1: ಮೈಯಾಗೊಂದು ತಿಗಣೆ ಹೊಕ್ಕು ಸಿಹಿಯ ಕಡಿತ ಸುರಾಗ್ತದಲ್ಲ. ಇನ್ನೇನೇನಾಗ್ತದೆ ಗೊತ್ತೇನ?
0: ಬ್ಯಾಡ ಮಾವ, ಈಗ ಕಳ್ಳ ನನ್ನ ಒಳಗೂ ಸೇರ್ಕೊಂಡಲ್ಲ.
1: ಹೌದೇನೋ?

ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಹಾಡಿರುವ ಗೀತೆ ಚಿತ್ರ ತವರಿನ ಸಿರಿ. ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

ತವರಿನ ಸಿರಿ ಚಿತ್ರದ ಗೀತೆಯ ನಂತರ ಪ್ರೀತ್ ಸೆ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಅನುರಾಧ ಪೌದ್ವಾಲ್ ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಓ ನನ್ನ ನಲ್ಲೇ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್.

0: ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷ

0: ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
1: ಅಸುರ ಕುಲ ತಿಲಕ ಹಯಗ್ರೀವ
2: ಆಚಾರ್ಯರೇ
1: ಚಿಂತಿಸುವ ಅವಶ್ಯಕತೆ ಇಲ್ಲ,
2: ಲೋಕವೇ
1: ಉತ್ಪಾತವನ್ನು ಕಂಡು ನೀನು ಹೆದರಿದ್ದಿ ಎಂಬುದನ್ನು ನಾನು
2: ಅರ್ಥವಿಸಿಕೆ ಹೀಗೆ
1: ಅಯ್ಯ
2: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30. ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
5: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
6: ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
7: ಈ ಸಂಜೆ 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ವಿಶೇಷ ಪ್ರಸಾರವಾಗಲಿದೆ. ಪ್ರಸ್ತುತಿ ಕಶ್ಯಪ್ ಪುತ್ತೂರು.

ಕೇಳಿದರೆ ಈ ರಾತ್ರಿ 8 ಗಂಟೆಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾದದ್ದು. ನಮ್ಮೊಂದಿಗೆ ಈಗ ಇರುವ ಅತಿಥಿ ಸುಮಾರು 40 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ಅದರ ಜೊತೆಗೆ ಅವರು 1965ರ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಇದೆಲ್ಲದಕ್ಕೆ ಕಳಶಪ್ರಾಯವಾಗಿ ಪಾಕಿಸ್ತಾನದ ನೆಲದಲ್ಲಿ

0: ಸೇನೆ ಏನಿತ್ತಲ್ಲ ಅಲ್ಲಿಂದ ಭಾರತಕ್ಕೆ ಹಿಂತಿರುಗುವ ಮೊದಲು ಆ ಹಂತದಲ್ಲಿ 9 ತಿಂಗಳ ಕಾಲ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಪಾಕಿಸ್ತಾನದ ನೆಲದಲ್ಲಿ ಇದ್ರು. ಹೀಗೆ ತುಂಬಾ ಅನುಭವವನ್ನ ನಮ್ಮೊಂದಿಗೆ ಈಗ ಕರ್ನಲ್ ರಮೇಶ್ ಆಳ್ವಾರ್ ಅವರು ಹಂಚಿಕೊಳ್ತಾರೆ. ಅವರೊಂದಿಗೆ ಮಾತನಾಡ್ತಾ ನಾವು ಭಾರತೀಯ ಸೈನ್ಯದ ಇತಿಹಾಸದ ಜೊತೆಗೆ ಯುದ್ಧದ ಹಿನ್ನೆಲೆಯನ್ನ, ಯುದ್ಧದ ಅನುಭವಗಳನ್ನ, ಜೊತೆಗೆ ಅವರು ಆಗ ನೋಡಿದಂಥ ಪ್ರಧಾನಮಂತ್ರಿಗಳು ಅವರೊಂದಿಗಿನ ಅವರ ಅನುಭವವನ್ನ, ಬಹಳ ಶ್ರೀಮಂತವಾದ ಅನುಭವ ಕರ್ನಲ್ ರಮೇಶ್ ಆಳ್ವಾರ್ ಅವರದು. ಅವರೊಂದಿಗೆ ಮಾತನಾಡ್ತಾ ಇದನ್ನೆಲ್ಲ ನಾವಿವತ್ತು ತಿಳಿದುಕೊಳ್ಳೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನೀವು ಮುಂಬೈ ಪ್ರಾಂತ್ಯದಲ್ಲಿ ಹುಟ್ಟಿದವರು,
1: ಹೌದು,
0: ಅಲ್ಲಿಂದ ಈಗ ಬೆಂಗಳೂರಲ್ಲಿ ನೆಲೆಸಿದ್ದೀರಿ,
1: ಹೌದು.
0: ಆದರೆ ಈ ಮುಂಬೈನಿಂದ ಕರ್ನಾಟಕದ ಹೃದಯ ಭಾಗಕ್ಕೆ ಬರುವಂತಹ ನಿಮ್ಮ ಪಯಣ ಏನಿದೆಯಲ್ಲ, ಬಹಳ ದೀರ್ಘವಾದದ್ದು, ಮತ್ತೆ ತುಂಬಾ ಅನುಭವಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಗೆ ತಂದುಕೊಟ್ಟಿರುವಂತದ್ದು. 1942 ಜೂನ್ 2 ಹುಟ್ಟಿದವರು, ನಿಮಗೆ 84 ವರ್ಷಗಳು ತುಂಬಿದ್ದಾವೆ. ತುಂಬಾ ಸಂತೋಷ. 84 ವರ್ಷಗಳ ಸುದೀರ್ಘ ಜೀವನದಲ್ಲಿ ನಿಮ್ಮ ಅನುಭವವೂ ಕೂಡ ಅಷ್ಟೇ ಪಕ್ವವಾಗಿದೆ. ನೀವು ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬೇಕು. ನೀವು ಮುಂಬೈಯಲ್ಲಿ ಹುಟ್ಟಿದ್ರಿ, ನಂತರ 1958 NDA ಸೇರಿದ್ರಿ ನೀವು.
1: ಹೌದು.
0: ಆರ್ಮಿಯನ್ನ ಅಥವಾ ನಾವು ಸೈನ್ಯವನ್ನೇ ಸೇರ್ಬೇಕು ಅನ್ನೋದನ್ನ ಹೇಗೆ, ಯಾರು ನಿರ್ಧಾರ ಮಾಡಿದ್ರು ಮೊದಲೇ?
1: ಒಂದ್ ದಿವಸ ಅದೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಒಂದು ನೆಂಟರು ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಕೆಡೆಟ್ಸ್ ಅನ್ನ ಹುಡುಗರನ್ನ ನೋಡಿ, ಇದು ಮಿಲಿಟರಿ ಲೈಫ್ ನೋಡಿ, ನಮ್ಗೆ ಒಂಥರ ಪ್ರೋತ್ಸಾಹನೇ ಆಯ್ತು ನಾವು ಮಾಡಬೇಕು ಅಂತ. ಅಲ್ಲಿ ನೋಡಿದ್ರೆ ಆ ಬಿಲ್ಡಿಂಗ್ಸು, ಕ್ವಾರ್ಟರ್ಸು ಎಲ್ಲ ಚೆನ್ನಾಗಿತ್ತು. ನಾನು ಆ ಟೈಮ್ನಲ್ಲಿ ಸ್ವಲ್ಪ ಟೆನಿಸ್ ಆಡ್ತಾ ಇದ್ದೆ. ಸೊ ಅಲ್ಲಿ ನೋಡಿದ್ರೆ ಟೆನಿಸ್ ಕೋರ್ಟ್ ಎಲ್ಲ ಇತ್ತು. ನಿಜವಾಗ್ಲೂ ಹೇಳಿದ್ರೆ ಅದು ನೋಡಿ, ಟೆನಿಸ್ ನೋಡಿದೆ ನಾನು NDA ಜಾಯಿನ್ ಮಾಡೋಣ. ಆಮೇಲೆ ಅವ್ರು ಹೇಳಿದ್ರು ಅಷ್ಟು ಸುಲಭವಾಗಿಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಪಾಸ್ ಮಾಡಬೇಕು.
0: ಬಹಳ ಕಷ್ಟದ ಪರೀಕ್ಷೆ
1: ಆ ಕಾಲದಲ್ಲಿ ನೋಡಿ. 9,000
0: ಅಭ್ಯರ್ಥಿಗಳಿದ್ರು,
1: ನಾನು ಅದರಲ್ಲಿ 167 ಸೆಲೆಕ್ಟ್ ಆದ್ವಿ. ಅದನ್ನೆಲ್ಲ ನಾನು ಒಪ್ಪ ಇದ್ದೆ. ಅಲ್ಲಿಂದ ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇದೆ, ಅವರು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅನ್ನ ಕ್ಯಾರೆಕ್ಟರು ಇದೆಲ್ಲ ನೋಡಿ ಟೆಸ್ಟ್ ಮಾಡ್ತಾರೆ. ಸೈಕಲಾಜಿಕಲ್ ಟೆಸ್ಟ್ ಮಾಡಿ ಅವ್ರು ಫಿಟ್ ಇದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ನಾವು NDA ಹೋಗ್ತೀವಿ. NDA ಹೋದಾದ್ಮೇಲೆ ಅಲ್ಲಿ ಫಸ್ಟ್ ಅಜೆಂಡಾ ಅವ್ರದ್ದು ಏನಂದ್ರೆ ಅಹಂಕಾರ ತೆಗಿಬೇಕು. ಆಮೇಲೆ ಏನ್ ಹೇಳಿ ನಿಮ್ಗೆ ಎಷ್ಟು ಕಷ್ಟ ಇದು ಟ್ರೈನಿಂಗು, ಬಟ್ ಅದು ತಯಾರಿ ಮಾಡ್ತಾರೆ ಯುದ್ಧದಲ್ಲಿ. ಅದನ್ನ ಪ್ರಸಂಗ ಬಂದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಫಿಸಿಕಲ್ ಫಿಟ್ನೆಸ್, ಅವ್ರ ಮೆಂಟಲ್ ಫಿಟ್ನೆಸ್ ಅಂದ್ರೆ ಸ್ಟೂಡೆಂಟ್ಸ್ ಮಧ್ಯೆ ಬಾಕ್ಸಿಂಗ್ ಮ್ಯಾಚಸ್ ಆಗತ್ತೆ. ಯಾರಿಗಾರ ಹೊಡೆದ್ರೆ ಅವ್ರು ಏನ್ ಕಲಿಸ್ತಾರಂದ್ರೆ, ಮೈಂಡ್ ಇದೆ ಅಲ್ಲ ನಮ್ಮ ಮನಸ್ಸು, ಅದು ಎಲ್ಲದಕ್ಕಿಂತ ವೀಕ್. ಬಾಡಿಗೆ ಇಲ್ಲಿ ಹೊಡೆದ್ರು ಅಲ್ಲಿ ಹೊಡೆದ್ರು ಸ್ವಲ್ಪ ದಿವಸ ಆದ್ಮೇಲೆ ಸರ್ ಹೋಗತ್ತೆ. ಅವನ್ ಮೊದ್ಲೇ ಅಳ್ಲಿಕ್ ಶುರು ಮಾಡ್ತಾನೆ, ಅಯ್ಯೋ ರಕ್ತ ಬಂದ್ಬಿಡ್ತು. ಬಟ್ ಆ ಹೆದರಿಕೆ ತೆಗಿತಾರೆ. ಅದಾದ್ಮೇಲೆ ಎಲ್ಲ ಟ್ರೈನಿಂಗು, ಶಸ್ತ್ರ ಯಾವ ಉಪಯೋಗಿಸ್ಬೇಕು, ಆಮೇಲೆ ಜಿಯೋಗ್ರಫಿ, ಸೈನ್ಸ್ ಎಲ್ಲ ಜನರಲ್ ನಾಲೆಜು, ಆಮೇಲೆ ಫೌಂಡ್ರಿ ಕಾರ್ಪೆಂಟ್ರಿ ಕಲಿಸ್ತಾರೆ ಅಲ್ಲಿ. ಇದೆಲ್ಲ
0: ಎಲ್ಲ ಕೌಶಲ್ಯಗಳು.
1: ಅವ್ರ ಆಫೀಸರ್ ಆದ್ಮೇಲೆ ಅವನ್ ಗೊತ್ತಿರ್ಬೇಕು ಒಂದು ನಟ್ ಏನು, ಮೆಕ್ಯಾನಿಕ್ಸ್ ಎಲ್ಲ ಕಲಿಸ್ತಾರೆ, ಮೆಟ್ರಾಲಜಿ ಬೋಲ್ಟ್ ನಟ್ ಎಲ್ಲ ಕಲಿಸಿ ಆಮೇಲೆ 3 ಆದ್ಮೇಲೆ ಅಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು. BSc ಡಿಗ್ರಿ ಕೊಡ್ತಾರೆ.
0: ನೀವು NDAದಿಂದ ಹೊರಗಡೆ ಬರುವಾಗ ಅಂದ್ರೆ ನೀವು 61 NDAದಿಂದ ಹೊರಗಡೆ ಬಂದ್ರಿ, BSc ಮುಗಿಸಿ 58 61 ಅಲ್ಲಿದ್ರಿ.
1: 3 ವರ್ಷ
0: ನಂತರ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ,
1: July 61 ಇಂದ June 62
0: ಒಂದು ವರ್ಷ. ಮತ್ತೆ ನೀವು ಇಲ್ಲಿ ಡೆಹ್ರಾಡೂನ್ ಹೋದ್ರಿ.
1: ಡೆಹ್ರಾಡೂನ್
0: ಬಹಳ ತಣ್ಣನೆಯ ಜಾಗ,
1: ಒಳ್ಳೆ ಜಾಗ ಇದೆ, ಕ್ಲೀನ್ ಆಗಿದೆ, ಹಿಮಾಲಯ ಹತ್ರನೇ.
0: ಹೌದು.
1: ಸೊ ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಕಮಿಷನ್ ಮಾಡ್ತಾರೆ. ಅದೇನಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅವರೇ ಸೈನ್ ಮಾಡ್ತಾರೆ, ಅದೆಲ್ಲಾರ್ಗೂ ಕೊಟ್ಟು.
0: ಅಂದ್ರೆ ನೀವು ನೇರವಾಗಿ ಭಾರತದ ರಾಷ್ಟ್ರಪತಿಗಳಿಂದಲೇ?
1: ಹೌದು. ಅದರಲ್ಲಿ ಏನಂದ್ರೆ ಇದು ಲೀಗಲ್ ಪವರ್ಸ್ ಎಲ್ಲ ಅದರಲ್ಲಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ದಟ್ ಅದರಲ್ಲಿ ಬರೆದಿದೆ, ನಾನು ರಮೇಶ್ ಶಾ ಮಲ್ವರಿಗೆ ಲೆಫ್ಟಿನೆಂಟ್ ಪದವಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ, ನನ್ನಿಂದ ಆದೇಶ ಇದೆ, ಅವ್ರ ಕೆಳಗಡೆ ಕೆಲಸ ಮಾಡುವ

0: ಇವೆಲ್ಲ ಅವರ ಆದೇಶ, ನ್ಯಾಯದ ಆದೇಶ. ಅವ್ರು ರಾಂಗ್ ಆದೇಶ ಕೊಟ್ರೆ ಇಲ್ಲ,
1: ಸರಿಯಾದ ಆದೇಶ,
0: ಸರಿಯಾದ ಕೊಟ್ರೆ ನೀವು ಅದನ್ನ
1: ಪಾಲಿಸ್ಬೇಕು.
0: ಅವ್ರು ಏನ್ ಹೋದ್ರೆ, ಯಾವ ಕಷ್ಟ ಇದ್ರೆ, ಭಯ ಇದ್ರೆ, ಹಾನಿ ಇದ್ರೂ ನೀವು ಮಾಡ್ಬೇಕು ಅಂತ ಎಲ್ಲ ಬರ್ದಿ ತುಂಬಾ ಚೆನ್ನಾಗಿದೆ. ಅಲ್ಲಿ ರಾಧಾಕೃಷ್ಣನ್ ಸಾಹೇಬ್ರು ಸೈನ್ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ.
1: ಪ್ರೆಸಿಡೆಂಟ್ ಅಂದ್ರೆ ಭಾರತದ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು.
0: ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಪ್ರೆಸಿಡೆಂಟ್ ನಮ್ ತ್ರೀ ಫೋರ್ಸಸ್ ಕಮಾಂಡರ್ ಇನ್ ಚೀಫ್.
1: ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ನೋಡಿದ್ದು ಒಂದ್ ಸೌಭಾಗ್ಯ
0: ನಿಮ್ದು.
1: ದೊಡ್ಡ ಶಿಕ್ಷಣವೇ, ದೊಡ್ಡ
0: ಆಡಳಿತಾಧಿಕಾರಿ
1: ಅಂತವರು ನಿಮ್ಗೆ ನೇಮಕ ಮಾಡಿದ್ರು. ಹಾಗಾಗಿ ನಿಮ್ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಯ್ತು ಅಂತ ಅನ್ಕೋತೀನಿ. ಡೆಹ್ರಾಡೂನ್ ಅಲ್ಲಿ ಒಂದು ವರ್ಷದ ಮಿಲಿಟರಿ ಅಕಾಡೆಮಿಯಲ್ಲಿ ಏನು ತರಬೇತಿ ಇತ್ತಲ್ಲ, ಅಲ್ಲಿಯ ತರಬೇತಿ ಈ ಹಿಂದಿನ ತರಬೇತಿಗಿಂತ ಹೇಗೆ ಭಿನ್ನವಾಗಿತ್ತು?
0: ಎನ್ಡಿಎನ್ ಎಲ್ ಮಾಡೋದು ಒಂಥರ ಸ್ವಲ್ಪ ಲೋವರ್ ಲೆವೆಲ್,
1: ನೀವೇನು ಚಿಕ್ಕವ್ರು ಇರ್ತೀರಾ,
0: ಚಿಕ್ಕವ್ರು ಇರ್ತೀರಾ, ಮೋರ್ ಫಿಸಿಕಲ್. ಅಲ್ಲಿ ಡೆಹ್ರಾಡೂನ್ ಅಲ್ಲಿ ಗ್ರಾಜುಯೇಟ್ಸ್ ಬರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಡೈರೆಕ್ಟ್, ಸೊ ಒಂಥರ ಅದೆಲ್ಲ ಸ್ವಲ್ಪ ಲೆವೆಲ್ ಆಫ್ ಟ್ರೈನಿಂಗ್
1: ಹೆಚ್ಚಿನ ಉನ್ನತ
0: ರೆಸ್ಪೆಕ್ಟ್ ಕೊಡ್ತಾರೆ. ಬ್ಯಾಲೆನ್ಸ್ ಮಿಲಿಟರಿ ಟ್ರೈನಿಂಗ್ ನಡೀತಾ ಇರುತ್ತೆ, ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ.
1: ಅಂದ್ರೆ ಹೆಚ್ಚಿಗೆ ಟಫ್ನೆಸ್ ಕಲಿಸ್ತಾ ಹೋಗ್ತಾರೆ. June 1962 ನೀವು ಕಮಿಷನ್ ಆದ್ರಿ.
0: ಹೌದು
1: ನೋಡಿ, ನಿಮ್ ಜೀವನದಲ್ಲಿ ಜೂನ್ ಬಹಳ ಮಹತ್ವದ ಪಾತ್ರ ವಹಿಸ್ತಾ
0: ಇದೆ.
1: ನೀವು ಹುಟ್ಟಿದ್ದು June 2
0: ಹೌದು,
1: ಮತ್ತೆ ಕಮಿಷನ್ ಆಗಿ ನಿಮ್ಮ ಇಷ್ಟದ ಸೇವೆಯನ್ನ ಸೇರ್ಕೊಂಡಿದ್ದು 10 June 20 ವರ್ಷ ಆಗಿತ್ತು. ತುಂಬಾ ಒಳ್ಳೆಯ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಹಾಗೆ ನೀವು ಇಂಡಿಯನ್ ಆರ್ಟಿಲರಿ ಸೇವೆಗೆ ಸೇರಿದ್ರಿ.
0: ಹೌದು,
1: ಆರ್ಟಿಲರಿಗೆ ನಿಮ್ಮನ್ನ ಆಯ್ಕೆ ಮಾಡುವಾಗ ನಿಮ್ಮ ಹಿಂದಿನ ಅನುಭವ ಹೇಗಿತ್ತು?
0: ಅವರೇ ಸ್ವಲ್ಪ ಆರ್ಟಿಲರಿಯು ಇದನ್ನಲ್ಲಿ ಇಂಜಿನಿಯರ್ಸ್ ಆರ್ಟಿಲರಿಗೆ ಯಾರಿಗೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಮಾಹಿತಿ ಇದ್ರೆ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಆರ್ಟಿಲರಿನಲ್ಲಿ ಒಂಥರ ಆಫೀಸರಿಗೆ ಇನ್ಫೆಂಟ್ರಿ ಬೇರೆ ತರ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಆಫ್ ಟೆಕ್ನಿಕಲ್ ನಾಲೆಜ್ ಬೇಕು.
1: ನೀವು ನಂತರ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ, ಡೆಹ್ರಾಡೂನ್ನಿಂದ ಬಂದ್ರಿ. ಮೊದಲ ಪೋಸ್ಟಿಂಗ್ ಎಲ್ಲಿ ಆಗಿದ್ದು ನಿಮ್ಗೆ?
0: ನಮ್ಮ ಮೊದಲ ಪೋಸ್ಟಿಂಗ್ ಶ್ರೀನಗರ್ ಇಂದ
1: ಜಮ್ಮು ಕಾಶ್ಮೀರ್
0: ಶ್ರೀನಗರಿಂದ ಪಶ್ಚಿಮ ದಿಕ್ಕಕ್ಕೆ ಹೋದರೆ ಒಂದು ಊರಿದೆ ಪಟ್ಟಣ ಅಂತ, ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರೆಲ್ಲ ನಮ್ಗೆ ರಿಸೀವ್ ಮಾಡಿ ಎಲ್ಲ ಕರ್ಕೊಂಡು ಹೋಗಿ ಬಾರ್ಡರ್ನಲ್ಲಿ ನಿನ್ನ ಕೆಲಸ ಅದು ಅಂತ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂತು. ನನ್ನ ಕೈ ಕೆಳಗಡೆ ಒಂದು 150-200 ಸೈನಿಕರು ಇದ್ರು ನೋಡಿ. ಆ ಟೈಮ್ನಲ್ಲಿ ನನ್ನ ವಯಸ್ಸು ಎಷ್ಟಿತ್ತಂದ್ರೆ 21 ವರ್ಷ. ಇದು ಒಂಥರ ಜಿಮ್ಮೆದಾರಿ ಬಂತು, 200 ಸೈನಿಕರ ನಾನೇ
1: ನೋಡ್ಕೊಳ್ಬೇಕು. ಈಗ ನೀವು ಅಲ್ಲಿ ಒಳಗಡೆ ಇದ್ರಲ್ಲ ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇದ್ದಾಗ, ದಿನ ನಿಮ್ಮ ರುಟೀನ್ ಹೇಗಿರ್ತಿತ್ತು ಅಲ್ಲಿ?
0: ನಮ್ಮ ರುಟೀನ್, ನಮ್ಮ ಪ್ಲಾನ್ಸ್ ಏನು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಮೊದಲೇ ತೀರ್ಮಾನ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಅದು ಮೊದಲೇ ಗೊತ್ತಿರಲಿಲ್ಲ. ಅವ್ರು ಬಂದು ನಮ್ಗೆ ಇದು ಮಾಡ್ತಾ ಇದ್ರು, ನಮಗೆ ಗೊತ್ತಾದ್ರೆಲ್ಲ ಹೇಳ್ತಾ ಇದ್ರು, ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಆಯಿತು. ನಮಗೆ ಕೂತ್ಕೊಂಡು ನಮಗೆ ವಾರ್ ಗೇಮ್ಸ್ ಅಂತ ಮಾಡ್ತಾ ಇದ್ದಾರೆ, ಇಮ್ಯಾಜಿನರಿ. ಇವತ್ತು ಬೆಳಗ್ಗೆ ಸಾಯಂಕಾಲ ಈ ಥರ ಆಯಿತು, ವಾರ್ ಡಿಕ್ಲೇರ್ ಮಾಡಿದ್ರು. ಈಗ ಆ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕು, ಏನು ಮಾಡಬೇಕು, ನಿಮ್ಮ ಗ್ರೂಪಿಗೆ ನೀ ಏನು ತಯಾರಿ ಮಾಡ್ತೀಯ, ಎಲ್ಲಿ ಅವ್ರಿಗೆ ಏನು ಹೇಳ್ತೀಯ, ಆ ಥರ ಲೆವೆಲಿಂದ ಕಲ್ತ್ಕೊಂಡು ಮೇಲೆಗೆ ಬಂದು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ತರಬೇತಿ.
1: ನೀವು ಬಹಳ ಬಾರ್ಡರ್ಗಳಲ್ಲಿ ಕೆಲಸ ಮಾಡಿದೀರ.
0: ಹೌದು,
1: ಅದು ರಾಜಸ್ಥಾನ ಆಯ್ತು, ಪಂಜಾಬ್ ಆಯ್ತು, ಈಗ ನೀವ್ ಹೇಳಿದ್ರಿ ಜಮ್ಮು ಕಾಶ್ಮೀರದಲ್ಲಿ, ಆಮೇಲೆ ಈ ಕಡೆಗೆ ಟಿಬೆಟ್ ಬಾರ್ಡರ್ ಅಲ್ಲಿ ಮಾಡಿದೀರಾ, ತ್ರಿಪುರ ಮಿಜೋರಾಂ ಬಾರ್ಡರ್ ಅಲ್ಲೆಲ್ಲ ಕೆಲಸ ಮಾಡಿದೀರ. ಹೆಚ್ಚು ಬಾರ್ಡರ್ಗಳಲ್ಲೇ ನಿಮ್ಮನ್ನ ಡೆಪ್ಯೂಟ್ ಮಾಡ್ಲಾಯ್ತಲ್ಲ, ಇದಕ್ಕೇನಾದ್ರೂ ಕಾರಣ ಇದೆ?
0: ಕಾರಣ ಏನಂದ್ರೆ ಆರ್ಟಿಲರಿಗೆ ಈಗ ಆರ್ಟಿಲರಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಇಲ್ಲ. ನಾನು ಬೆಂಗಳೂರಿಗೆ ಒಂದು ಪೋಸ್ಟಿಂಗ್ ಟ್ರೈ ಮಾಡಿದಾಗ ನನಗೆ ಅಮೃತಸರ್ನಲ್ಲಿ ಹಾಕ್ಬಿಟ್ರು,
1: ಹಾಗಾಗಿ ಹೆಚ್ಚಾಗೆಲ್ಲ ಬಾರ್ಡರಲ್ಲಿ. ಮುಖ್ಯವಾಗಿ ಈ ಟಿಬೆಟ್ ಗಡಿ ಬಗ್ಗೆ ಹೇಳಿ, ಅಲ್ಲಿ ಯಾವ ರೀತಿಯ ಕೆಲಸ ಇತ್ತು?
0: ಅಲ್ಲಿ ಟಿಬೆಟ್ನಲ್ಲಿ, ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಇದ್ದಾರೆ. ಅವರು ಟಿಬೆಟಿಯನ್ಸಿಗೆ ತಯಾರಿ ಮಾಡಿ, ಯಾಕಂದ್ರೆ ಅವ್ರಿಗೆ ಆ ಏರಿಯಾ ಬಗ್ಗೆ ಮಾಹಿತಿ ಇದೆ. ಅವ್ರಿಗೇನಾದ್ರು ಆರ್ಟಿಲರಿ ಸಪೋರ್ಟ್ ಬೇಕಾದ
1: ನೀವು ಕೊಡ್ತೀರಾ?
0: ಕೊಡ್ತಾರೆ, ಅವ್ರು ಹೇಳ್ತಾರೆ ಈ ತರ ಇಲ್ಲಿದೆ ಅಲ್ಲಿದೆ ಅಂತ.
1: ಅಂದ್ರೆ ಭಾರತ ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂತದ್ದು.
0: ಖಂಡಿತ.
1: ಭಾಷೆ ಅರ್ಥ ಆಗಲ್ಲ,
0: ಭಾಷೆ ಅರ್ಥಲ್ಲ, ಬಟ್ ಈಗ ಆ ಟೈಮ್ನಲ್ಲೂ ಎಷ್ಟೋ ಟಿಬೆಟ್ ಅವರು ಹಿಂದಿ
1: ಮಾತಾಡ್ತಿದ್ರು,
0: ಸ್ವಲ್ಪ ನಾವು ಕಲಿಸ್ತಾ ಇದ್ವಿ ಅವ್ರಿಗೆ.
1: ಅಲ್ಲಿಂದ ನೀವು ನೇಫಾಗೆ ಕೆಲಸ ಮಾಡಿದ್ರಿ, ಅರುಣಾಚಲ ಪ್ರದೇಶ ಕಡೆಗೆ.
0: ಹೌದೌದು.
1: ಅಲ್ಲಿ ಹೇಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತು?
0: ಅಲ್ಲಿ

0: ಹೋದಾದ್ಮೇಲೆ ನಿಮ್ಗೀಗ ನೀವು ಮೌಂಟೇನ್ ಏರಿಯಾನಲ್ಲಿ ಹೋದರೆ ನಿಮಗೆ ಮಿನಿಮಮ್ ಮಧ್ಯೆ ಅಲ್ಲೊಂದು ರೂಲ್ ಇತ್ತು, ಯಾರು ಹೊಸಬು ಬಂದರೆ 6,000 ಫೀಟ್ನಲ್ಲಿ ಒಂದು ಕ್ಯಾಂಪ್ ಇತ್ತು,
1: ಅಕ್ಲಿಮಟೈಸೇಷನ್.
0: ಅಲ್ಲಿ 9 ದಿವಸ ಉಳಿಬೇಕು, ಅಂದರೆ ಬರುವಾಗ ಡಾಕ್ಟರ್ ಚೆಕ್ ಮಾಡ್ತಾರೆ, 9 ದಿವಸ ಆದಮೇಲೆ ಚೆಕ್ ಮಾಡ್ತಾರೆ
1: ಬಿ ಪಿ ಎಲ್ಲ ಹೇಗೆ,
0: ಬಿ ಪಿ ಎಲ್ಲ ಅದಾದ್ಮೇಲೆ ಮೇಲೆ ಹೋಗ್ಬೋದು 10-16. ನಾವು ಆ ಟೈಮ್ನಾಗ ಹೋದಾಗ 16,000, 16,000. ಮೇನ್ ಪ್ರಾಬ್ಲಮ್ ಏನಂದರೆ ಆಕ್ಸಿಜನ್ ಕಡಿಮೆ, ತುಂಬ ಕಷ್ಟ.
1: ಜೊತೆಗೆ ನೀವು ನಿಮ್ಮ ಬಂದೂಕು ಎಲ್ಲ ಹಿಡ್ಕೊಂಡು ಹೋಗಬೇಕು.
0: ಆಮೇಲೆ ಒಂದೊಂದ್ಸಲ ನಾವು ಹೆಗಲ್ ಮೇಲೆ 6 ದಿವಸಕ್ಕೆ ಇಷ್ಟು ಬೇಕಷ್ಟು ರಾಷನ್ಸ್ ನಾವು ಎತ್ಕೊಂಡು ಹೋಗ್ತೇವೆ,
1: ಒಬ್ಬೊಬ್ರು ಎತ್ಕೊಂಡು ಹೋಗ್ಬೇಕು.
0: ಅಂದ್ರೆ ಅದು ಆ ಏರಿಯಾನಲ್ಲೆಲ್ಲ ಫಿಸಿಕಲ್ ಫಿಟ್ನೆಸ್ ತುಂಬ ಮುಖ್ಯ.
1: ಮುಖ್ಯವಾಗಿ ಈ ಗಡಿ ಭಾಗಗಳಲ್ಲಿ ಕೆಲಸ ಮಾಡಿದ ನಂತರ ಒಂದು ನೀವೇ ಹೇಳದ ಹಾಗೆ ಅಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡು ದೇಹವನ್ನ ಹೊಂದಿಸ್ಕೋಬೇಕು, ಅದೆಲ್ಲ ಸಮಯ ತಗೊಂಡು ಎಲ್ಲ ಆಯ್ತು ಅಂತ ಇಟ್ಕೊಳ್ಳೋಣ. ಆ ಕಷ್ಟದ ವಾತಾವರಣದಲ್ಲಿ ಕರ್ನಲ್ ರಮೇಶ್ ಅವರು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸೋಲ್ಜರ್ ಆಗಿ, ಒಬ್ಬ ಸೈನಿಕ ಆಗಿ ಹೇಗೆ ಬದಲಾದ್ರು?
0: ನನಗೇನಾಯ್ತಲ್ಲ, ಒಂದ್ ಮಾತು ಹೇಳ್ಬೋದು, ಕರ್ತವ್ಯ ಮಾಡೋದ್ರಲ್ಲೇ ಸುಖ ಇದೆ. ಎಷ್ಟಾರ ಕಷ್ಟ ಇರಲಿ, ಒಂದ್ ಸೈನಿಕ ಕರ್ತವ್ಯ ಮಾಡಿದ್ರೆ ಅದಕ್ಕಿಂತ ಸುಖ ಆನಂದ ಬೇರೆ ಯಾವ್ದಿರಲಿಲ್ಲ.
1: ನಾನು ಯಾಕೆ ಕೇಳಿದೆ ಅಂದ್ರೆ, ನೀವು ಸೈನ್ಯಕ್ಕೆ ಸೇರಿದ್ದು ಟೆನಿಸ್ ಆಡ್ಲಿಕ್ಕೆ ಆಗುತ್ತೆ ಅಂತ.
0: ಹೌದು,
1: ಇಲ್ಲಿ ಟೆನಿಸ್ ಆಡೋದ್ ಬಿಟ್ಟು ಇನ್ನೆಲ್ಲ ಮಾಡ್ಬೋದು.
0: ನಿಜ. ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅವಕಾಶ ಸಿಕ್ತು, ಕ್ಲಬ್ಸ್ ಎಲ್ಲ ಇದೆ ನಮ್ದು ಇಲ್ಲೇ MG Road ಆರ್ಮಿ ಆಫೀಸರ್ಸ್ ಕ್ಲಬ್ ಇದೆ, ಟೆನಿಸ್ ಕೋರ್ಟ್ ಇದೆ, ನಾನು ಆಡ್ತಾ ಇದ್ದೆ, ನಮ್ಮ ಮಗಳು ಆಡ್ತಾ ಇದ್ಲು.
1: ಹೌದಾ? ಈ ಹೊತ್ತಿಗೆ 1965 ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆರಂಭ ಆಯ್ತು. ಬಹಳ ಪ್ರಕ್ಷುಬ್ಧವಾದ ವಾತಾವರಣ ಎರಡೂ ದೇಶಗಳ ನಡುವೆ ಇತ್ತು ಆವಾಗ.
0: ಹೌದು ಹೌದು.
1: ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರಿ, ಅವಾಗ ಎಲ್ಲಿದ್ರಿ, ಮತ್ತೆ ಯುದ್ಧದ ಕರೆ ಬರುತ್ತಲ್ಲ ಅದರ ಸಿದ್ಧತೆ ಹೇಗೆ, ಅಲ್ಲಿ ಹೇಗೆ ಹೋದ್ರಿ, ಈ ಎಲ್ಲ ಅನುಭವ ಹೇಗೆ?
0: ಅಲ್ಲೇನಾಯ್ತು, ನಾವು ಅಲ್ಲಿ ಬರೇಲಿ ಅಂತ ಒಂದು ಊರಿದೆ ಉತ್ತರ ಪ್ರದೇಶದಲ್ಲಿ, ಅದಕ್ಕಿಂತ ಒಂದು 80 ಕಿಲೋಮೀಟರ್ ಚಿಕ್ಕ ಊರು ಹಲ್ದ್ವಾನಿ ಅಂತ. ನಮಗೆ ರಾತ್ರಿ 26th or 28th ರಾತ್ರಿ ಅವ್ರು ಹೇಳ್ತಾರೆ, ಇಲ್ಲಿ ಈ ಕಡೆ ಯಾವ್ದಾದ್ರು ತರಬೇತಿ ಮಾಡ್ಲಿಕ್ಕೆ ಹೋಗಬೇಕು, ಎಲ್ಲರೂ ತಗೊಳ್ಳಿ. ಒಂದೊಂದು ಡ್ಯೂಟಿ ಕೊಡ್ತಾರೆ, ಕೆಲವರು ಗುಂಡೆಲ್ಲ ರೆಡಿ ಮಾಡಿ ಟೋಟಲ್ ಮಾಡ್ತಾರೆ, ಇಷ್ಟು ಗುಂಡು ತಗೊಂಡೋಗಿ, ಇಷ್ಟು ರೈಫಲ್, ಇಷ್ಟು ಜನ, ಲೀವ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಬರಬೇಕು. ಆ ಸಂದರ್ಭದಲ್ಲಿ ಅವ್ರಿಗೆ ರೂಲ್ಸು ಇದೆ, ರಿಸರ್ವೇಷನ್ ಇಲ್ಲದೇದ್ರು ಟ್ರೈನ್ನಲ್ಲಿ ಹತ್ಕೊಂಡು ಬರಬೇಕು, ಅಲ್ಲಿ ಬರಲೇಬೇಕು. ಮೊದಲೇ ಅಫಸರ್ ಕರೆದು ಹೇಳ್ತಾರೆ, ನಾವು ಇಲ್ಲಿ ಬಂದಿದ್ದು ತರಬೇತಿಗಲ್ಲ, ಈ ಥರ
1: ಯುದ್ಧಕ್ಕೆ
0: ಯುದ್ಧಕ್ಕೆ ಇದಿದೆ, ನಿಮ್ಮಿದೆ, ಇಲ್ಲಿಂದ ಇದಾಗತ್ತೆ. ಅದೇ ಸಿಯಾಲ್ಕೋಟ್ ಅಂತ ಒಂದು ಊರಿದೆ ಪಾಕಿಸ್ತಾನ, ಅದರ ಮುಂದೆ ಜಮ್ಮು ಹತ್ರ, ಅಲ್ಲಿಗೆ ನಮಗೊಂದು ಇದು ಸ್ಥಳ ಕೊಟ್ಟರು, ಇಲ್ಲಿಂದ ನೀವು ಶುರು ಮಾಡಿ ಟ್ರೈನಿಂಗ್ ಮಾಡಿ ಕೆಲವರು ಹೋಗಿ ಇಂಟೆಲಿಜೆನ್ಸ್ ಚೆಕ್ ಮಾಡಿ. ಅದು ಯುದ್ಧ ಮಾಡುವ ಮುಂಚೆ ತಯಾರಿ ಅಂದರೆ 1,000 ಇದೆ, ಅದೆಲ್ಲ ಮಾಡಬೇಕು, ಟೈಮ್ ಆಗತ್ತೆ. ಆ ಥರ ಮಾಡಿ ಆಮೇಲೆ ಶುರು ಆಯಿತು. ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಮನುಷ್ಯನು ನನ್ನ ಮುಂದೆ ಸಾಯೋದು ನೋಡಿಲ್ಲ, ಒಂದು ಮಷಿನ್ ಗನ್ ಅವನ ಚೆಸ್ಟ್ ಮೇಲೆ ಹಿಡಿದು ಇಲ್ಲಿಂದ ಬ್ಲಡ್ ಬಂತು. ಈಗ 21-year-old ಬಾಯ್, ಯಂಗ್ ಮ್ಯಾನ್, ನಾನು ನೋಡಿದೆ, ನನಗೆ ಆಶ್ಚರ್ಯ ಆಯ್ತು. ನಾನು ಇದ್ರ ಮಾಡಿದರೆ ನಮ್ಮ
1: ದೇಶ ಉಳಿಯುತ್ತೆ,
0: ದೇಶ ಉಳಿಯುತ್ತೆ.
1: ಎಷ್ಟು ದಿವಸ ನಡೀತದೆ ಸಿಯಾಲ್ಕೋಟ್?
0: ಸಿಯಾಲ್ಕೋಟ್ ಬಾರ 21 ಏನೋ ನಡೆಯಿತು. ಅದಾದ್ಮೇಲೆ 9-10 ನಾವು ಒಂದು ಪಾಕಿಸ್ತಾನಿ ರೈಲ್ವೆ ಲೈನ್ ಅನ್ನ ನಾವು ಕಟ್ ಮಾಡಿ, ಯಾಕಂದ್ರೆ ಲಾಹೋರಿಂದ ಸಿಯಾಲ್ಕೋಟಿಂದ ಯಾರು ಬರ್ಕೂಡ್ದು, ರೈಲ್ವೆ ಲೈನ್ ಕಟ್ ಮಾಡಿ. ನಮ್ಮ ಮುಂದೆ ಅಲ್ಲೇ ಪಾಕಿಸ್ತಾನಿ ಕೊನೆಗೆ ಈ ತರ ಲೈನ್ ನಲ್ಲಿ ದಿನ ಬೆಳಗ್ಗೆ ಎದ್ರೆ ಅವ್ರು ಕಾಣ್ತಾ ಇದ್ರು, ಅವ್ರಿಗೆ ನಾವು ಕಾಣ್ತಾ ಇದ್ರು.
1: ಹಾಗೆ 21 ನಿರಂತರವಾಗಿ ನಡೆಯೋದು ಬಹಳ ದೀರ್ಘವಾದ ಅವಧಿ ಯುದ್ಧಕ್ಕೆ. ಯುದ್ಧದ ಸಂದರ್ಭದಲ್ಲಿ 21 ಅನ್ನೋದು ತುಂಬಾ ದೀರ್ಘ ಅಂತ ಹೇಳಿ.
0: 4 ಊಟ ಸಿಗ್ಲಿಲ್ಲ, 2 ಆದ್ಮೇಲೆ ಎಷ್ಟು ಕಷ್ಟ ಆಗತ್ತೆ. 4 ಅವರು ಚಪಾತಿ, 4 ಚಪಾತಿ ಎಲ್ಲರೂ ಕೊಟ್ರು. ನಾನು ಆಫೀಸರ್ಗೂ 4, ಜವಾನ್ಗೂ 4. ಅದರ ಮೇಲೆ ಎಲ್ಲ ಧೂಳಿತ್ತು,
1: ಅಂದ್ರೆ
0: ಮರಳು.
1: ಪಾಕಿಸ್ತಾನದ ಮರಳಿನ
0: ಮರಳು, ಅದರದು ನಾವು ಅದನ್ನ
1: ಒಂಥರ ತುಂಬಾ ಸಾಂಕೇತಿಕವಾಗಿದೆಯಲ್ಲ. ಪಾಕಿಸ್ತಾನ ಹೀಗೆ ಧೂಳು ಒರೆಸ್ಕೊಂಡು ನಾವು
0: ತಿಂದ್ವಿ, ಆ ತರ ಚಪಾತಿ
1: ಜೀವನದಲ್ಲಿ ಮತ್ತೆ ಸಿಗಲ್ಲ.
0: ಎಷ್ಟು ವರ್ಷ ಅದಲ್ಲಿ ಹೋಗಿ ಹಾಗೆ ಮಾಡಿದ್ರೆ ಚಪಾತಿ ಸಿಗುತ್ತೆ. ಎಲ್ಲರೂ ಒಂಥರ ಪರಸ್ಪರ ಸದ್ಭಾವನೆ ಇಟ್ಕೊಂಡು ನಾವೆಲ್ಲ ಇದ್ವಿ, ಅದನ್ನ ಮರೆಯೋಕ್ ಕಷ್ಟ. ಇನ್ನೊಂದ್ ಮಾತು ಹೇಳ್ತೇನೆ ಅಲ್ಲಿ.

0: ಮೇಜರ್ ದೇವ್ ಅಂತ ಏರ್ಕ್ರಾಫ್ಟ್ ಅಟ್ಯಾಕ್ ನಲ್ಲಿ ಒಂದು ಬುಲೆಟ್ ತಗೊಂಡು ಅಲ್ಲೇ ನನ್ನ ಮುಂದೆ ತೀರೋದು. ಆಮೇಲೆ ಅವರು ತಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡಿ ಆಮೇಲೆ ಕೆಲವು ವರ್ಷ ಆದ್ಮೇಲೆ ಆ ಟೈಮ್ನಲ್ಲಿ ಇನ್ನೂ ನಾವು ಬಂದಿರಲಿಲ್ಲ ಹೊರಗಡೆ, ಅಂದರೆ ಸೀಸ್ ಫೈರ್ ಆಗಿರಲಿಲ್ಲ. ಮೇಜರ್ ದೇವ್ ಹೆಂಡತಿ ಬಂದಿದ್ಲು, ವೀರ ಪತ್ನಿ. ಅವ್ರು ಬಂದು ಹೇಳಿದ್ರು ನಾನು ಆ ಸ್ಥಳ ನೋಡಬೇಕು, ನನ್ನ
1: ಎಲ್ಲಿ ಅವರನ್ನ
0: ಎಲ್ಲರನ್ನ ವೀರಗತಿ ಆಯ್ತು, ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು. ಏನು ಅವರು
1: ನೋಡಿ,
0: ನಾನು ಅವ್ರಿಗೆ ಸಲ್ಯೂಟ್ ಮಾಡಿ ನಾನು ಕರ್ಕೊಂಡೋಗಿದ್ದೆ, ನಾನು ಇಲ್ಲಿ ನಿಂತಿದ್ದೆ, ದೇವ್ ಇಲ್ಲಿದ್ದರು, ಈ ಥರ ಆಯ್ತು ಅಂತ ಅವರೆಲ್ಲ ಸಹಿಸ್ಕೊಂಡ್ರು, ಅಳಲಿಲ್ಲ. ಒಂಥರ ಗಟ್ಟಿ ಇತ್ತು.
1: ನೀವು ಅದೇ ಸರಿಯಾಗಿ ಹೇಳಿದ್ರಿ, ವೀರಪತ್ನಿ ಅಂತ.
0: ವೀರಪತ್ನಿ ಅದೊಂದು ಘಟನೆ ನೋಡಿ, ನನಗೆ ಹೆಂಡತಿ ಸಪೋರ್ಟ್ ಮಾಡಿದ್ರೆ ಅವನು ಗಂಡ ಸರಿಯಾಗಿ ಕೆಲಸ ಮಾಡ್ತಾನೆ, ಇಲ್ಲಿದ್ರೆ ಆಗಲ್ಲ.
1: ಈಗಿನ 21 ದಿವಸ ಯುದ್ಧ ನಡೀತಾ ಇತ್ತಲ್ಲ, ನೀವು ಹೇಳಿದ್ರಿ ನಿಮ್ಮ ಬೆಟಾಲಿಯನ್ ಅಂದ್ರೆ ಆ ರೆಜಿಮೆಂಟ್ ಅಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ಗುಂಪಿತ್ತಲ್ಲ, ಅಲ್ಲಿ ಯಾರಿಗಾದ್ರು ತೊಂದರೆ ಆಗಿ?
0: ಹೌದು, ಒಂದು 5-6 ತೀರೋದು ಗತಿ,
1: ವೀರಗತಿ ಪ್ರಾಪ್ತಿ,
0: ವೀರಗತಿ ಪ್ರಾಪ್ತಿ ಆಯ್ತು. ಕೆಲವರಿಗೆ ಇದು ಜಮ್ಮು ಹಾಸ್ಪಿಟಲ್ಗೆ ಇವ್ಯಾಕೇಟ್ ಮಾಡಿ ಆಪರೇಷನ್ ಎಲ್ಲ ಆಯ್ತು, ಅದೆಲ್ಲ ಜ್ಞಾಪಕ ಇದೆ ನನಗೆ.
1: ಅಲ್ಲಿಂದ ನೀವು ಪಾಕಿಸ್ತಾನ ನೆಲಕ್ಕೆ ಹೋದ್ರಲ್ಲ, ಅದು ಆ ಸಂದರ್ಭ ಹೇಳಿ.
0: ಅದೇನೋ ಒಂದು ವಾತಾವರಣ,
1: ಬೇರೆ ದೇಶ,
0: ಬೇರೆ ದೇಶ,
1: ನಾವು ಗೆದ್ದಿದ್ದೀವಿ,
0: ನಾವು ಗೆದ್ದಿದ್ದೀವಿ ಅಂತಾರೆ. ಇತ್ತು.
1: ಎಷ್ಟು ದಿವಸ ಇದ್ರಿ ಅಲ್ಲಿ?
0: ಅಲ್ಲಿ ಆಯ್ತು ಅಲ್ಲ ನೋಡಿ, 21 ದಿವಸ ಇದು ವಾರು, ಆಮೇಲೆ ಒಂದು 10 ತಿಂಗಳ ಇದ್ವಿ ಅಲ್ಲಿ.
1: 10 ತಿಂಗಳು ಪಾಕಿಸ್ತಾನ ನೆಲದಲ್ಲೇ ಇದ್ರಿ?
0: ನೆಲದಲ್ಲೇ ಇದ್ವಿ.
1: ನಿಮ್ಮ 800 ಜನರದ್ದು ಏನು ರೆಜಿಮೆಂಟ್ ಇತ್ತು, ಎಲ್ಲರೂ ಇದ್ರಿ ಅಲ್ಲಿ?
0: ಎಲ್ಲರೂ ಇದ್ವಿ.
1: ಹೇಗೆ ಅಲ್ಲಿ ಅವಾಗ ಹೇಗೆ ನಡೀತಾ ಇತ್ತು ನಿಮ್ಗೆ? ನಮ್ಮ ನೆಲದಲ್ಲಿ ಇದ್ದಾಗಲೇ 4 ದಿನಕ್ಕೊಮ್ಮೆ ಚಪಾತಿ ಮರಳಿಂದು ಅಂತ ಹೇಳಿ.
0: ಆಮೇಲೆ ನಮ್ದು ಇದೆ ಒಂದು ಸಿಸ್ಟಮ್ ಇದೆ, ನಮ್ ಕುಕ್ ಹೌಸ್ ಅಂತ ನಮ್ ಅಡಿಗೆ ಮನೆ ಎಲ್ಲ ಮುಂದೆ ಬಂದು
1: ಪಾಕಿಸ್ತಾನದಲ್ಲಿ ಅಡಿಗೆ ಮಾಡಿದ್ರಿ?
0: ಮಾಡಿ ನಮ್ ಕುಕ್ಸ್ ಎಲ್ಲ ಅಲ್ಲಿಂದನೇ ಏನೇನ್ ಸಿಕ್ತೋ ವೆಜಿಟೇಬಲ್ಸ್ ತಗೊಂಡು ಚೆನ್ನಾಗಿ
1: ಚಪಾತಿ ಎಲ್ಲ
0: ದಿನ ದಿನ ಇಂಪ್ರೂವ್ ಆಗ್ತಾ ಇತ್ತು.
1: ಬಹಳ ಖುಷಿಯಿಂದ ತಿಂತಿರ್ಬೇಕಲ್ಲ ಅವಾಗ.
0: ಖುಷಿಯಿಂದ ತಿಂದೆ. ಅಲ್ಲಿ ನೀರು ಚೆನ್ನಾಗಿದೆ. ಅದು
1: ಯಾವ ನದಿ?
0: ನದಿ ಇದು ಬಿಯಾಸ್.
1: ಬಿಯಾಸ್ ನದಿ ನೀರನ್ನ ಪಂಜಾಬ್ ನಲ್ಲೂ ಕುಡಿದ್ರಿ, ಅದರ ಮೂಲ ಪಾಕಿಸ್ತಾನದಲ್ಲೂ ಕುಡಿದ್ರಿ. ಅಲ್ಲಿ 10 ತಿಂಗಳು ಇದ್ರಿ ಅಲ್ಲ. ಆಗ ನಮ್ಮ ದೇಶದಿಂದ ಯಾವ್ಯಾವ ಧೀಮಂತ ನಾಯಕರು ಅಲ್ಲಿ ಬಂದಿದ್ರ? ಹೇಗೆ
0: ಮುಖ್ಯ ಏನಂದ್ರೆ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿದ್ರು. ನಾನು ನನಗೇನಂದ್ರೆ ಮೊದಲೇ ಅವ್ರು ನೋಡಿರ್ಲಿಲ್ಲ, ಬರೀ ನ್ಯೂಸ್ ಪೇಪರ್ನಲ್ಲಿ ಅಷ್ಟೇ ಗೊತ್ತಿತ್ತು. ಅಲ್ಲಿ ಬಂದರು, ನಾನು ಅಲ್ಲಿ ಬಂದೆ. ನಾನು ಅವ್ರ ಹಿಂದೆ ನಿಂತ್ಕೊಂಡಿದ್ದೆ, ನನಗೆ ಅವಕಾಶ ಕೊಟ್ಟರು. ಅವರು ಒಂದು ಕಡೆ ಇವರು ಇದ್ರು, ಜನರಲ್ OP ಡನ್ ಅಂತ ಅವ್ರ ಹೆಸರು. ಅವ್ರು ಆಕ್ಚುಯಲ್ ಐರಿಷ್ ಅವರು, 6'2" ಏನೋ ಒಂದು ಹೈಟ್ ಇತ್ತು. ಇನ್ನೊಂದು ಕಡೆ ಮೇಜರ್ ಜನರಲ್ ಕೋರ್ಲಾ ಅಂತ ನಿಂತಿದ್ರು.
1: ಆ ಡಿವಿಷನ್
0: ಅವರು ಭಾರತದವರು. ಇವರು ಐರಿಷ್ ಅವರು, ಬಟ್ ಭಾರತ ಆರ್ಮಿ
1: ಸೇವೆ ಸಲ್ಲಿಸಿದ್ದಾರೆ.
0: ಅವ್ರ ಪಕ್ಕ
1: ಭಾರತೀಯರಾಗಿ ಉಳಿದಿದ್ದಾರೆ.
0: ಹೌದು, ಜನರಲ್ ಡನ್ ಇಬ್ರು ನಿಂತಿದ್ರು. ಅವರು ಪ್ರಧಾನಮಂತ್ರಿ ಶುರು ಮಾಡಿದ್ರು. ನಾನು ಒಂದ್ಸಲ ನಂಗೆ ಸ್ವಲ್ಪ ಡೌಟ್ ಆಯ್ತು, ಅದು ಏನ್ ಹೇಳ್ತಾರೆ, ನಮ್ ಟ್ರಿಪ್ಸ್ ಎಲ್ಲ ಈಗ ವಾರ್ ನಡೀತಾ ಇದೆ, ಅವ್ರ ಏನ್ ಅವ್ರ ಮೇಲೆ ಪ್ರಭಾವ ಏನಾಗತ್ತೆ ಅಂತ ಒಂದು ಸಂಶಯ ಇತ್ತು. ನಿಜವಾಗ್ಲೂ ಹೇಳ್ತೇನೆ, ಅವರು ಸ್ಟಾರ್ಟ್ ಮಾಡಿ ಒಂದು 4 ಶಬ್ದ ಹೇಳಿದ್ರು, ಅವ್ರ ಕೈನಲ್ಲಿ ಅದೇನು ಗುಣ ಇದೆ,
1: ಜಾದು ಇದೆ.
0: ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಆಗಿ ನೋಡಿದೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಪಾಕಿಸ್ತಾನವರು ತಿಳ್ಕೊಂಡಿರಬಹುದು ಭಾರತದ ಪ್ರಧಾನಮಂತ್ರಿ
1: ಎತ್ತರ ಕಡಿಮೆ,
0: ಆದ್ರೆ ಅದೇನು ನನ್ನ ಜನರಲ್ ಅಷ್ಟು
1: ಎತ್ತರ
0: ಇದೆ, ಸೋ ಸಾಕು
1: ಅಂದ್ರೆ ನನ್ನ ಜೊತೆಗೆ ನನ್ನ ಎತ್ತರದ ಜನರಲ್ಗಳು ನನ್ನ ಕೆಲಸ ಮಾಡ್ತಾರೆ, ನನ್ನ ದೇಶವನ್ನ ರಕ್ಷಣೆ ಮಾಡ್ತಾರೆ
0: ಅಂತ ಅವರು ಎಲ್ಲರೂ ಖುಷಿಯಾಗಿ ಚಪ್ಪಾಳಿ ಹೊಡೆದ್ರು. ಅವರು ಒಂದು 5 ನಿಮಿಷದಲ್ಲಿ ಎಲ್ಲಾರ್ಗೂ
1: ಹುರಿದುಂಬಿಸಿದ್ರು.
0: ಹೌದು, ಕೈನಲ್ಲಿ ವಂಶಿದ್ರು.
1: ನಿಮ್ಗೆಲ್ಲ ನೆನ್ಪಾಗತ್ತದು?
0: ನೆನ್ಪಾಗತ್ತೆ, ಇನ್ನೂ ನನ್ನ ಕಣ್ಣು ಮುಂದೆ ಬರ್ತಾರೆ.
1: ಬಿಳಿ ಧೋತ್ರ, ಮತ್ತೆ ಗಾಂಧಿ
0: ಅವ್ರ ಮುಖದಲ್ಲಿ ಏನು ಇದಿರ್ಲಿಲ್ಲ,
1: ನಿಷ್ಕಲ್ಮಶತೆ.
0: ಒಂಥರ ಹೇಳ್ಬಹುದು ಅವ್ರ ಆತ್ಮನ ಅವರು ಜಯಿಸಿರ್ಬೇಕು.
1: ಬಹಳ ಸರಳ ಸಜ್ಜನ ವ್ಯಕ್ತಿ
0: ತುಂಬಾ.
1: ಎಷ್ಟೊತ್ತಿದ್ರು ಅಲ್ಲಿ ಪ್ರಧಾನಿಗಳು?
0: ಬಂದು ಮಾತಾಡಿ ಅವ್ರ ಹೆಲಿಕಾಪ್ಟರ್ ಬಂತು, 1-2 hours ಇದ್ರು. ಎಲ್ಲ ತುಂಬಾ ಪ್ರಧಾನಮಂತ್ರಿಯಿಂದ ತುಂಬಾ ಸೀಕ್ರೆಟ್, ಯಾಕಂದ್ರೆ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ.
1: ಇದನ್ನ ಊಹೆ ಮಾಡ್ಕೊಳಕ್ಕೂ ಕಷ್ಟ ಅಲ್ಲ.
0: ಇಲ್ಲ, ಊಹೆ ಮಾಡ್ಕೊಳಕ್ಕೂ ಈಗ

0: ನಿಜ.
1: ನಮ್ಮ ದೇಶದ ಒಬ್ಬ ಅತ್ಯುನ್ನತ ನೇತಾರರು
0: ಹೌದು, ಅವನು
1: ಯುದ್ಧದ ಹೊತ್ತಿಗೆ ನಾವು ಆ ಜಾಗದಲ್ಲಿ ಅವರನ್ನ ನೋಡೋದು ಅನ್ನೋದು
0: ಅವರು ಅಡ್ವೈಸರ್ಸ್ ಹೇಳಿರ್ಬೇಕು ಅಂತ ಖಂಡಿತ ಹೇಳಿರ್ಬೋದು.
1: ಅಲ್ಲ, ಇದನ್ನ ನೀವು ಹೇಳ್ತಾ ಇರುವಾಗ ನಂಗೆ ಕುರುಕ್ಷೇತ್ರದಲ್ಲಿ ಗಾಂಧೀಜಿಯವರು ಹೋಗ್ಬೇಕಾಗಿರುತ್ತೆ, ಆದ್ರೆ ಅವ್ರಿಗೆ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಅವರು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನರ ಸಾವು ನೋವು ಆಗಿರುತ್ತೆ, ಅವಾಗ ಕಮ್ಯುನಲ್ ರಯಟ್ಸ್ ಆಗಿದ್ದ ಕಾರಣ. ಹಾಗಾಗಿ ಅವರು ಕುರುಕ್ಷೇತ್ರದಲ್ಲಿ ಲಕ್ಷಾಂತರ ಜನರಿಗೆ ಸಂಬೋಧನೆ ಮಾಡೋದಿರುತ್ತೆ, ಆದ್ರೆ ಅಲ್ಲಿಯ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ನೋಡಿ ಅವರಿಗೆ ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ಅವರು ಆಕಾಶವಾಣಿಗೆ ಬಂದು ಅಲ್ಲಿಂದ ಜನರಿಗೆ ಅಡ್ರೆಸ್ ಮಾಡ್ತಾರೆ. ನಂಗದು ನೆನಪಾಯ್ತು ನೀವು ಇದನ್ನ ಹೇಳ್ತಿರುವಾಗ. ಅದೊಂದೇ ಬಾರಿ ಆಕಾಶವಾಣಿಯಿಂದ ಗಾಂಧೀಜಿಯವರು ಬಂದು ಅಡ್ರೆಸ್ ಮಾಡಿರೋದು. ಹಾಗೆ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ಬಂದ್ರು, ಒಂದೆರಡು ತಾಸು ಆ
0: ನೆಲದಲ್ಲಿ
1: ನಿಮ್ಮ ಜೊತೆಗೆಲ್ಲ ಇದ್ದು ಬಹುಶಃ ಎಲ್ಲ ಸೈನಿಕರ ಜೀವ

0: ಗಾಂಧೀಜಿಯವರು ಬಂದು ಅಡ್ರೆಸ್ ಮಾಡಿರೋದು. ಹಾಗೆ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ಬಂದ್ರು, ಒಂದೆರಡು ತಾಸು ಆ
1: ನೆಲದಲ್ಲಿ ಬೇರೆ ಯಾರಿಗೂ ಕಳಿಸಲಿಲ್ಲ,
0: ನಿಮ್ಮ ಜೊತೆಗೆಲ್ಲ ಇದ್ದು ಬಹುಶಃ ಎಲ್ಲ ಸೈನಿಕರ ಜೀವನ ಪಾವನ ಅಂತ ಅನ್ಸಿರುತ್ತೆ.
1: ಸ್ವಲ್ಪ ಈ ಕಡೆ ಆ ಕಡೆ ಹೋಗಿ ಎರಡು ಮೂರು ಸೈನಿಕರ ಜೊತೆ ಪರ್ಸನಲ್ ಮಾತಾಡಿ ಅವ್ರ ಮುಖದಲ್ಲಿ ಒಂದು ಏನಂದ್ರೆ ಅದು ಅವ್ರ ಸಿನ್ಸಿಯರಿಟಿ ನಲ್ಲಿ ಏನ್ ಶಂಕೆ ಇರಲಿಲ್ಲ.
0: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ಇಂದು ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರಸಾರವಾಗಲಿದೆ. ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು

0: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಈ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಶ್ರೀಮತಿ ಆನಾ ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಕುಮಾರಿ ಶರದಿ ಪಾಟೀಲ್. ಮೊದಲು ಕವಿವಾಣಿ, ಅನಂತರ ಹಾಡು.
1: ಪ್ರಕೃತಿ ನಮಗೆ ಬೇಕಾದಷ್ಟನ್ನು ನೀಡಿದೆ, ಆದರೆ ನಾವು ಅದನ್ನು ಹದವರಿತು ಬಳಸದಿರುವ ಕಾರಣ ಪ್ರಕೃತಿ ವಿನಾಶದತ್ತ ಸಾಗ್ತಾ ಇದೆ. ಜೀವದ್ರವ್ಯದ ಮೂಲವಾದ ಮಳೆ ಇಂದು ನಮ್ಮಿಂದ ದೂರವಾಗುತ್ತಿರುವುದು ಇದೇ ಕಾರಣಕ್ಕೆ. ಗೊತ್ತಿದ್ದು ತಪ್ಪು ಮಾಡುತ್ತೇವೆ, ಮತ್ತೆ ಮಳೆಗಾಗಿ ಪ್ರಾರ್ಥಿಸುತ್ತೇವೆ. ಕವಿಯ ಬೇಡಿಕೆಯೂ ಇದೇ, ನಾಡಿನ ಬದುಕನ್ನು ಸಮೃದ್ಧಗೊಳಿಸಲು ಯಾವ ನೆಪವನ್ನೂ ಹೇಳದೆ ಬರಬೇಕೆಂದು ಹೇಳುವ ಈ ಬೇಡಿಕೆಯಲ್ಲಿ ಪ್ರೀತಿಪೂರ್ವಕ ಆಗ್ರಹವೂ ಇದೆ. ಕವಿತೆಯ ಶೀರ್ಷಿಕೆ ಬಾ ಮಳೆಯೇ. ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ವರುಷಕಾಲದ ಪ್ರಥಮವೇ ಮುಂಗಾರು ಮಳೆಯೇ ಬಾ. ಹೀಗೆ ಹೇ ವರುಷವೇ ಹರುಷವೇ ಸುರಿ ಸುರಿ ಹನಿಗಳ ಮಾಲೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಹೊಸ ಸುದ್ದಿಗೆ ಇಳೆ ಕಾದಿದೆ, ಮೈವೆತ್ತಿದೆ ಕಾವ್ಯಶಾಲೆ. ಬಾ ಮಳೆಯೇ ಜಲನಿಧಿಯೇ, ಬಾ ಮಳೆಯೇ ಜಲನಿಧಿಯೇ, ಬಾ ಬಾ ನೀಗು ದಳ್ಳುರಿ. ಸೋನೆಯೋ ಮುಸಲಧಾರೆಯೋ, ಸೋನೆಯೋ ಮುಸಲಧಾರೆಯೋ, ಮೇಳೈಸಿ ಬಾ ಬಾ ಸುರಿ. ಓ ಮಳೆಯೇ ಜೀವದೊಲವೇ, ಓ ಮಳೆಯೇ ಜೀವದೊಲವೇ, ಬಾ ನಮ್ಮಯ್ಯ ಬೀಡಿಗೆ, ಬಾ ನಮ್ಮಯ್ಯ ಬೀಡಿಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ, ಜೊತೆಯಲ್ಲಿರು ಕೆಲಕಾಲ ಪ್ರಿಯ ಬಂಧುವಿನ ಹಾಗೆ. ಬಾ ಮಳೆಯೇ ಸುರಿ ಹೀಗೆ, ಬಾ ಬಾ ಮಳೆಯೇ ಸುರಿ ಹೀಗೆ.

ಕಿವಿಗೊಳ್ಳಲಿ ನಾಡ ಬದುಕು, ನೆಪ ಹೇಳದೆ ನೀ ಬಂದರೆ, ನೆಪ ಹೇಳದೆ ನೀ ಬಂದರೆ ಉಡಿಗೂಸಿಗೆ ಇನ್ನೇನು ಬೇಕು, ಉಡಿಗೂಸಿಗೆ ಇನ್ನೇನು ಬೇಕು.

0: ಪೂರ್ಣಿಮಾ ಅವರ ಕವನವನ್ನು ಶ್ರೀ ಮುರಳೀಧರ್ ಕೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಕುಮಾರಿ ಶರಧಿ ಪಾಟೀಲ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಸರ್ವಶ್ರೀ ಧೀರಜ್ ಡಿ ಕೀಬೋರ್ಡ್, ರಾಜಗೋಪಾಲ್ ಕೆ ಗಿಟಾರ್, ಪ್ರವೀಣ್ ಪಿ ನಾಯಕ್ ತಬಲಾ, ರಾಜೇಶ್ ಎಂ ರಿಧಮ್ ಪ್ಯಾಡ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಕುಂಜೂರು ಶ್ರೀ ಎಚ್ ರವಿಕುಮಾರ್. ಭಾವಗಾನ ತಿಂಗಳ ಹಾಡು ನಿಮಗಾಗಿ ಪ್ರತಿ ಶುಕ್ರವಾರ ಬೆಳಿಗ್ಗೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ತನ್ನ ಹಿಂದೆ ಅಗಾಧವಾದ ಲೌಕಿಕ ಶಕ್ತಿಯನ್ನು ಪಡೆದಿರುವುದರ ವಿರುದ್ಧ ಪ್ರತಿಭಟನೆಯನ್ನು ಸೂಚಿಸುವುದು ವಿಜಯವೇ. ಸ್ಪಷ್ಟವಾದ ಸೋಲಿನ ಮುಖದಲ್ಲೂ ನಮ್ಮ ಆದರ್ಶದಲ್ಲಿ ಸಕ್ರಿಯವಾದ ಶ್ರದ್ಧೆಯ ಜಯ ಅದು. ಸ್ವಾತಂತ್ರ್ಯ ಎಂಬ ಮಹಾನ್ ವರವು ದಾನವಾಗಿ ನಮಗೆ ಬರುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಹಾಗೆ ನಾನು ಹೇಳಿಯೂ ಇದ್ದೇನೆ. ನಮ್ಮದಾಗುವ ಮುನ್ನ ಅದನ್ನು ಜಯಿಸಿ ಪಡೆಯಬೇಕು. ತನ್ನ ಆಕ್ರಮಣ ಶಕ್ತಿಯಿಂದ ನಮ್ಮನ್ನು ಆಳುತ್ತಿರುವ ಜನತೆಗಿಂತ ನೈತಿಕವಾಗಿ ನಾವು ಉತ್ತಮರು ಎಂಬುದನ್ನು ಸಾಧಿಸಿ ತೋರಿಸಿದಾಗಲೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಪಡೆಯುವ ಅವಕಾಶ ಒದಗುವುದು. ಮಹಾತ್ಮರ ಕಿರೀಟವಾದ ಯಾತನೆಯ ತಪಸ್ಸನ್ನು ಭಾರತವು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಬೇಕು. ಆತ್ಮಶಕ್ತಿಯನ್ನು ಪರಿಹಾಸ ಮಾಡುತ್ತಿರುವ ಅಹಂಕಾರದ ವಿರುದ್ಧ ಸ್ವಲ್ಪವೂ ಹಿಂಜರಿಯದೆ ಭಾರತವು ನಿಲ್ಲಬೇಕು. ಒಳಿತರಲ್ಲಿ ತನಗಿರುವ ಸಂಪೂರ್ಣ ಶ್ರದ್ಧೆಯ ರಕ್ಷಾ ಕವಚವನ್ನು ಧರಿಸಿ ನಿಲ್ಲಬೇಕು. ತನ್ನ ಜೀವಿತೋದ್ದೇಶಗಳು ಏನು ಎಂಬುದನ್ನು ಈ ತಾಯ್ನಾಡಿಗೆ ನೆನಪು ಮಾಡಿಕೊಡುವ ಕಾಲ ಸನ್ನಿಹಿತವಾಗಿರುವಾಗ ನೀವಿಲ್ಲಿಗೆ ಬಂದಿದ್ದೀರಿ. ಈ ದೇಶವನ್ನು ವಿಜಯದ ನಿಜವಾದ ಪಥದಲ್ಲಿ ಒಯ್ಯಲು ಇಂದಿನ ರಾಜಕೀಯದಿಂದ ದೌರ್ಬಲ್ಯವನ್ನು ದೂರ ಮಾಡಲು ನೀವು ಬಂದಿದ್ದೀರಿ. ರಾಜಕೀಯದಲ್ಲಿ ಎರವಲು ಪಡೆದ ಅಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿ ತಾನು ಗುರಿಯನ್ನು ಸಾಧಿಸುತ್ತೇನೆ ಎಂದು ಭಾರತವು ಭ್ರಮಿಸಿರುವ ಸಮಯದಲ್ಲಿ ನೀವು ಬಂದಿದ್ದೀರಿ. ನಮ್ಮ ಮುನ್ನಡೆಗೆ ಅಡ್ಡಿಯುಂಟು ಮಾಡುವ ನಮ್ಮ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ದುರ್ಬಲಗೊಳಿಸುವ ಯಾವ ಅಡೆತಡೆಗಳೂ ಒದಗದಿರಲಿ ಎಂದು ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸತ್ಯ ಸಾಧನೆಯ ಅಧ್ಯಯನಕ್ಕಾಗಿ ನೀಡಬೇಕಾದ ಬಲವು ಕೇವಲ ಮಾತುಗಳ ಅಂಧಪ್ರೇಮವಾಗಿ ಅವನತಿ ಹೊಂದದಿರಲಿ. ಪವಿತ್ರೋದ್ದೇಶಗಳ ಹಿಂದೆ ಹುದುಗಿರುವ ಆತ್ಮ

ವಂಚನೆಯಾಗಿ ಅವನತಿಗೊಳ್ಳದಿರಲಿ ಎಂದು ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಗಾಂಧೀಜಿಯು ಇದೇ ರೀತಿಯಲ್ಲಿ ಆಲೋಚಿಸುತ್ತಿದ್ದರು. ನದಿಯಾದಿನಲ್ಲಿ ವಾಸ್ತವವಾಗಿ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಕಂಡಾಗ, ಖೇಡಾದಲ್ಲಿ ನಡೆದ ಘಟನೆಗಳ ವರದಿಯನ್ನು ಕೇಳಿದಾಗ, ಜನತೆ ಸಿದ್ಧವಾಗುವುದಕ್ಕೆ ಮುಂಚೆಯೇ ಸವಿನಯ ಕಾನೂನು ಭಂಗಕ್ಕೆ ಕರೆ ನೀಡಿದ್ದು ಮಹಾಪರಾಧವಾಯಿತು ಎಂಬುದು ಅವರಿಗೆ ದಿಢೀರನೆ ಹೊಳೆಯಿತು. ಸಮಾಜದ ಕಾನೂನುಗಳನ್ನು ಸತ್ಯಾಗ್ರಹಿಯು ಬುದ್ಧಿವಂತಿಕೆಯಿಂದಲೂ ತನ್ನ ಸ್ವತಂತ್ರ ಸಂಕಲ್ಪದಿಂದಲೂ ಪರಿಪಾಲಿಸುತ್ತಾನೆ. ಏಕೆಂದರೆ ಹಾಗೆ ಮಾಡುವುದು ತನ್ನ ಕರ್ತವ್ಯ ಎಂಬುದು ಅವನ ಭಾವನೆ. ಹೀಗೆ ಕಟ್ಟುನಿಟ್ಟಾಗಿ ಸಮಾಜದ ಕಾನೂನುಗಳನ್ನು ಒಬ್ಬ ವ್ಯಕ್ತಿಯು ಪರಿಪಾಲಿಸಿದಾಗಲೇ ಅವನಿಗೆ ಯಾವ ಕಾರ್ಯಗಳು ಒಳ್ಳೆಯವು ಮತ್ತು ನ್ಯಾಯವಾದವು ಮತ್ತು ಯಾವು ಅನ್ಯಾಯವು ಅನೈತಿಕವೂ ಆದುವು ಎಂಬುದು ಗೊತ್ತಾಗುತ್ತದೆ. ಆಗ ಮಾತ್ರ ಅವನಿಗೆ ಸುಸ್ಪಷ್ಟವಾದ ಪರಿಸ್ಥಿತಿಗಳಲ್ಲಿ ಕೆಲವು ಕಾನೂನುಗಳನ್ನು ಸವಿನಯವಾಗಿ ಭಂಗ ಮಾಡುವ ಹಕ್ಕು ದೊರಕುವುದು. ಅನಿವಾರ್ಯವಾದ ಈ ಮಿತಿಯನ್ನು ಅನುಸರಿಸದೆ ಹೋದದ್ದೇ ನನ್ನ ಸೋಲಿಗೆ ಕಾರಣವಾದ ದೋಷ. ಅರ್ಹತೆಯನ್ನು ಸಂಪಾದಿಸಿಕೊಳ್ಳುವ ಮುನ್ನವೇ ಜನರನ್ನು ಕಾನೂನು ಭಂಗಕ್ಕೆ ನಾನು ಕರೆದೆ. ಈ ನನ್ನ ದೋಷವು ಹಿಮಾಲಯದ ಪ್ರಮಾಣದ್ದಾಗಿದೆ ಎಂದು ನನಗೆ ತೋರಿತು. ಗಾಂಧೀಜಿ ಬೊಂಬಾಯಿಗೆ ಬಂದರು. ಸತ್ಯಾಗ್ರಹ ಸಭೆಯ ಮೂಲಕ ಸ್ವಯಂ ಸೇವಕ ದಳವನ್ನು ಕಟ್ಟಿದರು. ಅವರ ನೆರವಿನಿಂದ ಜನರಿಗೆ ಸತ್ಯಾಗ್ರಹದ ಅರ್ಥವನ್ನು ಅದರ ಹಿಂದೆ ಅಡಗಿರುವ ಮಹತ್ವವನ್ನು ವಿವರಿಸುವ ಕೆಲಸವನ್ನೂ ಪ್ರಾರಂಭಿಸಿದರು. ಹಸ್ತಪತ್ರಿಕೆಗಳ ಮೂಲಕ ಮುಖ್ಯವಾಗಿ ಇದನ್ನು ಮಾಡಿದರು. ಸತ್ಯಾಗ್ರಹದ ಶಾಂತಿಯುತ ಮುಖದಲ್ಲಿ ಜನರಿಗೆ ಆಸಕ್ತಿಯನ್ನು ಹುಟ್ಟಿಸುವುದು ಕಷ್ಟ ಎಂಬುದನ್ನು ಕಂಡುಕೊಂಡರು. ಸವಿನಯ ಕಾನೂನು ಭಂಗದಲ್ಲಿ ಶಿಕ್ಷಣವನ್ನು ನೀಡುವುದು ಮಂದಗತಿಯಿಂದ ಆಗತಕ್ಕದ್ದು ಎಂಬುದನ್ನು ಅವರು ಅರಿತರು. ಆದ್ದರಿಂದ ಏಪ್ರಿಲ್ 18 ಅವರು ಚಳುವಳಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕೆಂದು ಸಲಹೆ ಮಾಡಿದರು. ಸವಿನಯ ಕಾನೂನು ಭಂಗವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕೆಂದು ಸಲಹೆ ನೀಡುವುದು ಅನಿವಾರ್ಯವಾಗಿದೆ. ದುಃಖದಿಂದಲೇ ಹಾಗೆ ಮಾಡುತ್ತಿದ್ದೇನೆ. ಈ ಸಲಹೆಯನ್ನು ನಾನು ನೀಡುತ್ತಿರುವುದಕ್ಕೆ ಕಾರಣ ಅದರ ಸಾಮರ್ಥ್ಯದಲ್ಲಿ ಈಗ ನನ್ನ ಶ್ರದ್ಧೆ ಕಡಿಮೆಯಾಗಿದೆ ಎಂದಲ್ಲ, ಹಿಂದಿಗಿಂತಲೂ ಅದರಲ್ಲಿ ಹೆಚ್ಚು ಶ್ರದ್ಧೆ ನನಗೆ ಉಂಟು. ಹಾಗೆ ನಿಲ್ಲಿಸಬೇಕೆಂದು ನಾನು ಸೂಚಿಸುವುದಕ್ಕೆ ಕಾರಣ ಸತ್ಯಾಗ್ರಹದ ನಿಯಮವನ್ನು ನಾನು ಅರಿತಿರುವುದು.

ಆಕಾಶವಾಣಿ ಮಂಗಳೂರು. ಈಗ ಮೈಸೂರು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ.

0: ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು, ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: मौर्यकालीन पाटलिपुत्र अभी आपने सुना ये कार्यक्रम और श्रोताओं इसी कार्यक्रम के साथ अब हम अपने कार्यक्रम को विराम देने की आज्ञा चाहेंगे तो अपने मित्र अजीत
1: और विमलेश को उमंग कार्यक्रम की तकनीकी टीम के साथ अगले सप्ताह तक के लिए आज्ञा दीजिए। नमस्कार।
2: उमंग उमंग उमंग उमंग।
3: ಇದುವರೆಗೆ ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಿಲಯದ ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆಕಾಶವಾಣಿ ಮಂಗಳೂರು. ಉಡಲ್ದ ಪಾತೆರ ಬಿನ್ನೆರೆ ನೊಟ್ಟುಗೋ ಪಾತೆರ ಕತೆ ಇನಿತ ಇಗ್ಗಿಡ್ ರಂಗ ನಿರ್ದೇಶಕರು ಆಯಿನಂಚಿನ ಸದಾಶಿವ ಬಾಲಮಿತ್ರ ಮೆರೆ ನೊಟ್ಟುಗೋ ಪಾತೆರ ಕತೆ ಕೇನ್ಗ.
6: ಪ್ರೀತಿದ ಶ್ರೋತೃಲಿಗ ಇನಿತ ಉಡಲ್ದ ಪಾತೆರ ಕಾರ್ಯಕ್ರಮಗೂ ಮೋಕಿಡ್ ಎತ್ಕೊನೊಂದುಲೆ ಶ್ರೋತೃಲಿ. ಇನಿ ಎನ್ನೊಟ್ಟುಗು ಉಪ್ಪುನ ಬಿನ್ನಿರು ಗಡಿನಾಡಾಯಿನ ಕಾಸರಗೋಡುದ ರಂಗಭೂಮಿ ಕ್ಷೇತ್ರಡ್ ಬೇಲೆ ಮಲ್ತೊಂದುಪ್ಪುನಾರು ಬೆನ್ನಿ ಬೆಂತಿನಾರಾದುಪ್ಪುನ ಸದಾಶಿವ ಮಾಸ್ತರ್ ಇಂಬೆರು. ಮೆರೆನ ಇಂಚ ಪಂಡ ಗೊತ್ತಾವಂದು ಸದಾಶಿವ ಬಾಲಮಿತ್ರ ಪಂಡ ಬೇಗ ಗೊತ್ತಾವು. ಆರ ನಡತು ಬತ್ತಿನ ಪದ್ಯಲು ಅಂಚನೆ ಕಾಸರಗೋಡುದ ರಂಗಭೂಮಿ ಕ್ಷೇತ್ರದ ಇತ್ಯದ ಸ್ಥಿತಿಗತಿ ಉಂದೆನ ಮಾತೈನಿ ಅರೆಡ ನಮ್ಮ ಪಾತೆರ್ಗ. ನಮಸ್ತೆ ಸದಾಶಿವ ಮಾಸ್ಟ್ರೆ.
7: ನಮಸ್ಕಾರ.
6: ಇರೇನ ಪುದರ್ದೊಟ್ಟು ಈ ಬಾಲಮಿತ್ರ ಪಂದ ದಾಯ ಬತ್ತನು ಮಾಸ್ಟ್ರೆ.
7: ಯಾನು ಕರಿನ 25 ವರ್ಷದ ಬುಕ್ಕ ಜೋಕ್ಲೆನ ರಂಗಭೂಮಿನು ಆಯ್ಕೆ ಮಂತೊಂದು ಜೋಕ್ಲನೊಟ್ಟಿಗೆನೆ ಹೆಚ್ಚ ಕಾರ್ಯಕ್ರಮ ಕೊರ್ಪುನ ಒಂಜಿ ಜನ ಐಟ್ದವರ ಜೋಕ್ಲೆ ಕೊರ್ನ ಒಂಜಿ ಪುದರು ನಮ್ಮ ಮಿತ್ರೆ ಪನ್ಪಿ ನಾವು ಬುಕೈನ ಕಂಟಿನ್ಯೂ ಮಂತೊಂದು ಮತ್ತೆ ಅತ್ತೆ ಬುಕ ಜೋಕ್ಲೆನ ರಂಗಭೂಮಿ ಪಂಡ ನಮಕ್ಕ ಇಟ್ಟು ಮಸ್ತ್ ಖುಷಿ ದಿಕ್ಕುಂಡು. ಅವತ್ತಂದೆ ಜೋಕ್ಲು ಅಕ್ಲೇನ ವಿದ್ಯಾಭ್ಯಾಸ ಆಯ್ತ ಒಟ್ಟುಗು ಈ ರಂಗಗಳೆತ್ತ ಒಂಜಿ ಅಭಿರುಚಿನ ಅಕ್ಲೆ ಕೊರೋಡು ಪಂಪಿನ ಒಂಜಿ ಉದ್ದೇಶ ಹಿಡ್ದವರನೇ ಅವೇ ಕ್ಷೇತ್ರದ ದುಂಬು ಹೋಗುದಿಲ್ಲ. ಏನು
6: ಇತ್ತ ಇರನ್ನ ಪುದರ್ದೊಟ್ಟುಗು ಬಾಲಮಿತ್ರ ಬರ್ತನ ಕತೆ ನಿರುಪಂಡರು ಅಂಚಾದುಪ್ಪುನಗ ಸದಾಶಿವ ಮಾಸ್ಟರ್ ಪುಟ್ಟುದಿನ ಒಲ್ಪ ಇರೇನ ಆ ಬಾಲ್ಯಕಾಲ ಎಲ್ಲಿಯೊಪ್ಪುಲು ಎಂಚ ಇತ್ತನು ಮಾಸ್ಟ್ರೆ.
7: ಯಾನು ಪುಟ್ಟುದಿನಿ ಕಳತ್ತೂರು ದುಂಬು ಚೆಕ್ ಪೋಸ್ಟ್ ಪನ್ಪುನ ಜಾಗ ಇತ್ತು ಇತ್ತೈನು ಶ್ರೀನಗರ ಅಂದು ಬಂದ್ಪೇರು ಬಡತನಡೆ ಪುಟ್ಟನೆಂದೇ ಪನೋಳಿ ಪೊಪ್ಪ ಕೂಲಿ ಬೇಲೆ ಬಂತೊಂದಿತ್ತನೆ ಅರ ಬೀರಪ್ಪು ಬೆಳ್ಚಪಾಡ ಬಂದು ಅಂಚನೆ ಅಮ್ಮ ಕಮಲ ಮುಕ್ಲೇನ ಮೂಜಿನೇದ ಮಗೆಯಾನು ಎಂಗ್ಲ ಒಟ್ಟು ಆಜಿ ಜನ ರಡ್ಡು ಪೊಣ್ಣು 4 ಆಣು ಜೋಕ್ಲು ಆ ಜಾಗೆ ಅಪಗ ಒಂಜಿ ಮೂಜಕ್ಕರೆ ಮುಟ್ಟ ಜಾಗ ಇತ್ತು ಅಂಡ ಆ ಪ್ರದೇಶಡ್ ಈ ಗಲಾಟೆ ಅವು ಇನ್ನು ಅಂತ ಜಾಸ್ತಿ ಇತ್ತಿನ ಕಾಲವು ಅಪಗಲ್ತ್ ಆ ಜಾಗೇನು ಕಮ್ಮಿ ಬಿಲೆಕ್ ಮಾರದು ಬೇತೆ ಇತ್ತೆ ಉಪ್ಪುನ ಪುಯ್ಯೇ ಬನ್ಪುಣ ಒಂಜಿ ಜಾಗೆಗೆ ಯಾನು ಒಂಜಿನೇ ಕ್ಲಾಸ್ ಉಪ್ಪುನಗಣೆ ಅಡೆಗೆ ಬತ್ತನಾಯಿ ಆನಿ ಯಕ್ಷಗಾನಮ ಅಂತ ಸುಮಾರು ಆವೊಂದಿತ್ತಂದೆ ಹಿಂಗ್ಲ ಪೊಪ್ಪ ಮಿನಿ ಪೋಪುಂಡ ಯಕ್ಷಗಾನಗ ಆಟಮಂತದ್ದು ಬುಳಿತೊಂದು ಪೋಂದಿತ್ತೆ ಆ ಟೈಮ್ ಬಾಲ್ಯಡ್ ಐಡ್ದು ಬುಕ್ಕ ವಿದ್ಯಾಭ್ಯಾಸ ನಮ್ಮ ಎಚ್ಲಂಬಾಡಿ ಹಿರಿಯ ಬುನಾದಿ ಶಾಲೆ ಅವಳು 7ನೇ ಕ್ಲಾಸ್ ಮುಟ್ಟಲ್ಲ ಐಡ್ದು ಬುಕ್ಕ ಕುಂಬ್ಳೆ ಗೌರ್ಮೆಂಟ್ ಹೈಸ್ಕೂಲ್ಡ್

0: ಹತ್ತನೇ ಕ್ಲಾಸ್ ಮುಕ್ಕ ಅಡ್ಯ ನಡಕ ಜನತಾ ಪದವಿ ಪೂರ್ವ ಕಾಲೇಜ್. ಅವಳು ಪಿ ಯು ಸಿಲ ಬುಕ್ಕ ವಿಟ್ಲಾಡ್ ಡಿಗ್ರಿ ಬಿ ಕಾಮ್ ಅಂತೆ. ಅಪಾಗನೆ ಎಂಕೊಂಜಿ ಎಂಚಿನ ಬಂಡ ಕಲ್ಪುನವು ಒಂಜಿ ಕನಾದಿತ್ತನೆ ಕಲ್ಪೊಡು ಬಂಡದು ಎನ್ನ ಇಲ್ಲಲು ಎಸ್ ಎಸ್ ಎಲ್ ಸಿ ಎಚ್ಚ ಕಲ್ತನೆ ಬಂಡ ಯಾನುರಿಯನೆ. ಅಪಾಗ ಎಲ್ಲೆಡೆ ಒಂಜಿ ಏಳನೇ ಕ್ಲಾಸ್ ಹಿಡ್ದೆ ಎಂಚಿನ ನಮ್ಮ ಜೋಕ್ಳು ಬೇಲೆಗೆ ಒಪ್ಪುನ ಕ್ರಮ ಉಂಡು ಶನಿವಾರ ಆದಿತ್ಯವಾರ. ಅಂಚೆ ಗಿಟ್ಟದ ಎಂಚಿನ ಒಂಜಿ ತೋಟಡು ಬೇಲೆ ಅಂಚ ಒಂತೆ ಶನಿವಾರ ಆದಿತ್ಯವಾರ ಕಾಸು ಮಂತದ ಇಟ್ಟು ನಮ್ಮ ಕಲ್ತೊಂದು ಬತ್ತನ ಒಂಜಿ ನೆನಪು ಇತ್ತೆಲ್ಲವು ಉಂಡು.
1: ರಂಗಭೂಮಿದ ಅಂಚಿ ಎಂಚ ಆಸಕ್ತಿ ಬರ್ತಾನೆ
0: ರಂಗಭೂಮಿದ ಪಂಡ ಏಳನೇ ಕ್ಲಾಸ್ಡ್ ಎಂಕ್ಲೆಗೆ ಒಂಜಿ ಮಾಸ್ಟ್ ಇತ್ತೇರು ಮಂಜುನಾಥ ಭಂಡಾರಿ ಮಾಸ್ಟ್ ಪಂಡದು. ಆರು ಎಂಕ್ಲೆಗೆ ಶಾಲೆಡ್ ನಾಟಕನ ಪಂಡದು ಕೊರೊಂದಿತ್ತೇರು ಇತ್ತಾರು ತೀರ್ದು ಪೋತೇರು ಅಂಡಲ ಆರು ಎಡ್ಡೆ ಒಂಜಿ ಕಲಾವಿದೆ ಡೈರೆಕ್ಟರ್ ಆದಿತ್ತೇರು. ಅವಾಗ ಆರನ ನಾಟಕನ ತೂ ಒಂದು ನಾಟಕಡ್ ಒಂಜಿ ಇಂಟ್ರೆಸ್ಟ್ ಬರ್ತಾನೆ ಎಂಕ್ಲೆಗೆ ಯಕ್ಷಗಾನ ಕಲ್ಪೇರೆ ಹೋದಿತ್ತ. ಅವಾಗ ಯಕ್ಷಗಾನ ಪನ್ಪುಣ ಒಂಜಿ ನಿರ್ದಿಷ್ಟ ಗುರುನ ಹಿಂದೆಟ್ಟು ದಾದ ಮನ್ಪೋಡು ಅಂಡ ಕಠಿಣ ಪರಿಶ್ರಮ ಬೋಡು ಹಿಂದೆಕ್ಕಲ ಬೋಡು ಆಂಡಲ ಅವು ಒಂಜಿ ನಾಲ್ಕು ದಿನ ಬೋದಾಣಾಗ ಇಂದು ಆ ಒಂದು ನಮ್ಮಡ್ದು ಅಂಡ ಇತ್ತ ಸ್ಟೆಪ್ ಇಂದು ಅಂತ ಸಬ್ಬಣ ಕೊಡಿ ಇನ್ನ ಅವಳು ಕ್ಲಾಸ್ ಆ ಒಂದು ಇತ್ತು. ಆ ಟೈಮ್ ನಮಕ್ ಪಣಾವುದಲ ಬುಕ್ಕ ಇಂದೇನು ನಿರಂತರ ಅಂಚಿನ ಅಭ್ಯಾಸ ಎಲ್ಲೆಡು ಅವು ನಮಕ್ಕೊಂತ ಗೊಬ್ಬುನ ಪ್ರಯಾಣ ಆಯಿಜಿ ಆಂಡಲ ಯಕ್ಷಗಾನ ಇತ್ತೆಲ್ಲ ಓಳು ಯಕ್ಷಗಾನ ಇತ್ತಲ್ಲ ತೂಪುನ ಒಂಜಿ ಅವ್ಯಾಸನ ಬುಳಿಪ ಒಂದು ಬರ್ತದೆ. ಹತ್ತನೇ ಕ್ಲಾಸ್ ಯಾನೆ ಸ್ವಂತ ನಾಟಕ ಬರೆದು ಅಪ್ಪ ಕಲೋತ್ಸವಡು ಮಲಯಾಳ ನಾಟಕನೇ ಮಂತೊಂದಿತ್ತೇನೆ. ಅಪ್ಪ ಹತ್ತನೇ ಕ್ಲಾಸ್ ಎಂಕ್ಲ ಜೋಕ್ಳು ಮಾಂತ ಸೇರಿದ್ದು ಒಂಜಿ ನಾಟಕ ಯಾನೆ ಬರೆದು ಇನ್ನು ಜೋಕ್ಳು ಎಂಕ್ಲ ಶಾಲಾ ಮಟ್ಟಡು ಮಂತ ಅವು ಫಸ್ಟ್ ಬತ್ತಂಡು. ಅಪ್ಪಗ ಇನ್ನು ಉಪಜಿಲ್ಲಾ ಮಟ್ಟಗ ಅಕ್ಳು ಕೊಂಡು ಪೋಯಿಜೇರು ಅವು ಅಲ್ಪ ಕನ್ನಡ ನಾಟಕ ಆಗದಾಲ ಕೊರ್ಪುಜೇರು ಪನ್ಪುನೊಂಜಿ ನೆಟ್ಟು ಕೊಂಡು ಪೋಯಿಜೇರು ಅಂಡ್ಲ ಎರಡು ಬುಕ್ಕ ಪಿ ಯು ಸಿ ಇಡ್ಲ ಎಂಕ್ಲ ನಾಟಕ ಮಂತ ಡಿಗ್ರಿಡ್ ಒಂಜಿ ತುಳು ನಾಟಕ ಬಂತೇನೆ ಫಸ್ಟ್ ಬರೆದು ಕರಿಮುಗಲ್ ಕಬಿನಗ ಬಂಡದು ಅವು ಎಡ್ಡೆ ಇಂದ ಅಂಡ ಎರಡು ದೂಕರ ಎಡ್ಡು ಮೂಜಿ ಕ್ಲಬ್ ದಕ್ಲ ಇನ್ನು ಕೊಂಡೋದು ಗೊಬ್ಬಿಯರು ಅವು ಕರಿದು ಬುಕ್ಕ ಟಿ ಟಿ ಸಿ ಮಂತಿರೆ ಬೋಯೆ ಈ ಬಿ ಕಾಮನು ಪಂಡ ಒಂಜಿ ಬಿಸ್ನೆಸ್ ಕ್ಷೇತ್ರ ಅಂಡಂಕ ಕನಾಯ್ತನೆ ಎಂಚಿನ ಮಂಡ ಟೀಚರ್ ಆವಡು ಪನ್ಪುಣವು ಅಂಚ ಪಿರ ಮಾಯಿಪಾಡಿಗೆ ಅರ್ಜಿ ಪಾಡಿಯ ಪಿರಲ್ಲ ತಿಕ್ಕಂಡೆಂಕ್ ಅಬಾಗ ಅಲ್ಪಡ್ದು ಬುಕ್ಕ ಜೋಕ್ಲೆ ನೊಟ್ಟಿಗೆ ಇಪ್ಪುನ ಒಂಜಿ ಸಂಬಂಧ ಉಳೇದು ಬರ್ತಾನೆ.
1: ಅಂಚ ಇರು ರಂಗಭೂಮಿ ಕ್ಷೇತ್ರಕ್ಕೆ ಬತ್ತಾರಡಲ್ಲ ಜೋಕ್ಲಿನ ರಂಗಭೂಮಿ ದಿಂಚಿ ಒಲವು ತೋಚ್ಪಾರಿಗಿರೇನ ವೃತ್ತಿ ಕಾರಣ ಅಂಡೆ
0: ಖಂಡಿತ ಅದಲ್ಲ ದಯಪಂಡ ನಮ್ಮ ಜೋಕ್ಲೆ ನೊಟ್ಟಿಗೆನೆ ಉಪ್ಪುನೆ ಅಪ್ಪಗ ನಮ್ಮ ಅಯ್ಯನ ಒಂಜಿಂದೇನು ಕಲೆಯನು ಜೋಕ್ಲೆಗಳ ಕೊರಡು ಒಂದು ಒನ್ಪುಣ ಒಂಜಿಂದ ಬತ್ತಂದು ಅವು ಅಕ್ಳೆನ ಕಲಿಕೆಗೆ ಸೃಜನಾತ್ಮಕವಾದ ಚಿಂತನೆ ಮನ್ಪೇರೆ ಅಕ್ಳಿಗೆ ಪ್ರೇರೇಪಣೆ ಕೊರ್ಪುಂಡು ಮತ್ತೆ ನಮ್ಮ ಎಡೆಡೆಟ್ ಕ್ಲಾಸ್ ಮನ್ಪುಣಾಗ ಇಂಚಿನ ರಂಗಭೂಮಿದ ಗೊಬ್ಬುಲು ಉಪ್ಪು ಒಂದು ಉಪ್ಪು ಅವು ನಿರಂತರ ಕೊರೋಂದು ಬರ್ಪ ಅವಾಗ ಜೋಕ್ಳ ಆಸಕ್ತಿಡು ಆ ಪಾಠ ಭಾಗ ಉಪ್ಪಡು ಇಂಚಿನ ಉಪ್ಪಡ ಇನ್ನು ಕಲ್ತೊಂದು ಬರ್ತೇರೆ ಅಂಚವು ಅಧ್ಯಾಪಕ ಆಯ್ ನಡೆದ ಅವರನೇ ಯಾನಿ ರಂಗಭೂಮಿ ಜೋಕ್ಲೇನ ರಂಗಭೂಮಿಗೆ ಬತ್ತೆ ಎಂದು ಪನೋಳಿ
1: ಇತ್ತೆ ಒಂಜಿ ಕಾಲೋಡು ಕಾಸರೋಡು ಮಸ್ತ್ ರಂಗ ತಂಡೋಲಿತ್ತ ಮಸ್ತ್ ನಾಟಕ ಲಾವೊಂದಿತ್ತ ಈರು ನಾಟಕ ಕ್ಷೇತ್ರಕ್ಕೆ ಬತ್ತ ನಂಚಿನ ಪೊರ್ತು ಲಾವುವೆ ಮಸ್ತ್ ರಂಗ ತಂಡ ಕಾಸರಗೋಡು ಇತ್ತು ನಂಚಿನ ಪೊರ್ತುಡು ಪನ್ಲೆ ಮಾಸ್ಟ್ರೆ ಅಪ್ಪಗದ ಕಾಸರಗೋಡದ ರಂಗಭೂಮಿದ ಪಯಣ ಎಂಚ ಇತ್ತಂಡ
0: ದುಂಬು ಸುಮಾರು ಅವಳು ಅವಳು ಅವಳು ಕ್ಲಬ್ ದಕ್ಕಳು ರಂಗಭೂಮಿನ ಕಟ್ಟೊಂದಿ ಯುವಕ ಸಂಘ ಅವಳು ಅವು ಅಕ್ಕಳು ಸ್ವಂತ ಅದು ಅವಳ ಅಭಿನಯ ಮನ್ಪುಣೆ ಬುಕ್ಕ ಪ್ರಾಕ್ಟೀಸ್ ಪೋಪುಣೆ ರಾತ್ರಿ ಮಂತ ಯಾನ್ಲಾಗೆಲ್ಲ ಎಂಗ್ಲೇನ ಅವಳು ಮಯೂರ ಅಂದು ಬಂಡದೊಂಜಿ ಇತ್ತು ಕ್ಲಬ್ ಅಪ್ಪ ಇತ್ತ ನಾಟಕ ರಿಹರ್ಸಲ್ ಅನ್ನಾಗ ನಮ್ಮ ಬೋಧ ಇನ್ನು ತೂ ಒಂದಿತ್ತ ಅಂಡ ಅಂಚನೆ ಸುಮಾರು ಕ್ಲಬ್ಗಳು ಐತ್ತ ಸದಸ್ಯರೇ ಆದಿಪ್ಪುಂಡು ಕಲಾವಿದರಾದು ಬರೊಂದಿತ್ತನೆ ನಿಧಾನ ಗೌ ದಾದಾಂಡು ಬಂಡ ಈ ರಿಹರ್ಸಲ್ದ ಒಂಜಿ ನಾಟಕ ಅಂದು ಬನ್ಪುಣವು ಅಭ್ಯಾಸದ ಮುಖಾಂತರ ಬರೋಡಾಯಿ ನಾವು ಅಪ್ಪ ರಿಹರ್ಸಲ್ ಕಮ್ಮಿ ಆದ ನಾಟಕಗಳು ಜನಕ್ಕುಲೇಗವು ಎತ್ತಂದ ಒಂಜಿ ಸ್ಥಿತಿ ಬತ್ತಿ ಇಂದು ಕಾಸರಗೋಡು ಜಿಲ್ಲೆಡು ಅಪಗಾದಿಪ್ಪುಂಡು ಈ ಹೆಂಚಿನ ಪ್ರೊಫೆಷನಲ್ ತಂಡವಳು ಪುಟ್ಟುನೆ ದುಂಬುವೇ ಹೆಂಚಿನ ಹವ್ಯಾಸಿ ತಂಡವಲ್ಲೇ ಇತ್ತನೆ ಅವು ಒಂಜೊಂಜಿ ಕ್ಲಬ್ದ ಸುಮಾರು ನುಪ್ಪ ನಲ್ಪ ನಾಟಕ ಅಂತ ಆ ಒಂದಿತ್ತು ನಾವು ಪೆರಂಬುದೆಡು ಬಂಡ ಭಾಗ್ಯೋದೈವಕ ಸಂಘ ಅನ್ನೊಂದು ಅಕ್ಳು ಪ್ರತಿ ವರ್ಷ ಅಲ್ಪ ಒಂಜಿ ಜಾತ್ರೆ ಆಪುಂಡು ಇತ್ತಂಡ ಒಂಜಿ ನಾಟಕ ಅಕ್ಳಿನ ಸದಸ್ಯರನ್ನೇ ಅದೇ ಮಂತೊಂದಿತ್ತೇರು.

0: ಅಂಚ ಕಾಸರಗೋಡು ಸುಮಾರು ತಂಡಗಳು ಇತ್ತ, ಬುಕ ನವ್ಯ ನಾಟಕಗಳು ಎಲ್ಲ ಮಲ್ಪುನ ಕೆಲವು ತಂಡಗಳು ಇತ್ತ. ಅಂಡ ಇತ್ತೆ ಅವು ಮಾಂತ ಒಂತೆ ಕಮ್ಮಿಯಾದ ಇಜ್ಜಿಂದೇ ಬಣವಳಿ. ಈ ಹವ್ಯಾಸಿ ತಂಡವಳು ಭಾರಿ ಕಮ್ಮಿಯಾದ ಇತ್ತೆ ಎಂಚಿನ ಪ್ರೊಫೆಷನಲ್ ತಂಡವಳೇಗ್ ದಾಳ ಒಂಜಿ ಕಾಸು ಕೊರೆದು ಬುಡ್ಡ ಒಂಜಿ ನಾಟಕ ಆಪುಂಡು ಮನೋರಂಜನೆ ಆಪುಂಡು ಆತಿ. ಅಂಡ ಈ ಹವ್ಯಾಸಿ ತಂಡವಳು ಬೆಳೆದು ಬರಡು ಮನ್ಪುಣ ಏ ಯಾನ ದಯ ಪಂಡ ಅಲ್ಪ ಒಂಜಿ ಆ ಊರ್ದ ಜವನರಿನ ಒಗ್ಗಟ್ಟು ಮುಖ ಪರಸ್ಪರ ಇಲ್ಲದ ಸಂಬಂಧ ಅವು ಮಾಂತ ಬೆಳೆಯೊಂದು ಬರೋದು ಇತ್ತು ಇತ್ತೆ ಅವು ಇಜ್ಜೆಂದೆ ಆತು.
1: ಈರು ಇತ್ತೆ ವಿಶೇಷವಾದ ಜೋಕ್ಲಿನ ನಾಟಕನ ನಿರ್ದೇಶನ ಮಲ್ಪುನಾರು. ಈರು ಸುರುಕಾದೆ ನಿರ್ದೇಶನ ಜತ್ತರ ಅಥವಾ ಈರು ಪಾರ್ಟ್ ಮಲ್ತೊಂದಿತ್ತರ ಅಥವಾ ಆಕ್ಟಿಂಗ್ ಹಿಡಿದ ಅಂಚಿತ್ತರ ಇರು?
0: ಯಾನು ಕೆಲವೊಂಜಿ ನಾಟಕಗಳ ಆ್ಯಕ್ಟ್ ಮಂತೊಂದೇ ಇತ್ತೆ. ಅಂಡ ನಮ್ಮ ಜಾಸ್ತಿ ಅದು ನಮಕ್ಕೆ ಶರೀರನು ತೂದು ಎಲ್ಲೆಲ್ಲಿಯ ಪಾತ್ರನೇ ಕೊರಪುಣೆ ಒಂದ ಅಂತೆ ಕಾಮಿಡಿ ಟೈಪ್ದವು ಆ ರೀತಿದ ಪಾತ್ರಗಳೇನು ಮಂತೊಂದಿತ್ತೆ. ಬುಕ್ಕ ಇದಕ್ಕೆ ಪೋಯರೆ ಪ್ರಧಾನ ಕಾರಣ ಯಾನೆ ಕಡು ಪಣ್ಣೆ ಅವೇ ಜೋಕ್ಲಿನ ನಾಟಕ ಅವು ಕನ್ನಡ ಅತಂಡ ತುಳು ಪಂಡದು ಅವಳು ಸಾಧ್ಯತೆ ಕಮ್ಮಿ ಇತ್ತಂಡ. ಅವಾಗ ಹಿಂದಕ್ಕೆ ಬಾಡೋದು ಏನು ಒಂಜಿ 25-30 ದಿನ ಹತ್ತ ಒಂಜಿ ಕೋರ್ಸ್ಗೆ ಪೋಯ ಒಡೆ ಬಂಡ ತ್ರಿಶೂರ್ಡ್ ಸ್ಕೂಲ್ ಆಫ್ ಡ್ರಾಮಾಡ್. ಅವಾಗ ಆ ಕೋರ್ಸ್ ತಿಕ್ಕದ ನಂಗೆ ಎಂಕೆಂಚ ಜೋಕ್ಲೇನ ನಾಟಕ ನಿಂದು ಮನ್ಪೊಳಿ ಇಂಚ ಬರೆಯೊಳಿ ಬುಕ್ಕ ಇನ್ನಂಚ ಕ್ರಿಯೇಟಿವ್ ಮನ್ಪೊಳಿ ಮನ್ಪುಣ ಒಂಜಿ ಐಡಿಯಾ ದಿಕ್ಕಂಡು ಅಯ್ನ ಬುಕ್ಕ ಈತ್ ವರ್ಷ ಹಿಡ್ದು ಪ್ರತಿ ವರ್ಷಲ ಜೋಕ್ಲೇನ ರಂಗಭೂಮಿ ಇಟ್ಟು ಅಂತಂತೆ ಅಯ್ನಾತು ನಮ್ಮ ಹಿಡ್ದು ಸಮಯ ಗುರಿಯರೇ ತಾಪುಂಡು ಆತು ಮಂತೊಂದು ಬರೋದಿಲ್ಲ.
1: ಈ ರೀತಿ ಮಲಯಾಳಂ ರಂಗಭೂಮಿದಲ್ಲ ಇರಿಗೆ ಪರಿಚಯ ಉಂಡು ಪೊಲಭೂಮಿ ಈರ್ತು ಈ ನಂಚ ಮಾಸ್ಟ್ರೆ ಮಲಯಾಳಂ ರಂಗಭೂಮಿದ ವಿಶೇಷತೆ ದಾದಿ.
0: ಮಲಯಾಳ ರಂಗಭೂಮಿ ಪಂಡ ಆ ಕಾಲಗ ಹೊಂದಿಕೆ ಆಯಿನ ಕಥಾವಸ್ತುಲೇನು ದೆತ್ತೋನು ಬೇರು ಪ್ರಸ್ತುತ ಎಂಚಿನ ತೂಪೇರು ಒಂಜಿ ದಾದಾಂಡ ಇಶ್ಯೂ ಬತ್ತಂಡ ಅವು ಒಂಜಿ ನಾಟಕ ಅದು ಬದಲಾವಣೆ ಮಲ್ಪುವೇರು. ಬುಕ್ಕ ಜೋಕ್ಲೇನು ಕ್ರಿಯೇಟಿವ್ ಆದ ಅಕ್ಳು ವರ್ಕ್ ಕೊರ್ಪೇರು ಜೋಕ್ಲೇಗೆ ಖಾಲಿ ಡಯಲಾಗ್ ಪನ್ಪುಣ ರೀತಿಯತ್ ಅಭಿನಯಗೆ ಪ್ರಾಶಸ್ತ್ಯ ಜಾಸ್ತಿ ಕೊರ್ದು ಬುಕ್ಕ ರಂಗ ಚಲನೆ ಅಂಚಿನೇಕ ಅಂತ ಒಟ್ಟುಗೂ ಆ ಒಂಜಿತ ಅರ್ಧ ಗಂಟೆ ನಾಟಕ ಅಂಡ ಅವಂಜಿ ಸಿನಿಮಾ ಪೋಯಿನ ರೀತಿ ಡೇ ಅವು ಪೋಪುಂಡು. ಅಂಡ ಆ ಕ್ಯಾರೆಕ್ಟ್ರೋಲು ಬುಕ್ಕ ಅಲ್ಪದ ರಂಗ ಸಜ್ಜಿಕೆ ಉಪ್ಪು ಅವು ಅವನ್ ಕ್ಷಣ ಮಾತ್ರ ಬದಲಾವಣೆ ಅವೊಂದು ಪೋಪುಂಡು. ಐಡ್ದವರ ಅವು ಐತಪಿರವು ಮಸ್ತ್ ಬೇಲೆ ಮನ್ಪುವೇರು ಬುಕ್ಕ ಕಲೆಕ್ಕೆ ಅಲ್ಪ ಹೆಚ್ಚ ಪ್ರೋತ್ಸಾಹ ಕೊರ್ಪೇರು. ಅವು ಮತ್ತೆ ನಮ್ಮ ಇಂಚಿ ಕಾಸರೋಡು ಇಂಚಿ ಬತ್ತನ ನಾಟಕ ಜೋಕ್ಲೇನು ಕಡ್ಪುಡುನೆ
1: ಕಡಿಮೆ
0: ಭಾರಿ ಕಡಿಮೆ ಆಸಕ್ತಿ ಇತ್ತಂಡ್ಲ ನಾಟಕ ಕಲ್ಪು ಅವು ಮಾತ್ರ. ಈ ನಾಟಕಡ್ಲ ಜೋಕ್ಳು ಕಲ್ಪ ಎಂಚಿನಕ್ಲೇನ ಇಂದೇನು ಇಂಪ್ರೂವ್ ಮಂತೊಂದು ಬೇರೊಂದು ಬುಕ್ಕ ಬುಕ್ಕ ಗೊತ್ತಾಪುಂಡು ಬೇರೆಗೆ ಪೇರೆಂಟ್ಗೆ ಮತ್ತೆ ಸುಮಾರು ಜೋಕ್ಳು ಒಳ್ಳೇರು ಇತ್ತೆ. ಮುರಣಿಯಾನೊಂಜಿ ವಿದ್ಯಾರಂಗದ ಒಂಜಿ ಕಾರ್ಯಕ್ರಮ ಉದ್ಘಾಟನೆ ಅವಳು ಪೋಯೆ ಹೋದನಗಲ್ಪದ ಟ್ರಸ್ಟಿ ಇದ ಒಂಜಿ ಜನ ಬನ್ನಿಯರು ಸರ್ ಎನ್ನ ಮಗಳು ಇರ್ನ ಶಿಷ್ಯ ನಾಟಕದ ಅಂದ ಏರಂದ ಅಂಚ ಪನ್ನಗ ಆ ಪುಣ್ಣನ್ನು ಪಣಿಯಲ್ಲ ಆಳಿತ್ತೆ ಪ್ರಾನ್ಸರ್ ಉಳ್ಳಾಲ್ ಅಪ್ಪಗ ಏರ್ನ ಪೋಸ್ಟರ್ ತೂದ ಆಳ್ ಎಂಕ್ ಫೋನ್ ಬಂತು ಪಣಿಯಾಲ್ ಅಪ್ಪಗ ಆ ಜೋಕ್ಳಿಗೆ ಸಮಾಜದ ಧೈರ್ಯ ಅದು ಪಾತೆರೇರೆ ಆ ಪುಣ್ಣು ಏತೇ ಮಾರ್ಕ್ ತಿಕ್ಕಾಡ್ ಆ ಜೋಕ್ಳು ಬುಕುರಿಯನ್ನ ಎದುರು ಪಾತೆರುನೇ ಬುಕ್ಕ ಅಡಬಡು ನೆಟ್ಟು ಅಂತ ಪಿರಾವು ಅವಾಗ ಇಂಚಿನ ಕಲೆಕ್ಕುಳೆಗೆ ಬತ್ತನ ಜೋಕ್ಳು ಮಾಂತೆರೆಂಡ್ಲ ದಾದಾಪೇರದೊಂಡ ವಿಂಗ್ಲಾಪೇರು ಅದೇ ಅಂಚ ಅಂಚ ಪಂಡದ ಎಂಚಿನ ಇಂದೇನು ಪ್ರೊಫೆಷನ್ ಆದೇ ಎತ್ತೊಂದು ಬೋರ್ಡ್ ಒಂದು ಇಜ್ಜಿ ಆ ಸಮಯಡು ಜೋಕ್ಳು ಇಂಚಿನ ಅಂಜನವು ಸಂಗೀತ ಆವಡು ನಾಟಕ ಆವಡು ಯಕ್ಷಗಾನ ಆವಡು ಇಂಚಿನ ಕಲೆಕ್ಕುಳೆಗೆ ಆಸಕ್ತಿ ಇತ್ತುಂಡ ಖಂಡಿತವಾದಲು ಅಕ್ಳಿನ ಸಾದಿಗೆ ಬುಡೋಡು ಇಜ್ಜಿನಂಡ ಅಕ್ಳು ಬೇತೆನೆ ಉಂಜಿ ಸರಿಯತ್ತ ಅಂದ ಸಾದಿಗೆ ಪೋಪುನವು ಇಂಚಿನ ಕಲೆಕ್ಕುಳಿಗೆ ಬತ್ತುನ ಖಂಡಿತವಾದಲ ಕಮ್ಮಿ ಆಪುಂಡು. ಅವಾಗ ಮಲಯಾಳದ ಆ ಒಂಜಿ ಇಂದೇನು ನಮ್ಮ ಕನ್ನಡಗಳ ಕೊಂಡರಿಯರೆ ಸಾಧ್ಯ ಅಂದ ಕನ್ನಡ ರಂಗಭೂಮಿಲ ತುಳುನ್ಲ ಬುಕ್ಕ ಈ ಮಲಯಾಳದ ಅಂಚಿನ ಟೆಕ್ನಿಕಲ್ ವಿಭಾಗನು ನಮ್ಮ ಹಿಂದಕ್ಕೆ ಜೋಕ್ಳಿಗೆ ಅಳವಡಿಸಿರೆ ಸಾಧಾರಣ ಮಾಂತ ನಾಟಕಡ್ಲ ನಮ್ಮ ಪ್ರಯತ್ನ ಮನ್ಪುವ.
1: ಇತ್ತೆ ಕಾಸರಗೋಡು ಪಂಡ ಒಂಜಿ ಪ್ಲಸ್ ದಾದ ಪಂಡ ಅಲ್ಪ ಮಲಯಾಳ ತುಳು ಕನ್ನಡ ಒಂದು ಮೂಜೆ ಭಾಷೆ ಗಲಸನೋಲಿ
0: ಗಲಸನೋಲಿ
1: ಪ್ಲಸ್ ಎತ್ತುಂಡು ಮಾಸ್ಟ್ರೆ ಪಂಡ ಇತ್ತೆ ಬೇತೆ ಭಾಷೆ ಹಿಡ್ದು ಇತ್ತೆ ಉದಾಹರಣೆ ಪನ್ಪುನಂಡ ಮಲಯಾಳಂ ಹಿಡ್ದು ಕನ್ನಡ ಇಜಿಂಡ ತುಳುಕು ಕೊನ್ನೋಲಿ ದಾದಂಡಲ ಸ್ಕ್ರಿಪ್ಟ್ ಇತ್ತುಂಡ ಇಜಿಂಡ ಡೈರೆಕ್ಷನ್ ಟೀಮ್ ಇಜಿಂಡ ತುಳು ಕನ್ನಡ ಎಡ್ಡೆ ಎತ್ತಿನ ವಿಷಯ ಇತ್ತು.

0: ಮಲಯಾಳ ಕೊಂಡು ಉಂದೆಡ್ದ ಹತ್ರ ದಾದ ಪ್ಲಸ್ ಆತಂದಿರಿ
1: ಹಿಂದೆಡ್ದು ಒಂಜಿ ನಮ್ಮ ಭಾಷೆ ಜೋಕ್ಳೆಗಿತ್ತ ಒಂಜಿ ನಾಟಕಡು ಮಲಯಾಳ ಕಥಾಪಾತ್ರದ ಒಂಜಿ ಜನಾಂಡಾಯ ಮಲಯಾಳನೇ ಪಾತ್ತೇರ ಒಂದು ಪೊಪ್ಪೆ ಇದ ತುಳುತ್ತಾಯಂಡ ಮಲಯಾಳದಕ್ಕಳು ತುಳು ಕಲ್ಪದ ಅವಳು ತುಳು ಭಾಷೆದ ಕಥಾಪಾತ್ರನು ಕಟ್ಟುವೆರ ಏತೋ ನಾಟಕಡು ಏನು ತೂತೆ ಬುಕ್ಕ ನಮ್ಮೈತ ಈ ಭಾಷೆಗಳು ಒಟ್ಟು ಸೇರಿದಾನಾಗ ಒಂಜಿ ಹೊಸ ಒಂಜಿ ಸೃಷ್ಟಿ ಆಪುಂಡುದುಲೆ ಇತ ಯಾನು ಪಾತೆರ್ನ ತುಳು ಈರು ಪಾತೆರ್ನ ತುಳು ಏತೋ ವ್ಯತ್ಯಾಸ ಉಂಡು ದಯಪಂಡ ಎನ್ನ ಇಲ್ಲಲು ಯಾನು ಮಲಯಾಳಿ ಎನ್ನ ಅಪ್ಪೆ ಭಾಷೆ ಬಂಡ ಮಲಯಾಳ ಅಂಡ ಎನ್ನ ಸಮಾಜದ ಒಟ್ಟಿಗೆ ಸೇರಿದೆ ಯಾನಿತ್ತ ತುಳು ಕಲ್ತದೆ ಯಾನು ಕಲ್ತನೆ ಕನ್ನಡ ತುಲೆ ಅಪ್ಪ ಮೂಜಿ ಭಾಷೆದಲ ಅಂಚಿನ ತಿರ್ಲಿ ತಿರ್ಲಿ ಅಂಚಿನ ಅದು ನಮಕ್ ತೆರಿಯೋಣಿಯರೆ ಆಪುಂಡುದುಲೆ ಅಂಚನೆ ಇಂದು ರಂಗಭೂಮಿಲ ಅಂಚನೆ ನಮ್ಮ ಎಟ್ಟು ಎಡ್ಡೆ ಅಂಶ ಅಂಚಿನ ಉಂಡು ಅಯ್ನು ಅಡಾಪ್ಟ್ ಮನ್ಪೋಡು ನಮ್ಮ ಟೆಂಚಿನ ಅಂತ ಎಂದಿತ್ತ ಕೆಲವರ ದುಂಬು ನಾಟಕಗಳು ಸಂಭಾಷಣೆನೇ ಇತ್ತ ಹಿಂದೇನು ಬಾ ಪಣಂದೇನೆ ಅಭಿನಯ ಕೊರು ಅಭಿನಯ ಒಂಜಿ ತೋಯ್ಪಾವಳಿಯಿಂದ ನಮಕ್ ಆಪಿದ ವಿಭಾಗಡ್ದು ದೆತ್ತು ನೋಡಿ ಈ ರೀತಿ ಮೂಜೆನ್ಲ ಸೇರ್ಸಾದು ಪೋಂಡ ನಮ್ಮ ಜೋಕ್ಳೆಗೆ ಹೊಸತ್ತೊಂಜಿ ದಿಕ್ಕಂಡ ತೂಲೆ ಮೂಜೆ ತಲ ಬೆನಿಫಿಟ್ ದಿಕ್ಕುಂಡು ನಮ್ಮ ಕಾಸರಗೋಡದ ಜೋಕ್ಳೆಗೆ
0: ಆ ರಾಜ್ಯದ ಪರಿಸ್ಥಿತಿ ತುಂಡಲ್ಲ ಗಡಿನಾಡದಕ್ಲು ಪಂಡ ಅಕ್ಲೆಗೆ ಆಯ್ನ ಒಂಜಿ ಕೆಲವು ಸಮಸ್ಯೆ ಇಪ್ಪುಂಡು ಐಡ್ದು ಪಿದಯತ್ ನಮ್ಮನ ಕಾಸರಗೋಡು ಜಿಲ್ಲೆಲ್ಲ ಇತ್ತೆ ಉದಾಹರಣೆ ಪಂಪು ನಡೆಯುತ್ತೆ ನಮ್ಮ ಒಂಜಿ ಕನ್ನಡ ಇಜಿಂಡ ತುಳು ನಾಟಕ ಕಟ್ಟದು ಕೋರುಂಡ ಅಂಚಿ ನಮಕ್ ಇತ್ತೆ ಕಾಸರಗೋಡು ಕಣ್ಣೂರು ಬುಡ್ದು ಐಡ್ದು ಅಂಚಿ ಕೊನೆಯರೆಲ್ಲ ನಮಕ್ ಕನ್ನಡ ತುಳುನು ಆಪುಜ್ಜಿ ಅಂಚ ಪಂಡ್ದು ನಮಕ್ ಕರ್ನಾಟಕಡ್ಲ ಸರಿಯಾಯ್ನ ನೆಲೆ ತಿಕ್ಕುಜ್ಜಿ ಕೇರಳದಕ್ಲು ಪಂದು ಪಿದೈ ದೀಪೇರು ಉಂದೇಡ್ದ ಅದು ದಾದ ಅನ್ಯಾಯ ಆಪುಂಡೊಂದೇನೊಂದು ಮಾಸ್ಟರಿ
1: ಎತ್ತ ಗಡಿನಾಡದ ಎಂದು ಏತೋ ನಾಟಕಗಳು ಇತ್ತ ಅವು ಕಣ್ಣೂರು ಯೂನಿವರ್ಸಿಟಿದ ನಾಟಕ ಉಪ್ಪು ಅವು ಅತ್ತಾಂಡ ನಮ್ಮ ಜೋಕ್ಲೇನ ಕಲೋತ್ಸವಡು ನಾಟಕ ಸ್ಪರ್ಧೆ ಅವು ಜನರಲ್ ಆದ ನಡಪುನೆ ಆ ಜನರಲ್ ಆದ ನಡಪುನಾಗ ಉಪ ಜಿಲ್ಲೆಡು ಬರ್ಪೇರು ಜಿಲ್ಲೆಗೆ ಎತ್ತದಾಣಾಗ ಅವು ಎತ್ತೇ ಎಡ್ಡೆ ನಾಟಕ ಒಪ್ಪಾಡು ಅವು ಪಿರ ಬೂರುಂಡಿ ಬೂರುಂಡೆ ನಂಡ ಅವಳು ಬರ್ಪುಣೆ ಜಡ್ಜಸ್ಸುಲು ಮಲಯಾಳಿ ಎಲ್ಲಾದಪ್ಪ ಅತ್ತಾಂಡ ಅವು ಒಂಜಿ ಬುಕ್ಕ ಕಣ್ಣೂರು ಯೂನಿವರ್ಸಿಟಿ ಕನ್ನಡ ನಾಟಕ ಅಂದೇ ಸ್ಪರ್ಧೆ ಉಂಡುದು ಅವಳು ಸಮಸ್ಯೆದ ಅನ್ಬಂಡ ಕನ್ನಡದ ಒಂಜಿ ರಡ್ಡು ಕಾಲೇಜುಗಳು ಬುಕ್ಕ ಮಲಯಾಳಿ ಕಾಲೇಜಿದ ಜೋಕ್ಳು ಕನ್ನಡನ ಕಲ್ತದವು ಕನ್ನಡನ ಎನ್ನಡನ ಅಂದ್ ಗೊತ್ತಿಜಿ ಆಂಡಲ ಕಲ್ತದ ಅಕ್ಲೇನ ಶೈಲಿದ ನಾಟಕ ಮನ್ಪುಯರು ಬುಕ್ಕ ನಮ್ಮ ನಮ್ಮ ಶೈಲಿದ ನಾಟಕ ಬೋದಾಣಗ ಅವಳು ಪಿರ ಸ್ಪರ್ಧೆ ಆಪುಂಡು ಅಬಾಗ ಅವು ಕನ್ನಡ ಜೋಕ್ಳೆಗೆ ಆಪುನ ಅನ್ಯಾಯನಿ ಅಬಾಗ ಅವಳು ಕನ್ನಡ ನಾಟಕ ಅಂದ್ ಒಂಜಿ ಸ್ಪರ್ಧೆ ಇದಾನಾಗ ಅವಳು ಭಾಷೆಗಳ ಈ ಜಡ್ಜಸ್ ನಕ್ಳು ಪ್ರಾಮುಖ್ಯತೆಯನ್ನು ಕೊರೋಡು ಅಕ್ಳು ಕನ್ನಡಡೇ ಪಾತೆರಡು ಇತ್ತೆ ಮಲಯಾಳ ನಾಟಕ ಅಂದು ಬೇತೇನೆ ಉಪ್ಪುನಾಗ ಅವಳು ಬೋದು ಕನ್ನಡಡು ಮಂತುಂಡ ಉಪ್ಪು ಜೇರತ್ತೆ ಅಂಚನೆ ಮೂಳ ಭಾಷೆಗಳ ಪ್ರಾಧಾನ್ಯತೆ ಕೊರೋಡು ಐತೊಟ್ಟುಗೂ ಎಡ್ಡೆ ಕ್ವಾಲಿಟಿದ ನಾಟಕವಲ್ಲೇನು ಇಂದು ಮನ್ಪೋಡು ಅನ್ಪುಣ ಅಭಿಪ್ರಾಯ ನಮ್ಮ ಐಕ ಬೋಡದು ಸುಮಾರು ಹೋರಾಟಲು ಅಂತ
0: ಕೇರಳದ ಕತೆ ಅಂಡ್ ಮಾಸ್ಟ್ರೆ ಹೊಸ ನಾಟಕ ಕಟ್ಟಂಡ ಐಕ ಕರ್ನಾಟಕಡ್ಲ ಸರಿಯಾಗಿನ ಅವಕಾಶ ತಿಕ್ಕೊಂದಿಜ್ಜಿ ಉಂದೇಕ ದಾದ ಮಲ್ಪೋಲಿ
1: ಕಾಸರಗೋಡು ಕರ್ನಾಟಕ ಸರ್ಕಾರ ಮಸ್ತ್ ಪ್ರೋಗ್ರಾಮ್ ಏನು ಕೊರೊಂದುಂಡು ಅವು ಸಾಂಸ್ಕೃತಿಕ ಇಲಾಖೆ ಆದಿಪ್ಪು ಬುಕ್ಕ ಎಂಚಿನ ನಾಟಕ ಅಕಾಡೆಮಿ ಆದಿಪ್ಪು ಬುಕ್ಕ ಸಾಹಿತ್ಯ ಅಕಾಡೆಮಿ ಆದಿಪ್ಪು ಸುಮಾರು ಕಾರ್ಯಕ್ರಮ ಕೊರೊಂದುಂಡು ಇತ್ತೆದ ಒಂಜಿ ಅವಸ್ಥೆಡ್ ಕಾಸರಗೋಡು ಅಂಚನ ಕಾರ್ಯಕ್ರಮ ಕೋರ್ನಾಗ ಕಾಸರಗೋಡು ದಕ್ಕಳೇದಾದ ಮನ್ ಪುಣೆ ಬಂಡ ಬೆಂಗಳೂರುಡ್ದ ಶಿವಮೊಗ್ಗಡ್ದ ಇಂಚಿನ ಕಡೆ ಹಿಡ್ದು ಅವು ನಾಟಕ ದಂಡ ಆವಡು ಅತಂಡ ಡ್ಯಾನ್ಸ್ ಆವಡು ಇಂಚಿನ ಆವಡು ಅಂಚಿ ಹಿಡ್ದು ಇಂಚಿಗೆ ಜನಕ್ಕುಲೇನು ಲೆತ್ತದು ಮೂಳು ಪ್ರೋಗ್ರಾಮ್ ಇಂಚಿ ಹಿಡ್ದು ಅಂಚಿ ಕೊನಪ್ಪುನ ಬೇಲೆ ಬಹಳ ರೀ ಕಮ್ಮಿ ದುಂಬು ದಕ್ಷಿಣ ಕನ್ನಡ ಕಾಸರಗೋಡು ಉಡುಪಿ ಸಹಿತ ದಕ್ಷಿಣ ಕನ್ನಡ ಮಕ್ಕಳ ಸಾಹಿತ್ಯ ಸಂಗಮ ಅಂದು ಒಂಜಿ ಸಂಘಟನೆ ಎಡ್ಡೆ ಬೆನೊಂದಿತ್ತು ಯಾನೊಂಜಿ ಐನ ಆಜಿ ವರ್ಷ ನಿರಂತರ ಕಾಸರಗೋಡು ಹಿಡಿದು ಜೋಕ್ಲೇನು ಅಕ್ಲೇನ ನಾಟಕೋತ್ಸವ ಆಪುಂಡು ಸಾಹಿತ್ಯ ಸಮ್ಮೇಳನ ಆಪುಂಡು ಐಕ್ ಜೋಕ್ಲೇನ್ಲೆ ತೊಂದು ಬರೊಂದಿತ್ತು ಒಂಜಿ ಐನ ಆಜಿ ವರ್ಷ ಅಂಚ ಸುಮಾರು ಶಾಲೆಗಳ ಇಡೈತ ಕಾರ್ಯಕ್ರಮ ಹೊಂದಿತ್ತು ಅಪ್ಪ ಅಲ್ಪಡ್ದು ಒಂಜಾರ ಅಡ್ಡ ಟೀಮು ಜೋಕ್ಲೇಗ್ ಕಲ್ಪಾದು ಶಾಲೆಯಲ್ಲಿ ಹಿಡಿದು ಎಂಗ್ಳಲ್ಲೆ ತೊಂದು ಇಂಚಿ ಬರೊಂದಿತ್ತ ಜೋಕ್ಲೇನು ಇದೊಂಜಿ ಐನ ವರ್ಷ ರಡ್ಡ ತಣ್ಣ ಮೂಜಿ ಕಾಸರಗೋಡು ಹಿಡಿದು ಇಂಚಿಗೆ ಬರೊಂದಿತ್ತು ನಾನು ಇತ್ತೆ ಅವು ಆ ಒಂಜಿ ಸಂಘಟನೆದ ಚಟುವಟಿಕೆ
0: ಕಡಿಮೆ
1: ಆತನು ದಾದಂದು ಗೊತ್ತಿಜ್ಜಿ ಆಯ್ತು ಪ್ರಾಯ ಅದಕ್ಕಳೆ ಇತ್ತನೆ ಆ ಒಂಜಿ ಹಿಂದೆಟ್ಟು ಜೋಕ್ಳೆಗೆ ಬೋಡಾದು ಅಯ್ನು ದುಂಬು ಕೊಂಡೋಯರೆ ಇತ್ತೆ ಇರ್ಲ ಇಜ್ಜಿಯಿಂದ ಬಂದು ತೋಜನುಂಡು ಅಂಚನೆ ಮುಲ್ಪ ನಮ್ಮ

0: കാസർഗോഡ് ജോക്കിലേക്ക് അവ രംഗായണട അവിടെ എത്താണ്ട ശിവമൊഗ്ഗട് ബുക്ക സാനിയള്ളിട്ട് മുഴു മാത്ത നാടകദ കേന്ദ്രങ്ങളുണ്ട്, രവീന്ദ്ര കലാസദനാലുണ്ട്. അവൾ കാസർഗോഡ് ജോക്കിലേന്നുള്ള അത്താണ്ട മല്ല കലാവിധരനല്ല ലെത്തത് അക്കിലേക്ക് കൊഞ്ച് അവകാശം കുറിപ്പുണ ബേല ആണ്ട നമുക്ക് കാസർഗോഡ് കൊഞ്ച് ന്യായ തിക്കുന്നു.
1: ന്യായ തിക്കുന്നു ഇജിണ്ട അഞ്ചിലത്ത് ഇഞ്ചിലത്ത് പന്ത് നടുസാധ്യതയിലേക്ക് ആപ്പുണ്ട്. ഉന്തു പുറയിരുന്ന പ്രവൃത്തിയ ബഗ്ഗെ ആണ്ട് മാഷെ ഇരേന വൃത്തി ബതുക്കിട്ട് പണ്ട ഇരേന പ്രവൃത്തി വൃത്തി രണ്ടില ബേത്ത ബേത്തനെ ആദുണ്ട് ടർണിംഗ് പോയിന്റ് പന്പിനഞ്ചിന ഒഞ്ചി നാടക ഓ വണ്ടല ഉണ്ട് ഇത്തുണ്ടവു ഇരേന റെക്കഗ്നൈസ് മൽത്ത് നഞ്ചിന ഇരേന രംഗഭൂമിക പരിചയ മൽത്ത് നഞ്ചിന
0: ಏನಾನು ಪಂಡ ಯಾನು 2019 ಶಾಲೆಗೆ ಸೇರಿನಿ. 2019 ಶಾಲೆಗೆ ಸೇರಿದ 2014 ನಮ್ಮ ಕಾಸರಗೋಡದ ಒಂಜಿ ಸಂಘಟನೆ ಜನಕ್ಕೂ ಎಂಕ್ ಲೆತ್ತೇರ ಎಂಜಿನ ಅಪೂರ್ವ ಕಲಾವಿದರು ಲೆತ್ತದ ಬನಿಯರು ಕೊಲ್ಕತ್ತಾಡ ಒಂಜಿ ನಾಟಕೋತ್ಸವ ಉಂಟು. ಅವಾಗ ಏರು ಜೋಕ್ಲೇನು ಅಂತ ಇನ್ನು ಮಂತೊಂದುಲ್ಲಾರು ಒಂಜಿ ಟೀಮ್ ಇರು ಕೊಂಡು ಪೋಪಾರ ಅಂದ್ ಅಪಾಗ ಯಾನ್ ಇಂಟ್ರೆಸ್ಟೆಡ್ ಅಪಾಗ ಎನ್ನ ಎಂಚಿನ ಅಪ್ರೂವಲ್ ಸಹ ಆದಿಜ್ಜಾಂಡ್ ಅಪ್ರೂವಲ್ ಅಂಡ ನಮ್ಮ ಬೇಲೆಗೆ ಸೇರಿದು ಗೌರ್ಮೆಂಟ್ ಇಂದ ಅದು ಸಂಬಳ ಬತ್ತೀಜಿ ಆಂಡಲ ಯಾನ ಧೈರ್ಯ ಒತ್ತೊಂಡೆ ಒತ್ತದು ಐತೊಟ್ಟ ಜೋಕ್ಲೇನು ಸೆಟ್ ಮಂತೆ ಬುಕ್ಕ ತ್ರಿಶೂರ್ ಪೋದ್ ನಾಟಕ ಅಕಾಡೆಮಿದ ಪಾಸ್ಗೆ ಬೋಡದು ಕೊಲ್ಕತ್ತ ಪೋಡಾಂಡ ಅತ್ ಕಾಸು ಬೋಡತ್ತೆ ಅವಾಗ ಪಾಸ್ಗೆ ಬೋಡದು ಇತ್ತಿನ ಬೇಲೆಗಳು ಆಂಡು ಅವು ಮಾತ ಅದು ಎಂಕ್ಳ ಪೋಯ ಒಂಜಿ 17 ಜನತ್ತ ಟೀಮ್ ಕೊಲ್ಕತ್ತಾಗೆ ಪೋಯ ಅಪಾಗ ಎನ್ನಡ ಫೋನ್ ಇಜ್ಜಿ ಆ ಟೈಮ್ ಫೋನ್ ಇಜ್ಜಿ ಎನ್ನ ಒಟ್ಟಿಗೆ ಬತ್ತನ ರೆಡ್ಡು ಜನಟ್ಟ ಫೋನ್ ಉಂಡು ಅವಾಗ ಪೋಯ ಅವಳು ರವೀಂದ್ರ ಕಲಾಸದನಡು ಕೋಲ್ಕತ್ತಾದ ನಾಟಕೋತ್ಸವ ಮುಲ್ತು ಯಕ್ಷಗಾನದ ಸುಮಾರು ವೇಷಲೆಯನ್ನು ಅವುದಾಂಡ ಅಲ್ಪ ಮೆರವಣಿಗೆ ಉಂಡು ಐಕ್ ಒಂಜಿ ಜೋಕ್ಲೆಗೆ ಯಕ್ಷಗಾನ ವೇಷ ಪಾಡ್ದು ನಮ್ಮ ಸಂಸ್ಕೃತಿ ಅವಳು ತೋಜಾವಡು ಒಂದು ಅಕ್ಳು ಪನಿಯೇರು ಅವಾಗ ಇನ್ನು ಅಂತ ಕಟ್ಟೊಂದು ಟ್ರೈನ್ ಇಡು ಸುಮಾರು ಯಾತ್ರೆ ಜೋಕ್ಲೆನೊಟ್ಟಿಗೆ ಒಂಜಿ ಖುಷಿ ಪೋಯ ಅಲ್ಪ ನಮ್ಮನ್ನು ಎಡ್ಡ ರೀತಿ ಅಕ್ಳು ರೈಲ್ವೆ ಸ್ಟೇಷನ್ ಹಿಡ್ದೆ ಕೊಂಡು ಪೋಯರು ಜೋಕ್ಲೆನ ನಾಟಕ ಅಂತ ಆಂಡ್ ಅಂಡ ಎಂಕ್ಲೆಗ್ ಅವಳು ಪ್ರಾಬ್ಲಮ್ ಬರ್ತಾನೆ ಜೋಕ್ಳು ಅಲ್ಪದ ಫುಡ್
1: ತಿನ್ಪುಜೆ
0: ಒಂದೊಂದು ಅನುಭವ ಅವಂಡ ಮುಲ್ಪ ನಮ್ಮ ಯೋಸು ಮನ
1: ಗಂಜಿ ಒಣಸು
0: ಅವಾಗ ತಿನ್ಪುಜೆ ಜಿಂಕ್ ಕೊಂಡು ಹೋಯ್ನ ಇಂಕ್ ಟೆನ್ಷನ್ ಆಗಿರೋದು ಬುಕ್ಕ ದಾದ ಮನ್ಪುಣೆ ಒಣಸುಂಡು ಅಲ್ಪದ ಈ ಸಾಂಬಾರು ಕಜಿಪ್ಪುಂದು ಮನ್ಪಾತೆ ಅವು ಅಕ್ಳಿಗೆ ಅಡ್ಜಸ್ಟ್ ಆಪುಜೆ ಉಂಡ ಅಲ್ಪ ಈ ಸಾಸಿವೆ ಎಣ್ಣೆ ಬಂದ ದಾಸಿಮೆದ ಎಣ್ಣೆ ಯೂಸ್ ಮನ್ಪುಣೆ ಅವು ಒಂಜಿ
1: ಪತ್ತುಜಿ
0: ಅಂಚ ಬುಕ್ಕ ದಾದ ಮನ್ಪುಣೆ ಒಳೋಳು ನಾಡು ನಾಡು ನಾಡದು ಬುಕ್ ಅಲ್ಪ ಈ ಕೊಜಪ್ಪುನ ದಾದ ಮನ್ಪುಣೆ ಅಂದ್ ಎಂಕ್ಳಿಗೆಲ್ಲ ಗೊತ್ತಿಜಿ ಅಂಚ ಇಂಗ್ಲಿಷ್ ಇಡ್ ಮಾತ ಬಣ್ಣ ಬೋಪ್ಪ ಅಕ್ಳಿಗೆ ಗೊತ್ತಾಪುಜಿ ಅಂಚ ಲಾಸ್ಟಿಗೆ ಎಂಚಾಡ್ಲ ದೈ ದೈ ಅಂಡದು ತಿಕ್ಕ ಅವು ಪಾಡದು ಒಂಜಿ ರಡ್ಡು ದಿನ ಜೋಕುಳ ಇಟ್ಟೇ ಉಂತೇರು ಅವಾಗ ಅವು ಒಂಜಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಪಣೋಳಿ ಜೋಕ್ಲೆನ ಅಡೆಕೊಂಡು ಪೋಯಿನ ಅವಳು ಎಂಕ್ಳ ಗೊಬ್ಬನ ಸ್ನೇಹದ ನೆರಳೊಂದು ಬನಪುಣ ನಾಟಕ ಅವು ರವೀಂದ್ರನಾಥ ಟಾಗೋರ್ನ ಒಂಜಿ ಸಣ್ಣ ಕಥೆಯನ್ನು ಆಧರಿಸದು ಕಟ್ಟಣ ಒಂಜಿ ನಾಟಕ ಅವು ಒಂಜಿ ಟರ್ನಿಂಗ್ ಪಾಯಿಂಟ್ ಒಂದು ಪನೋಳಿ
1: ಇತ್ತೈರು ವೃತ್ತಿಡು ಮಾಸ್ಟರ್ ಅದು ಪುನ ಇತ್ತೇ ಟೀಚರ್ನ ಕ್ಲೇನ ಬೇಲೆ ಪಂಡವು ಕಡಿಮೆದ ಅಕ್ಲೇನ ಮಿತ್ತಲ ಮಸ್ತ್ ಜವಾಬ್ದಾರಿಲು ಉಂಡು ಇರೇನ ವೃತ್ತಿ ಬೊಕ್ಕ ಪ್ರವೃತ್ತಿ ಒಂದು ರಡ್ಡೆ ಇಲ್ಲ ಎಂಚ ಅಡ್ಜಸ್ಟ್ ಮಲ್ತನವ್ರು ಮಾಸ್ಟ್ರೆ
0: ಐಟ್ ಇತ್ತೆ ಶಾಲೆಡಿ ಯಾನು 2011 ಬೇಡದ ಇತ್ತ ಎಡ್ ಮಾಸ್ಟರ್ ಅದುಲ್ಲೆ ಅಪಾಗ ಶಾಲೆದ ಬೇಲೆ ಒಂಜಿ ವರ್ಕಿಂಗ್ ಡೇಸ್ ಇದೆ ಇನ್ನು ರಜೆ ಮಾಡಿಯೇ ಒಂಜೆಂಗ್ಲ 15 ರಜೆ ಉಂಡ ಇನ್ನು ಮಾಂತ ದೆಪ್ಪಿಯರ ಇಜ್ಜಿ ಆಂಡಲ ಅನಿವಾರ್ಯ ಆಂಡ ರಜೆ ಮಾಡೋಡಾಪುಂಡು ಅವಾಗ ಶಾಲೆದ ವರ್ಕುಳೇನು ಒಂಜಿ ಬಯ್ಯ 7 ಗಂಟೆ ಮುಟ್ಟಲ ಹುಳ್ಳುದು ಮನ್ಪುಣೆ ಉಂಡು ಯಾನು ಅವು ಕರೆದು ಶಾಲೆ ಚಟುವಟಿಕೆ ಮಾತ್ರ ಅತ್ತೆ ಸುಮಾರು ಇಂಚ ಸಂಪನ್ಮೂಲ ವ್ಯಕ್ತಿ ಆಯ್ನ ಹಿಡ್ದವ್ರ ಅಡೆ ಪೋಡ ಪುಂಡು ಬುಕ್ ಟೆಸ್ಟ್ ಬುಕ್ ವರ್ಕ್ ಶಾಪ್ ಅಂಚ ಇಂಚ ಸುಮಾರು ಬೇಲೆಗೆ ಪೋಡ ಪುಂಡು ಅಬಾಗ ಎಂಕ್ ಎಲ್ಲ ಶಾಲೆದ ಮಾಂತ ಟೀಚರ್ಸ್ ನಕ್ಕಲ್ಲ ಇಂಜಿ ಸಪೋರ್ಟಿ ಅದುಂತು ವೇರು ದಯಪಂಡ ಯಾನಿಜ್ಜಿಂದಾಂಡ ಆ ಜವಾಬ್ದಾರಿ ಇದೆತ್ತೊಂದು ಅಕ್ಕಳು ಮನ್ಪು ವೇರು ಐತೊಟ್ಟಿಗೂ ಈ ರಂಗಭೂಮಿದ ಇಂದೇನು ಶನಿವಾರ ಆದಿತ್ಯವಾರ ಹೆಚ್ಚ ಯಾನಿಂದ ಎಕ್ಕಿ ಯೂಸ್ ಮನ್ಪುವೆ ಈ ಪ್ರವೃತ್ತಿ ಎಂದು ಬನ್ನಿರತ್ತೆ ಐಕ್ ಬೋಡದು ಶನಿವಾರ ಆದಿತ್ಯವಾರ

0: ನಮ್ಮ ಯೂಸ್ ಮನ್ಪುವ
1: ಅಂಚ
0: ಒಂಜಿ ಐನು ಬ್ಯಾಲೆನ್ಸ್ ಆದ್ ಕೊಂಡು ಪೋ ಒಂದು ಲೈನ್ ಎಂದ ಅಂಡ್ ಅಂದೇನು ಬುಡ್ದು ಕೆಲವರ ಪುಣ್ಯ ದಾಹಿ ನನ ಆಂಡಲ್ಲ ಐನು ಬುಡಿಯರೆ ಒಂಜಿ ಕಲೆ ಮನಸ್ಸು ಬರ್ತ ಹವ್ಯಾಸ ಅದು
1: ಇತ್ತೆ ಈರು ನಾಟಕ ಕ್ಷೇತ್ರ ಬದನಗ ಇತ್ತು ನಂಚಿನ ನಾಟಕದ ಉಮೇದುಗಲ ಇತ್ತೆದ ಉಮೇದ್ಲ ಕಡಿಮೆ ಆತಿನ ಪನ್ಪರ ಅತ್ತ ಜೋಕ್ಲೆಡಾವಡು ಇಜ್ಜಿಂಡ ಪೇರೆಂಟ್ಸ್ ನಕ್ಲೆಡಾವಡು ಹೆಚ್ಚಾತುಂಡ
0: ಜೋಕ್ಲೆಡ್ಲ ಬುಕ್ಕ ಊರುಡ್ಲ ಶಾಲೆ ಒಳೆಯಡು ಅವು ಒಂಜಿ ವಾರ್ಷಿಕೋತ್ಸವ ಪಡೆದು ಪಾಡು ನಾಟಕ ಮನ್ಪಾವುಡು ಒಂದು ಮನ್ಪುನ ಒಂಜಿ ಅಂತಾಗಿ ಬತ್ತಿ ಇಂಟ್ರೆಸ್ಟ್ ಬತ್ತಿಂಡು ಖಂಡಿತವಾದಲ್ಲ ಇತ್ತೆ ಒಂಜಿ ಇಂಕ್ಲೇನ ಒಂಜಿ ತಂಡ ರಂಗಚೇತನ ಕಾಸರಗೋಡು ಒಂದು ಅವಾಗ ಅವು ರಂಗಾಸಕ್ತ ಅಧ್ಯಾಪಕರನ್ನ ಒಕ್ಕೂಟ ಅವು ಏರ್ ಆಸಕ್ತಿ ಉಂಡ ಇಟ್ಟು ರಿಟೈರ್ಡ್ ಐನ ಅಕ್ಕಲ್ಲ ಇತ್ತೆ ಬೇಲೆ ಮನ್ಪುಣ ಅಕ್ಕಲ್ಲ ಮಾಂತ ಸೇರದು ಅವಾಗ ಇತ್ತ ಭಾಗವಾದ ಇತ್ತೆ ಮುರಾಣಿ ಗೌರ್ಮೆಂಟ್ ಕಾಲೇಜ್ ಮಂಜೇಶ್ವರಡ್ದು ಲೆತ್ತರ್ ಎಂಕ್ಲೇನ ಜೋಕ್ಲೆಗ್ ಇಂಟರ್ನ್ಶಿಪ್ ನಿಕ್ಲು ರಂಗಭೂಮಿದ ಬಗ್ಗೆನೇ ಕೊರ್ಲೇ ಅವಾಗ ಇತ್ತೆ ಇತ್ತೆ ಶನಿವಾರ ಆದಿತ್ಯವಾರ ರಜಾ ದಿನ ಇಂಕ್ಲ ಇಕ್ ಯೂಸ್ ಮಂತೊಂದಲ್ಲ ಜೋಕ್ಲೆಗೆ ಐತ ಎಂದು ಕೊರ್ಪ ಅಪ್ಪ ಇಂಟ್ರೆಸ್ಟೆಡ್ ಪತ್ತು ಉಪ್ಪ ಜೋಕ್ಳು ಅಕ್ಳೆ ಒವ್ವೇ ಕೋರ್ಸ್ ಮನ್ಪೊಳಿ ಓಳ್ ಬೋಡ ಅಂಡ್ಲ ದಾದ ಮನ್ಪೊಳಿ ಅಕ್ಳೇನ ಇಂಟರ್ನ್ಶಿಪ್ 15 ದಿನ ಮುಗಿಪ್ಪೊಳಿ ಅಂಡ್ ಅಕ್ಳೆ ಇಂಟ್ರೆಸ್ಟೆಡ್ ದಾದ ಅಂತೇರು ಇಂದುವೆ ಆವಡು ಒಂದು ಬತ್ತದೇರೆ ತೊಳೆ ಇಂದ ಮನ್ಪುಗ ಅಪ್ಪಗ ಅವು ಅದು ಇಪ್ಪುನೊಂಜಿ ಬದಲಾವಣೆ ಜೋಕ್ಲೆಡ ರಂಗಭೂಮಿದ ಬಗ್ಗೆ ಆಸಕ್ತಿ ಉಂಡು ದುಂಬು ಬಂಡ ನಾಟಕಕ್ಕೆ ಪೋಪುಣೆ ಅಂಡ ಏ ನಾಟಕದ ಏ ಅನ್ನೊಂದಿತ್ತೇರು ಇತ್ತ ಒಂಜಿ ಇಂದು ಬದಲಾವಣೆ ಆಂಡು ದಯಬಂಡ ಪೇರೆಂಟ್ಗಳ ಗೊತ್ತುಂಡು ಈ ಒಂಜಿ ರಂಗಭೂಮಿದ ಮುಖಾಂತರ ಬೇತೆ ಬೇತೆ ಕ್ಷೇತ್ರಕ್ಕೆ ಪೋಳಿ ಅಭಿನಯ ಸಿನಿಮಾ ಉಪ್ಪು ಸಿನಿಮಾ ಇಂಚಿನ ಗೊತ್ತಾಯಿ ನಡೆದ ಅವರ ಸಾಧಾರಣ ಶಾಲೆಗಳು ಕಲೋತ್ಸವ ಪಾಡಿಂದು ಪಾಡು ಜೋಕ್ಲೇನ ನಾಟಕ ಮಂತ್ಪ ಒಂದೊಳ್ಳೆ ಕುಟುಂಬಶ್ರೀದ ಒಂಜಿ ಪ್ರೋಗ್ರಾಮ್ ಐಟ್ ಬಹಳ ಹಿಂದುಳಿದ ವಿಭಾಗ ಕೊರಗ ಜನಾಂಗದು ಅಕ್ಲೇನ ಜೋಕ್ಲೇನ ಮಾತ್ರ ಸೇರ್ಸಾದು ಒಂಜಿ ಮೂಜಿ ದಿನತ್ತ ಒಂಜಿ ರೆಸಿಡೆನ್ಶಿಯಲ್ ವರ್ಕ್ಶಾಪ್ ಎಂಕ್ಲೇಗೆ ಕೂರಿಯ ಅವು ಬದಿ ಅಡ್ಕಡು ನಡ್ತಾನೆ ಐಕೆ ಪೊರ್ಲು ಒಂದು ಯಾನು ಪುದರದಿಯೇ ಅವಾಗ ಐಕ್ ಬೋಡಾದೊಂಜಿ ಪದ್ಯ ರಡಿ ಮಂತ ಎಂಕ್ಲ ಪೊಸ ತೊಂಜಿ ಲೋಕ ಕಟ್ಟೋಡು ಬೇಗ ವಿದ್ಯೇನು ಕಲ್ತೊಂದು ದುಂಬರಿದು ತೂಕ ಹೊಸ ತೊಂಜಿ ಲೋಕ ಕಟ್ಟೋಡು ಬೇಗ ವಿದ್ಯೇನು ಕಲ್ತೊಂದು ದುಂಬರಿದು ತೂಕ ಕಾಸು ಸಿರಿ ಸಂಪತ್ತು ಅವತ್ತು ಮಲ್ಲೆ ಬದುಕೋಡು ನಮ ಮೂಲು ಸಂತೋಷಡೆಲ್ಲೆ ಬದುಕೋಡು ನಮ ಮೂಲು ಸಂತೋಷಡೆಲ್ಲೆ ಪೊರ್ಲು ಪೊರ್ಲು ಪೊರ್ಲು ಕಲ್ತಿನಯೇ ತೆರೆಯೋನು ವೆತಿರ್ಲು
1: ಸದಾಶಿವ ಮಾಸ್ಟರ್ ಪ್ರತಿಯೊರಿ ವ್ಯಕ್ತಿಗಳ ಆಯನ ಬದುಕಡು ಒಂಜಿ ಕನ ಇಪ್ಪುಂಡಿಗೆ ಅಂಚ ತೂಪುನಾಂಡ ಸದಾಶಿವ ಮಾಸ್ಟರ್ ಒಂಜಿ ಕನ ಉಂಡು ಪಂಡ ಉದಾದಿ
0: ಕನ ಅಂದ ಪಂಡ ನಮ್ಮ ಜೋಕುಳು ಎಡ್ಡೆಯಿಂದ ಇಟ್ಟು ಬರೋಡು ನಮ್ಮ ದಾದ ಕಲ್ಪಾಯ ತೇತೋ ಜೋಕುಳು ಅಕ್ಳೆ ಅಕ್ಳೆನ ಹಿಂದಿಟ್ಟು ಬನ್ನಗವು ಎಂಕ್ಳೆಗೆ ತಿಕ್ಕುನ ಒಂಜಿ ಖುಷಿ ಬೇತೇನೆ ಅವು ರಂಗಭೂಮಿ ಡಾವಡು ವಿದ್ಯಾಭ್ಯಾಸ ಡಾವಡು ಅಂಚ ಪಂಡದು ಎಂಕೊಂಜಿ ಕನ ಇತ್ತು ನೆಂಚಿನ ಪಂಡ ಒಂಜಿ ಎತ್ತೆ ದುಂಬು ಮತ್ತೆ ಎನ್ನ ಸ್ವರನು ಎನ್ನ ಇತ್ತೆ ಎನ್ನ ಒಂಜಿ ಸ್ವರನು ಎನ್ನ ಜೋ ಒಟ್ಟು ಗುಪ್ಪುಣಕ್ಳು ಇಂಚಿನ ಎಂದು ಮಂತೊಂದಿತ್ತೇರು ಪಾತೇರು ನೇನು ಇಮಿಟೇಟ್ ಮಂತೊಂದಿತ್ತೇರು ಅಪ್ಪಗೆ ಇಂಕಾಂಡು ದಾಯಿಯಾನು ಮಣಿಪಂದೆಗುಳ್ಳೋಡು ಎನ್ನ ಸ್ವರ ಇಂಕ್ ಮಾತ್ರ ಉಪ್ಪು ನಾವು ಅಕ್ಷತರಾಜ ಮೇಡಮ್ನ ಸ್ವರ ಇರೆಗೆ ಮಾತ್ರ ಇರ್ನ ಸ್ವರ ಇರೆಗಳ ಸಿಕ್ಕಂದು ಯಾನ ದಾಯಿ ಮಣಿಪಂದೆಗುಳ್ಳೋಡು ಎನ್ನ ಸ್ವರಟ್ಟೆ ಯಾನು ದಾದಾಣ್ಲ ಮನ್ಪಿರ ಸಾಧ್ಯ ಅವಡು ಒಂದು ಯಾನು ಎನ್ನಿನಯೇ ಅವಾಗ ಇತ್ತೆಲ್ಲ ಅಂಚನೆ ದಾದಾಣ್ಲ ಒಂಜಿ ರೀತಿಡು ಒಂಜಿ ಕಾಸರಗೋಡು ರಂಗಭೂಮಿಡು ಜೋಕ್ಳೆಗಾದಿತ್ತನ ಒಂಜಿ ದಾದಾಣ್ಲ ಒಂಜಿ ಮನ್ಪೋಡು ಮನ್ಪುಣ ಒಂಜಿ ಕನ ಉಂಡು ನಿಧಾನಕ್ಕೆ ಪ್ರಯತ್ನ ಮಂತೊಂದು ಬೋಡು ಯಾ ಪಾಪುಣಂಚಿನ ಅಂದು ಗೊತ್ತಿದ್ದೆ
1: ಈ ರೀತಿ ಪಗೆಲಿಡಿ ಕಾಂಡಿಡ್ದು ಬಯ್ಯ ಮುಟ್ಟ ಶಾಲೆ ಜೋಕ್ಲೆ ನೊಟ್ಟಿಗೆ ಇಪ್ಪರು ಬಯ್ಯ ಅಂಡಬಕ ರಾತ್ರಿ ಮುಟ್ಟ ನಾಟಕ ರಂಗಭೂಮಿ ಬಂದು ಒಂದೆಟ್ಟು ಆಯ್ತ ಒತ್ತಡ ಇಪ್ಪರು ಒಂದೇತ ಮಾತೈತಲ ನಡುಟ್ಟು ಇರ ಕುಟುಂಬಗೆ ಎಂಚ ಸಮಯ ಅಡ್ಜಸ್ಟ್ ಮಲ್ತನವ್ರು ಮಾಸ್ಟರ್ ಇರೇನ ಕುಟುಂಬ ಜೀವನದ ಬಗ್ಗೆ ಬಂದ
0: ಜಾಯಿಂಟ್ ಫ್ಯಾಮಿಲಿ ಪಪ್ಪ ಅಮ್ಮ ಇತ್ತೆ ಕರಿವರ್ಷ ತೀರೋಣಿಯರು ಬುಕ್ಕ ಮೆಗ್ಗೆ ಅಣ್ಣ ನಕ್ಳು ಯಾನು ಅಂಚ ಒಟ್ಟು ಗೊಪ್ಪುಣೆ ಅವು ಒಂಜಿ ಇಂಕ್ ಪ್ಲಸ್ ದಯಪಂಡ ಸಿಂಗಲ್ ಕುಟುಂಬ ಅಂಡ ಆ ಟೈಮ್ಗು ನಮ್ಮ
1: ಎತ್ತೋಡು
0: ಆಂಡ ಎಂಕ್ ಸಪೋರ್ಟಿವ್ ಆದ ಎನ್ನ ಮಿಸ್ಸಸ್ ಉಳ್ಳ.

0: ಶಿಲ್ಪ ಬಂದು ಅಲ್ಲ ಬಿ ಎಡ್ ಆದ ಉಳ್ಳ ಪರ್ಮನೆಂಟ್ ಜಾಬ್ ಆತಜಿ ಆಂಡಲ್ಲ ನಮ್ಮ ಎನ್ನ ಶಾಲೆಗೆ ಅಲ್ಲಿ ಬರ್ಪಳೆ ತೆಗ್ ಸಪೋರ್ಟ್ ಆದ ಟೆಂಪರರಿ ಆದ ಜಾಬ್ ಒನ್ಪೇರ ಎನ್ನ ಶಾಲೆಡೆ ಉಳ್ಳಲ್ಲ ಮುಗ ಎನ್ನ ಮಗ್ಗೆ ಜಿಶನ್ ಒಂದು ಎರಡನೇ ಕ್ಲಾಸ್ ಎನ್ನ ಶಾಲೆಡೆ ಕಲ್ಪುವೆ ಅಪಾಗ
1: ಶಾಲೆನೇ ಇಲ್ಲ
0: ಶಾಲೆನೇ ಇಲ್ಲದ ಲೆಕ್ಕ ಅಪಾಗ ನಮ್ಮ ಫ್ಯಾಮಿಲಿ ಎಂಕ್ಲೇನ ಒಟ್ಟಿಗೆನೆ ಒಂದು ಅಪಾಗ ಕೆಲವರ ದಾದ ಅನುಭವ ಮಸ್ತ್ ತಡಾವು ಕೆಲ ತಡಾಪುಂಡುಲ್ಲ ಅಪಾಗ ಇನ್ನು ಮಂತ ಜಸ್ಟ್ ಮಂತ್ ಒಂದು ಪೋಪುನ ಒಂಜಿ ಜೀವ ಉಂಡು ಒಟ್ಟಿಗೆ ಅನ್ನ ಪ್ರತಿ ಎಂಚಿನ
1: ಪ್ರತಿ ಪಜ್ಜೆಡ್ಲ
0: ಅಪಾಗ ಅವು ಒಂಜಿ ಯಾನು ಲೇಟ್ ಆದ ಒಣಗ ಪೊಪ್ಪನೆರೊಂದಿತ್ತೇರು ಅಮ್ಮ ಬಾಕ್ಳು ಎಂಚ ಎಂದು ಪಾಡ್ಯರೆಜ್ಜಿ ಚಿಲ್ಕ ಪಾಡ್ಯರೆಜ್ಜಿ ನಾನೆತ್ತೆ ನನ್ನ ನಿರ್ಪುಣೆ ಓಡಿಸಿ ಎಂದು ಹೇರು ಪಪ್ಪ ಅಪಾಗ ಮೆಲ್ಲದೆತ್ತದು ಬುಕ್ಕಾರು ಒಣಸ ಮಂತ ಬಡಿಸೋದು ಕೊರ್ದು ಜಪ್ಪುಣೆ ಇಂಚನೆ ಒಂಜಿ ಅಂಜನ ನಾಟಕ ತಾನು ಒಂಜಿ ಕಲೆಕ್ಕೆ ಪೋಯಿನ ಅಕ್ಲೇನ ಜೀವನ ಆ ರೀತಿಡು ಒಪ್ಪುಂಡು ಅಂಡ್ಲ ನಮ್ಮೇಡ್ದ ಆಪುಣಾತ ಸಮಯ ಅಕ್ಲೆಗೆ ಕೊರಿಯರೆ ಪ್ರಯತ್ನ ಮಂತ್
1: ಥ್ಯಾಂಕ್ಸ್ ಪನೋಡು ಇಜಿಂಡ ಸೊಲ್ಮೇಲು ಪನೋಡು ದಾಂಡ ಏರೆನ್ ನೆನಪೋರು ಮಾಸ್ಟ್ರೆ
0: ಸೊಲ್ಮೆ ಪನೋಡು ಒಂದು ಅಂಡ ಫಸ್ಟಿಗೆ ಅಮ್ಮನೇ ನೆನಪುಡಾತಿ ಯಾನು ಬುಕ್ಕ ನಮ್ಮ ಒಟ್ಟುಗು ಇತ್ತು ನನ್ನ ಫ್ರೆಂಡ್ಸ್ ನಕ್ಕಳು ಒವ್ವೇ ಒಂಜಿ ಚಟುವಟಿಕೆ ಪಾವಡು ಒಟ್ಟಿಗೆ ವಸಂತ ಮಾಸ್ಟರ್ ಒಪ್ಪುವೇರು ಅಂಚನೆ ಬುಕ್ಕ ಸಪೋರ್ಟಿವ್ ಡಾಕ್ಟರ್ ಯತೀಶ್ ಕುಮಾರ್ ರೈ ಉಳ್ಳೇರು ಅಂಚ ಕೆಲವು ಆತ್ಮೀಯ ಮಿತ್ರರು ನಮ್ಮ ಒಟ್ಟಿಗೆ ಉಳ್ಳೇರು ಅಕ್ಕಳೆಗಳ ನಮ್ಮ ಸೊಲ್ಮೇನು ಬನ್ನೋಡು ಬುಕ್ಕ ಎನ್ನ ಮಿಸ್ಸಸ್ಗಳ ಸೊಲ್ಮೇನು ಬನ್ನೋಡು
1: ಸದಸ್ಯ ಮಾಸ್ಟ್ರಿ ಈತು ಪೊರ್ತು ಇರನ್ನ ವೃತ್ತಿ ಬೊಕ್ಕ ಪ್ರವೃತ್ತಿ ರಡ್ಡ ಬಗ್ಗೆಟ್ಲ ಪಟ್ಟೊಂಡರು ಏಪಲ ಬಾಲಮಿತ್ರ ಆದ ಜೋಕ್ಲ ಹಿಡ್ದು ನನಾತ್ ನಾಟಕಲೇನು ರಂಗಭೂಮಿ ಕನ್ನಲ್ಲಿ ಇನಿತ್ತ ಉಡಲ್ದ ಪಾತಿರಗ ಮುಗಿತಲ್ದ ಚಿಕ್ಕಿದೆ ಕತೆ
0: ಧನ್ಯವಾದ
2: ಇದಮಟ್ಟ ಉಡಲ್ದ ಪಾತೆರಡು ರಂಗ ನಿರ್ದೇಶಕರಾಯಿನ ಸದಾಶಿವ ಬಾಲಮಿತ್ರ ಇಮ್ಮೆರೆ ನೊಟ್ಟುಗೋ ಪಾತೆರ ಕತೆ ಕೇಂಡರು ಪಾತೆರ್ ಪಾಯ್ನರು ಅಕ್ಷತಾ ರಾಜ್ ಪೆರ್ಲ ಒಂದು ಇನಿತ ತುಳು ಕಾರ್ಯಕ್ರಮ ನನತ ಎಗ್ಗೆಡು ಕುಡತಿಕ್ಕುಗ ಸೊಲ್ಮೆಲು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಮ್ಯಾ ವಿನಯ್ ಅವರಿಂದ ಕವನ ವಾಚನ.
2: ನನ್ನ ಮೊದಲ ಕವನದ ಶೀರ್ಷಿಕೆ ಅಂಗಿ. ಡಿಸ್ಕೌಂಟ್ ಸೇಲ್ನಲ್ಲಿ ಹೆಕ್ಕಿ ತಂದಿದ್ದೆ ತುಂಬು ಕಾಲರಿನ ನೀಳಗೆರೆಗಳ ಅಂಗಿ. ತಂದಾಗಲೇ ಮಾಸಿದ ಬಣ್ಣ, ತಂದಾಗಲೇ ಮಾಸಿದ ಬಣ್ಣ, ಚಂದವಿಲ್ಲವೆಂದರೂ ನೋಡಿದವರು. ಯಾಕೋ ಗೊತ್ತಿಲ್ಲ, ಇಷ್ಟವಾಗಿತ್ತು ನನಗೆ. ನೀ ಚಂದವಿದೆ ಅಂದಾಗ ಯಾಕೋ ಗೊತ್ತಿಲ್ಲ, ಇಷ್ಟವಾಗಿತ್ತು ನನಗೆ. ನೀ ಚಂದವಿದೆ ಅಂದಾಗ ಹೆಚ್ಚು ತೊಡದೆ ಹಾಗೇ ಮಡಿಸಿಟ್ಟಿದ್ದೆ ಬೆಚ್ಚನೆಯ ನೆನಪುಗಳೊಂದಿಗೆ. ಹೆಚ್ಚು ತೊಡದೆ ಹಾಗೆ ಮಡಿಸಿಟ್ಟಿದ್ದೆ ಬೆಚ್ಚನೆಯ ನೆನಪುಗಳೊಂದಿಗೆ. ಕೈಗೆ ಸಿಕ್ಕಾಗಲೆಲ್ಲ ಕಣ್ತುಂಬಿಕೊಂಡು ಮತ್ತೆ ಹಾಗೆ ಎತ್ತಿಡುತ್ತಿದ್ದೆ. ವರುಷಗಳುರುಳಿವೆ, ಈಗ ಮತ್ತೆ ಸಿಕ್ಕಿದೆ ಮೂಲೆ ಸೇರಿದ್ದ ಬೂದು ಬಣ್ಣದ ಅಂಗಿ. ಹೆಚ್ಚೇನು ಬದಲಾಗಿಲ್ಲ, ಗುಂಡಿ ಕಿತ್ತಿದೆ ಅಷ್ಟೆ. ಹೆಚ್ಚೇನು ಬದಲಾಗಿಲ್ಲ, ಗುಂಡಿ ಕಿತ್ತಿದೆ ಅಷ್ಟೆ. ಬೇಗ ಹೊಲಿದು ಭದ್ರವಾಗಿಸಿದ್ದೇನೆ ದಾರ ಕಿತ್ತು ನಂಟು ಕಳೆದುಕೊಳ್ಳ ಬಯಸಿದ್ದ ಗುಂಡಿಯನ್ನು. ಬಟ್ಟೆ ಇನ್ನೂ ಹೊಸತಾಗಿಯೇ ಇದೆ, ಬಣ್ಣ ಮಾಸದೆ ಸುಕ್ಕಾಗದೆ. ಬಟ್ಟೆ ಇನ್ನೂ ಹೊಸತಾಗಿಯೇ ಇದೆ, ಬಣ್ಣ ಮಾಸದೆ ಸುಕ್ಕಾಗದೆ. ಅಂಗಿಯೊಂದಿಗಿನ ನೆನಪೂ ಸಹ.

0: ಸಂಜೆ ಕಡಲು. ಕಡಲ ತಡಿಯಲ್ಲಿ ಸುಮ್ಮನೆ ಕುಳಿತು ಮುಳುಗುವ ಸೂರ್ಯನನ್ನೇ ಕಾಣುವ ಹಂಬಲವೇಕೆ? ಕಡಲ ತಡಿಯಲ್ಲಿ ಸುಮ್ಮನೆ ಕುಳಿತು ಮುಳುಗುವ ಸೂರ್ಯನನ್ನೇ ಕಾಣುವ ಹಂಬಲವೇಕೆ? ಚಂದ್ರೋದಯಕ್ಕೂ ಕಾಯಬಹುದಿತ್ತು. ಸಂಜೆಯ ರಂಗನ್ನೆಲ್ಲ ಕತ್ತಲ ಚಾದರದೊಳಗೆ ಅಡಗಿಸಿದ ರಾತ್ರಿಯ ಮೌನವನ್ನೂ ಆಲಿಸಬಹುದಿತ್ತು. ಸಂಜೆಯ ರಂಗನ್ನೆಲ್ಲ ಕತ್ತಲ ಚಾದರದೊಳಗೆ ಅಡಗಿಸಿದ ರಾತ್ರಿಯ ಮೌನವನ್ನೂ ಆಲಿಸಬಹುದಿತ್ತು. ಗಂಟೆಯ ಸದ್ದಾದೊಡನೆ ಓಡುವ ಮಕ್ಕಳಂದದಿ, ಗಂಟೆಯ ಸದ್ದಾದೊಡನೆ ಓಡುವ ಮಕ್ಕಳಂದದಿ ಹೊರಟ ಹಕ್ಕಿ ಹಿಂಡಿನ ವಿಳಾಸ ಕೇಳಬಹುದಿತ್ತು. ಅಲ್ಲೆಲ್ಲೋ ದೂರದಿ ಮಿಂಚಿ ಮರೆಯಾಗುವ ನಾವೆಯ ಹಿಂಬಾಲಿಸಿ ಹೊರಡಬಹುದಿತ್ತು. ಅಲ್ಲೆಲ್ಲೋ ದೂರದಿ ಮಿಂಚಿ ಮರೆಯಾಗುವ ನಾವೆಯ ಹಿಂಬಾಲಿಸಿ ಹೊರಡಬಹುದಿತ್ತು. ಕೇಳಬಹುದಿತ್ತು ಕತ್ತಲ ರಾತ್ರಿಯಲ್ಲಿ ಅಲೆಗಳ ಮೊರೆತ, ಕೇಳಬಹುದಿತ್ತು ಕತ್ತಲ ರಾತ್ರಿಯಲ್ಲಿ ಅಲೆಗಳ ಮೊರೆತ, ಎದೆಯ ಬಡಿತ. ಒಡಲಲ್ಲಿರಲಾರದೆ ಕಿನಾರೆಗೆ ಬಂದು ಕುಳಿತ ಕಪ್ಪೆ ಚಿಪ್ಪುಗಳೊಟ್ಟಿಗೆ ನೆನಪುಗಳನ್ನೂ ಹೆಕ್ಕಿ ತರಬಹುದಿತ್ತು. ಒಡಲಲ್ಲಿರಲಾರದೆಯೇ ಕಿನಾರೆಗೆ ಬಂದು ಕುಳಿತ ಕಪ್ಪೆ ಚಿಪ್ಪುಗಳೊಟ್ಟಿಗೆ ನೆನಪುಗಳನ್ನೂ ಹೆಕ್ಕಿ ತರಬಹುದಿತ್ತು. ಚದುರಿದ ಮೋಡಗಳ ಜೊತೆಗೆ ಕದಡಿದ ಮನ ತಿಳಿಯಾಗುವುದ ಕಾದು ಕೂರಬಹುದಿತ್ತು. ಚದುರಿದ ಮೋಡಗಳ ಜೊತೆಗೆ ಕದಡಿದ ಮನ ತಿಳಿಯಾಗುವುದ ಕಾದು ಕೂರಬಹುದಿತ್ತು. ಕಡಲ ತಡಿಯಲ್ಲಿ ಸುಮ್ಮನೆ ಕುಳಿತು ಚಂದ್ರೋದಯಕ್ಕೂ ಕಾಯಬಹುದಿತ್ತು. ಕಡಲ ತಡಿಯಲ್ಲಿ ಸುಮ್ಮನೆ ಕುಳಿತು ಚಂದ್ರೋದಯಕ್ಕೂ ಕಾಯಬಹುದಿತ್ತು. ನನ್ನ ಮುಂದಿನ ಕವನದ ಶೀರ್ಷಿಕೆ ಫೇಬರ್ ಕ್ಯಾಸಲ್. ಸ್ಕೂಲ್ನಲ್ಲಿ ಬಹುಮಾನವಾಗಿ ಪಡೆದ ಪೆನ್ಸಿಲ್ ಅದು. ಸ್ಕೂಲ್ನಲ್ಲಿ ಬಹುಮಾನವಾಗಿ ಪಡೆದ ಪೆನ್ಸಿಲ್ ಅದು, ಕಡು ಕಪ್ಪು ಬಣ್ಣದ ಫೇಬರ್ ಕ್ಯಾಸಲ್. ನಾನು ಇದುವರೆಗೂ ಕಂಡಿರಲಿಲ್ಲ ಅಂಥದ್ದೊಂದನು. ಕಾಡಿಗೆಯನ್ನೇ ನಾಚಿಸುವಂತೆ ಗಾಢರಂಗಿನದು. ಬಹಳ ಜತನದಿಂದ ಕಾಪಿಟ್ಟುಕೊಂಡೇ ಹರಿತಗೊಳಿಸದೆ. ಮೂಲೆ ಸೇರಿ ವರ್ಷಗಳೇ ಕಳೆದರೂ ಗಾಜಿನ ಕಪಾಟಲ್ಲಿ ಕುಳಿತು ನಸು ನಗುತ್ತಿತ್ತು. ಕಣ್ಣಿಗೆ ಕಂಡ ಮೇಲೆ ಕೈಗೆತ್ತಿಕೊಳ್ಳದಿರಲು ಮನಸ್ಸಾಗಲಿಲ್ಲ. ಸುಮ್ಮನೆ ಈಚುತ್ತಾ ಹೋದೆ. ಮರ, ಮನೆ, ಜಲಪಾತ, ನವಿಲುಗರಿ, ಸಂಜೆ ಸೂರ್ಯ, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಯಿತು. ನಡುನಡುವೆ ಹುಟ್ಟಿತು ನಾಕಾರು ಕಥೆಗಳು, ಕಾಡುವ ಕವಿತೆಗಳು. ಬರೆಯಲು ಅಂಜಿಕೆಯಿಲ್ಲ, ಯಾಕೆಂದರೆ ಇದು ಪೆನ್ಸಿಲ್, ಪೆನ್ನಿನಂತಲ್ಲ. ತುಂಬಿ ಹೋಯ್ತಲ್ಲ ಖಾಲಿ ಹೊತ್ತಗೆ, ಪೆನ್ಸಿಲ್ ಸಿಕ್ಕ ಮರು ಹೊತ್ತಿಗೆ. ನಿಯಮದೊಳಗೇಕೆ ಕಲೆಯ ಬಂಧಿಸಿಡುವುದು? ಮಾರ್ಜಿನ್ ಅಂಚು ಇದೆಯಲ್ಲ, ಇನ್ಯಾಕೆ ತಡ? ಸಾಕಿಷ್ಟು ಜಾಗ ಕವಿತೆ ಬರೆಯಲು. ನನ್ನ ಮುಂದಿನ ಕವನದ ಶೀರ್ಷಿಕೆ ಮುಪ್ಪಿಗೆ ಸೊಪ್ಪು ಹಾಕದಿರು. ಮುಖದಲ್ಲಿ ಅನುಭವದ ಗೆರೆ
1: ಕೂದಲಾಯಿತು ನೆರೆ.
0: ಮುಪ್ಪು ಮೈಗಂಟಿದ ಪೊರೆ ಮನಸ್ಸಿಗಲ್ಲ. ಮಬ್ಬು ಕಂಗಳಲ್ಲು ಚಿಮ್ಮುವ ಕಾಂತಿ. ಸುಡುವ ನೋವಲ್ಲೂ ಹುಡುಕುವೆ ಶಾಂತಿ. ಸುಖದಲ್ಲೂ ದುಃಖದಲ್ಲೂ ಎಂದೂ ಒಂದೇ ರೀತಿ. ಮುಪ್ಪು ಮೈಗಂಟಿದ ಪೊರೆ ಮನಸ್ಸಿಗಲ್ಲ. ಮರವಾಗಿ ಬದುಕಿದೆ ನೆರಳಾಗಿ ನಿನ್ನವರಿಗೆಲ್ಲ. ಕೊನೆಗಾಣುವ ಜೀವಕ್ಕೆ ಅಪಮಾನ ಸಲ್ಲ. ಇರುವವರೆಗೂ ನಿನ್ನಲ್ಲಿ ಶ್ವಾಸ, ಕುಂದದಿರಲಿ ಆತ್ಮವಿಶ್ವಾಸ. ಮುಪ್ಪು ಮೈಗಂಟಿದ ಪೊರೆ ಮನಸ್ಸಿಗಲ್ಲ.

ನನ್ನ ಮುಂದಿನ ಕವನದ ಶೀರ್ಷಿಕೆ ಚಿಗುರೀತೆ. ಸಂತೆಗೆ ಹೋಗಿದ್ದೆ ಒಂದು ದಿನ, ಸಂತೆಗೆ ಹೋಗಿದ್ದೆ ನಾ ಒಂದು ದಿನ, ಕೊಳ್ಳಲು ತರಕಾರಿಗಳನ್ನ. ನನಗೂ ಬೆಳೆಸಲು ಮನಸ್ಸಾಯ್ತು ಕಂಡಿದ್ದೆಲ್ಲವನ್ನ. ಕೂಗಿ ಕರೆದೆ ಮಾರುವನನ್ನ, ಕೂಗಿ ಕರೆದೆ ಮಾರುವವನನ್ನ. ಖರೀದಿಸಿಬಿಟ್ಟೆ ಕಾಳೊಂದನ್ನ, ತಡ ಮಾಡದೆ ನೆನೆಸಿಟ್ಟು ಅದನ್ನ, ಸಿದ್ಧಗೊಳಿಸಿದೆ ಹೊಸ ಕುಂಡವನ್ನ. ನೀರೆರೆದು ಕಾದೆ ಚಿಗುರುವುದನ್ನ, ನೀರೆರೆದು ಕಾದೆ ಚಿಗುರುವುದನ್ನ. ಮರುಗಿದೆ ಕಂಡು ಮೊಳಕೆ ಬಾರದ್ದನ್ನ, ಮರುಗಿದೆ ಕಂಡು ಮೊಳಕೆ ಬಾರದ್ದನ್ನ. ಮತ್ತೆ ಕಂಡೆ ಹೂವೊಂದನ್ನ, ಮತ್ತೆ ಕಂಡೆ ಹೂವೊಂದನ್ನ. ಮರೆಯದೆ ತಂದೆ ಅದರ ಬೀಜವನ್ನ, ಬಿತ್ತಿದೆ ಕೇಳದೆ ಕುಂಡವನ್ನ, ಬಿತ್ತಿದೆ ಕೇಳದೆ ಕುಂಡವನ್ನ. ಕಾದು ಕುಳಿತೆ ಎವೆಯಿಕ್ಕದೆ ಕಣ್ಣನ್ನ. ಚಿಗುರದ ಹೂ ಕುಗ್ಗಿಸಿತು ಮನವನ್ನ, ಚಿಗುರದ ಹೂ ಕುಗ್ಗಿಸಿತು ಮನವನ್ನ. ಖಾಲಿ ಕುಂಡ ಅಣಕಿಸಿದಂತಿತ್ತು ನನ್ನನ್ನ, ಖಾಲಿ ಕುಂಡ ಅಣಕಿಸಿದಂತಿತ್ತು ನನ್ನನ್ನ. ಮತ್ತೆ ಕುಡಿಯೊಡೆಯುವುದೇ ಚಿಗುರು ಮರೆತು ಗತಿಸಿದ್ದೆಲ್ಲವನ್ನ, ಮತ್ತೆ ಕುಡಿಯೊಡೆಯುವುದೇ ಚಿಗುರು ಮರೆತು ಗತಿಸಿದ್ದೆಲ್ಲವನ್ನ. ಇಷ್ಟೆಲ್ಲ ನೆನಪಾದದ್ದು ಗುಡಿಸುವಾಗ ಅಂಗಳವನ್ನ, ಇಷ್ಟೆಲ್ಲ ನೆನಪಾದದ್ದು ಗುಡಿಸುವಾಗ ಅಂಗಳವನ್ನ. ನೀವೇ ಊಹಿಸಿಕೊಳ್ಳಿ ಅದರ ಉದ್ದಗಲವನ್ನ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾಕಿ. ಬದುಕಿನ ಓಟದಲ್ಲಿ ಅಯಾಚಿತ ಧಾವಂತದಲ್ಲಿ ಅದೆಷ್ಟೋ ಸಂಗತಿಗಳನ್ನ ಬಾಕಿ ಉಳಿಸಿಕೊಂಡು ಬಿಡುತ್ತೇವೆ. ಒಂದಿಷ್ಟನ್ನು ಬರೆದಿದ್ದೇನೆ, ಇನ್ನೂ ಇದೆ ಬಾಕಿ. ಒಂದಿಷ್ಟನ್ನು ಬರೆದಿದ್ದೇನೆ, ಇನ್ನೂ ಇದೆ ಬಾಕಿ. ಬೆಸೆಯಬೇಕಿದ್ದ ನೋಟ ಕಣ್ಣಲ್ಲೇ ಬಾಕಿ, ಆಡಬೇಕಿದ್ದ ಮಾತು ತುಟಿಯಲ್ಲೇ ಬಾಕಿ, ಸೇರ ಹೊರಟಿದ್ದ ಮನಸ್ಸು ತನುವಲ್ಲೇ ಬಾಕಿ, ಪಯಣ ಹೊರಟಿದ್ದ ಕನಸು ತಿರುವಲ್ಲೇ ಬಾಕಿ, ಜಿನುಗಬೇಕಿದ್ದ ಒಲವು ಎದೆಯಲ್ಲೇ ಬಾಕಿ, ಮರೆಯಬೇಕಿದ್ದ ನಡೆಯು ಸ್ಮೃತಿಯಲ್ಲೇ ಬಾಕಿ, ಜೊತೆ ಸಾಗಬೇಕಿದ್ದ ಹೆಜ್ಜೆಯು ದಾರಿಯಲ್ಲೇ ಬಾಕಿ, ಹೇಳ ಹೊರಟಿದ್ದ ಕಥೆಯು ಮತಿಯಲ್ಲೇ ಬಾಕಿ, ನೀನು ಓದಬೇಕಿದ್ದ ಕವನ ನನ್ನಲ್ಲೇ ಬಾಕಿ. ನನ್ನ ಮುಂದಿನ ಕವನದ ಶೀರ್ಷಿಕೆ ಖಾರದೋಸೆಯೊಂದಿಗೆ ಬೆಂದ ನೆನಪುಗಳು. ನಮ್ಮ ಬಂಧಕ್ಕಿಲ್ಲ ಯಾವುದೇ ಸಿದ್ಧಾಂತ, ನಮ್ಮ ಬಂಧಕ್ಕಿಲ್ಲ ಯಾವುದೇ ಸಿದ್ಧಾಂತ, ವಿಧಿಸಿಲ್ಲ ಯಾವುದೇ ನಿಯಮ ಕಟ್ಟಳೆಗಳನ್ನ. ಹಿಟ್ಟು ರವೆ ತರಕಾರಿ ಸೊಪ್ಪು ಮೊಸರು ಉಪ್ಪು ಇನ್ನೂ ಏನೇನೋ ಪಾತ್ರೆಗೆ ಸುರಿಯಬಹುದು, ಇಂದೋ ನಾಳೆಯೋ ಕೆಡಬಹುದಾದ ಎಲ್ಲ ಪದಾರ್ಥಗಳನ್ನು, ಪಾತ್ರೆಗೆ ಸುರಿಯಬಹುದು ಇಂದೋ ನಾಳೆಯೋ ಕೆಡಬಹುದಾದ ಎಲ್ಲ ಪದಾರ್ಥಗಳನ್ನು. ಎಲ್ಲವೂ ಹದವಾಗಿ ಬೆರೆತಾಗಲೇ ಹೆಚ್ಚುವುದು ದೋಸೆ ಹಿಟ್ಟಿನ ಅಂದ, ಎಲ್ಲವೂ ಹದವಾಗಿ ಬೆರೆತಾಗಲೇ ಹೆಚ್ಚುವುದು ದೋಸೆ ಹಿಟ್ಟಿನ ಅಂದ. ಕಾವಲಿಯ ಖಾರ ದೋಸೆಯೊಂದಿಗಿದೆ ತೀರಾ ಕಹಿಯಲ್ಲದ ಒಗರು ನೆನಪುಗಳು. ಕಾವಲಿಯ ಖಾರ ದೋಸೆಯೊಂದಿಗಿದೆ ತೀರಾ ಕಹಿಯಲ್ಲದ ಒಗರು ನೆನಪುಗಳು. ಕಾಲದ ಉರಿಯಲ್ಲಿ ಬೆಂದಾಗಲೇ ದೋಸೆಗೂ ರುಚಿ ಹೆಚ್ಚುವುದು. ಬದುಕು ಇದಕ್ಕೆ ಹೊರತಾಗಿಲ್ಲ. ಎಲ್ಲ ರೀತಿಯ ಜನರು ಸಿಕ್ಕುವರು ಇಲ್ಲಿ, ಎಲ್ಲ ರೀತಿಯ ಜನರು ಸಿಕ್ಕುವರು ಇಲ್ಲಿ, ಎದೆಯಲ್ಲಿ ತೇವ ಉಳಿಸಿಕೊಂಡಿರುವವರ ಹೊರತಾಗಿ. ದಣಿವಾದಾಗ ಹೆಗಲಿಗೊರಗುವರು, ನಾವು ಎಲ್ಲವನ್ನೂ ನಗುತ್ತಲೇ ಸ್ವೀಕರಿಸುವವರು. ದಣಿವಾದಾಗ ಹೆಗಲಿಗೊರಗುವರು, ನಾವು ಎಲ್ಲವನ್ನೂ ನಗುತ್ತಲೇ ಸ್ವೀಕರಿಸುವವರು. ದಕ್ಕಿದಷ್ಟೇ ಬದುಕು ಎನ್ನುತ್ತ ಮೇಲೊಂದಿಷ್ಟು ಎಣ್ಣೆಯ ಸುರಿದು ಕಾಯಬೇಕು ದೋಸೆ ಪೂರ್ತಿ ಬೇಯುವವರೆಗೂ. ಮೇಲೊಂದಿಷ್ಟು ಎಣ್ಣೆಯ ಸುರಿದು ಕಾಯಬೇಕು ದೋಸೆ ಪೂರ್ತಿ ಬೇಯುವವರೆಗೂ. ಬೆಂದಾಗಲೇ ತಾನೇ ಬದುಕು ಚೆಂದ. ಸಂಯಮದಿಂದ ಕಾದಷ್ಟು ದೋಸೆ ಹರಿಯುವ ಸಾಧ್ಯತೆ ಕಡಿಮೆ, ಸಂಯಮದಿಂದ ಕಾದಷ್ಟು ದೋಸೆ ಹರಿಯುವ ಸಾಧ್ಯತೆ ಕಡಿಮೆ. ಸಂಬಂಧಗಳು ಕೂಡ

0: ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾಕಿ ಉಳಿದ ಕವಿತೆ. ಪ್ರಿಂಟಿಂಗ್ ಪ್ರೆಸ್ನ ಡಸ್ಟ್ಬಿನ್ನಿನಲ್ಲಿ ಬೇಸರಿಸದೆ ನಗುತ್ತಿತ್ತು ಅಚ್ಚಾಗದ ತಾಜಾ ಕವಿತೆ. ಪ್ರಿಂಟಿಂಗ್ ಪ್ರೆಸ್ನ ಡಸ್ಟ್ಬಿನ್ನಿನಲ್ಲಿ ಬೇಸರಿಸದೆ ನಗುತ್ತಿತ್ತು ಅಚ್ಚಾಗದ ತಾಜಾ ಕವಿತೆ. ಸ್ವಗತದಂತಿತ್ತು ವಿವರಿಸಲಾಗದ ಅದರ ವ್ಯಥೆ. ಹೂಗುಟ್ಟುತ್ತಿದ್ದ ಪರಿತ್ಯಕ್ತ ಹಳೆಯ ಕವಿತೆ. ಹೂಗುಟ್ಟುತ್ತಿದ್ದ ಪರಿತ್ಯಕ್ತ ಹಳೆಯ ಕವಿತೆ. ಇರುತ್ತಿದ್ದರೆ ನಾನವುಗಳ ಜೊತೆ ಸಿಂಗರಿಸಿ ಹೊರಡುತ್ತಿದ್ದೆ ನೀಡುತ್ತಾ ಹೊಸ ಭರವಸೆ. ನನಗೂ ಸಿಕ್ಕುತ್ತಿತ್ತು ಪ್ರಶಂಸೆ ಪ್ರಶಸ್ತಿಗಳು ಮತ್ತೆ ಮತ್ತೆ. ಕನ್ನಡಕ ತೊಟ್ಟವರ ಕೈಯಲ್ಲೂ ರಾರಾಜಿಸಿ ಪಡೆಯಬಹುದಿತ್ತು ಒಂದಿಷ್ಟು ಜನಪ್ರಿಯತೆ. ಕನ್ನಡಕ ತೊಟ್ಟವರ ಕೈಯಲ್ಲೂ ರಾರಾಜಿಸಿ ಪಡೆಯಬಹುದಿತ್ತು ಒಂದಿಷ್ಟು ಜನಪ್ರಿಯತೆ. ಅಚ್ಚಾಗದ ಮಸಣದ ಹೂವಿನ ಚರಿತೆ. ಅಚ್ಚಾಗದ ಮಸಣದ ಹೂವಿನ ಚರಿತೆ ಹೆಚ್ಚಿಸಿ ಕರ್ತೃವಿನ ಘನತೆ. ಹರಡಲು ಎಲ್ಲ ತಾಣಗಳಲ್ಲೂ ನನ್ನದೇ ಮಾತುಕತೆ. ನಡೆಯುತ್ತಿತ್ತು ಒಂದಿಷ್ಟು ಪರವಿರೋಧ ಚರ್ಚೆ. ನಡೆಯುತ್ತಿತ್ತು ಒಂದಿಷ್ಟು ಪರವಿರೋಧ ಚರ್ಚೆ. ಕೇಳಿದರೆ ಉತ್ತರ ಸಿದ್ಧವಾಗಿಯೇ ಇದೆ, ಏನಾದರೂ ಅದು ಒಳ್ಳೆಯದಕ್ಕೆ. ಕೇಳಿದರೆ ಉತ್ತರ ಸಿದ್ಧವಾಗಿಯೇ ಇದೆ, ಏನಾದರೂ ಅದು ಒಳ್ಳೆಯದಕ್ಕೆ. ಕಾಯ್ದಿರಿಸಿ ಮುಂದಿನ ಎಲ್ಲ ವೇದಿಕೆ. ಕಾಯ್ದಿರಿಸಿ ಮುಂದಿನ ಎಲ್ಲ ವೇದಿಕೆ. ಬಾಕಿ ಇರಿಸದೆ ಯಾವುದೇ ಬೇಡಿಕೆ. ಕಾಯ್ದಿರಿಸಿ ಮುಂದಿನ ಎಲ್ಲ ವೇದಿಕೆ. ಬಾಕಿ ಇರಿಸದೆ ಯಾವುದೇ ಬೇಡಿಕೆ. ಪುಢಾರಿಗಳ ಭಾಷಣದಲ್ಲೂ ಸಿಗಲು ಸಣ್ಣ ಪಾಲು. ಪುಢಾರಿಗಳ ಭಾಷಣದಲ್ಲೂ ಸಿಗಲು ಸಣ್ಣ ಪಾಲು. ಮೊದಲೇ ಹೇಳಿಬಿಡುವೆ ಮರೆಯದೆ ತನ್ನಿ ಶಾಲು. ಮೊದಲೇ ಹೇಳಿಬಿಡುವೆ ಮರೆಯದೆ ತನ್ನಿ ಶಾಲು.
1: ಇದುವರೆಗೆ ರಮ್ಯಾ ವಿನಯ್ ಅವರಿಂದ ಕವನ ವಾಚನ ಕೇಳಿದಿರಿ. ಮುಂದೆ ಕೇಳಿ ಜ್ಯೋತಿ ಚೇಳಾಯರು ಅವರಿಂದ ಭಾಷಣ ಅಮ್ಮ.
2: ನನ್ನ ಜಗದ ಬೆಳಕು ನನ್ನಮ್ಮ. ಧೋ ಧೋ ಎಂದು ಸುರಿಯುವ ಹಿಂಗಾರಿನ ಮಳೆಗೆ ಎಂಆರ್ಪಿಎಲ್ ಕಂಪನಿ ಸ್ಥಾಪನೆಗೆ ಹುಟ್ಟಿದ ಊರು ಬಾಳದಿಂದ ನಿರ್ವಸಿತರಾಗಿ ಚೇಳಾರಿನ ಪದವಿನ 12.5 ಸೆನ್ಸ್ ಸೈಟಿನಲ್ಲಿ ತೆಂಗಿನ ಸೋಗೆಯ ಸಣ್ಣ ಜೋಪಡಿಯೊಳಗೆ ಕೃಷಿ ಕುಟುಂಬದ ಮನೆಯ ವಸ್ತುಗಳನ್ನೆಲ್ಲ ಇರಿಸಿ ಜಾಗ ಇರುವಲ್ಲಿ ಒಲೆ ಹಚ್ಚಿ ಇದ್ದ ಬೆಂಚುಗಳನ್ನು ಮಲಗಲು ಬಳಸಿ ಹೇಗೋ ಕೊಟ್ಟ್ಯದಂತಹ ಮನೆಯ ಒಳಗೆ ದಿನ ಕಳೆಯುತ್ತಿದ್ದೆವು. ನಮಗೆ ಸರಕಾರದಿಂದ ಮಂಜೂರಾದ ಸೈಟ್ನಲ್ಲಿ ಮನೆ ಕಟ್ಟಲು ಪಂಚಾಂಗ ಹಾಕಿ ಗೋಡೆ ಎಬ್ಬಿಸಿ ಬಳಸಲು ಶೌಚಾಲಯವೊಂದನ್ನು ಅಂತಿಮಗೊಳಿಸಿ ಬಳಸುತ್ತಿದ್ದೆವು. ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ ಊರು ಬಾಳದಿಂದ ಲಾರಿ ಹತ್ತಿ ಮನೆಯ ನಾಯಿ ಬೆಕ್ಕು ಕೋಳಿಗಳೊಂದಿಗೆ ನಾವು 3 ಹೆಣ್ಣು 2 ಗಂಡು ಮಕ್ಕಳು ಈ ಗುರುತು ಪರಿಚಯವಿಲ್ಲದ ಊರಿಗೆ ಬಂದಿಳಿದೆವು. ಮನೆ ಆದಷ್ಟು ಬೇಗ ಕಟ್ಟಿ ಗೃಹ ಪ್ರವೇಶ ನಡೆಸಿ ಮನೆಯಲ್ಲಿ ಕೂರುವುದೆಂದು ಅಮ್ಮ ಯೋಜನೆ ಹಾಕಿದ್ದಳು. ದೂರದ ಮುಂಬೈಯಲ್ಲಿರುವ ಅಪ್ಪ ಗೃಹ ಪ್ರವೇಶಕ್ಕೆ ಬಂದರೆ ಸಾಕು ಎಂದು ಧೈರ್ಯ ತುಂಬಿದ್ದಳು. ಡಿಸೆಂಬರ್ ತಿಂಗಳಲ್ಲಿ ಅಕಾಲಿಕವಾಗಿ ಭೋರೆಂದು ಸುರಿದ ಮಳೆಗೆ ಗುಡಿಸಲ ಒಳಗೆ ಜೋಡಿಸಿಟ್ಟ ಪಾತ್ರೆ ಪರಡಿ ಬಟ್ಟೆ ಬರೆ ವಸ್ತುಗಳು ಒದ್ದೆಯಾಯಿತು. ಆ ಕ್ಷಣಕ್ಕೆ ಅಮ್ಮ ಎಷ್ಟೊಂದು ಆಸ್ಥೆಯಿಂದ ಮತ್ತು ಎಚ್ಚರದಿಂದ ಕಾರ್ಯನಿರ್ವಹಿಸಿದಳೆಂದರೆ ಬೇರೆ ಏನನ್ನೂ ರಕ್ಷಿಸುವ ಕೆಲಸ ಮಾಡದೆ ರಾಶಿ ಬಿದ್ದ ಪುಸ್ತಕಗಳನ್ನೆಲ್ಲ 1.5 ಮುಡಿ ಭತ್ತ ಬೇಯಿಸುವ ತಾಮ್ರದ ಹಂಡೆಯ ಒಳಗೆ ಹಾಕಿ ಅದರ ಬಾಯಿಗೆ ಹಿತ್ತಾಳೆಯ ಹರಿವಾಣ ಕವಚಿ ಹಾಕಿದಳು. ಅವಳಿಗೆ ಪುಸ್ತಕಗಳ ಮೇಲಿದ್ದ ಒಲವು ಮತ್ತು ಆಕೆಯ ಪುಸ್ತಕ ಪ್ರೀತಿಯನ್ನ ಈಗ ನೆನಪಿಸಿದಾಗ ಬೆರಗಾಗುತ್ತೇನೆ. ಆ ಕ್ಷಣದ ಸಮಯ ಪ್ರಜ್ಞೆ, ಒಂದು ಹಂಡೆಯಲ್ಲಿ ಪುಸ್ತಕ, ಇನ್ನೊಂದು ಹಂಡೆಯಲ್ಲಿ ಅಕ್ಕಿಯ ಗೋಣಿ ಹಾಕಿ ನಮ್ಮ ಹೊಟ್ಟೆ ಮತ್ತು ನೆತ್ತಿ ತಂಪಾಗಿಸಿದಳು. ನಿಜವಾಗಿಯೂ ಬೆರಗಾಗುವಂತಹ ಕೆಲಸವದು. ಆಕೆಯ ಸಮಯ ಪ್ರಜ್ಞೆ ಈಗಲೂ ನೆನಪಿಸಿದರೆ ಅಚ್ಚರಿ ಎನಿಸುತ್ತದೆ. ಅವಳ ಪುಸ್ತಕ ಪ್ರೀತಿಯು ಅದ್ಭುತ. ಹೆಣ್ಣು ಮಕ್ಕಳು ಎಷ್ಟು ಓದಿದರೇನು, ಒಲೆಯ ಬೂದಿ ತೆಗೆಯುವುದು ತಪ್ಪುತ್ತದೆಯೇ ಎನ್ನುವ ಗಟ್ಟಿಗಿತ್ತಿ ಅಜ್ಜಿಯ ಮಾತಿಗೆ ಪ್ರತ್ಯುತ್ತರವಾಗಿ ತನ್ನ ಹೆಣ್ಣು ಮಕ್ಕಳನ್ನು ಓದಿಸಿದಳು. ಇಲ್ಲದೆ ಹೋಗಿದ್ದರೆ ಅಮ್ಮ ಋತುಮತಿಯಾದ ಮರುದಿನದಿಂದ ಶಾಲೆಯಿಂದ ವಂಚಿತಳಾದಂತೆ ನಾವು ವಂಚಿತರಾಗಬೇಕಿತ್ತು. 9ನೇ ಕ್ಲಾಸಿನಲ್ಲೇ ವಯಸ್ಸಿಗೆ ಬಂದ ಕಿರಿಯ ತಂಗಿ ಮತ್ತು ಮಗಳನ್ನ ನೀವು ಓದಿ ಮಕ್ಕಳೇ ಎಂದು ಓದಲೇಬೇಕು

ಮಾಡಬೇಕೆಂಬ ಒತ್ತಾಸೆಯಿಂದ ಓದಿಸಿದಳು. ಹೇಳಿಕೊಳ್ಳಲು ತುಂಬಾ ಜಮೀನು ಇರುವ ಕೃಷಿ ಕುಟುಂಬ, ಆದರೆ ಹೆಣ್ಣು ಮಕ್ಕಳ ಶಿಕ್ಷಣ ಎನ್ನುವಾಗ ಸಾಂಪ್ರದಾಯಿಕ ಚೌಕಟ್ಟಿನ ಒಳಗೆ ಹೆಣ್ಣು ಮಕ್ಕಳ ಓದಿಗೆ ಮಹತ್ವ ನೀಡುತ್ತಿದ್ದ ಕಾಲವಲ್ಲವದು. ಹಳ್ಳಿಯ ಮೂಲೆಯ ಶಾಲೆಯಲ್ಲಿ ಎಸ್ಎಲ್ಸಿ ಪಾಸಾದ ಹುಡುಗಿಯರನ್ನು ಕಾಲೇಜು ಸೇರಿಸಲೆಂದೇ ಅಪ್ಪ ಮುಂಬಯಿಯಿಂದ ಊರಿಗೆ ಬಂದಿದ್ದರು. ಆ ಕಾಲಕ್ಕೆ ಕಾಲೇಜಿಗೆ 1,000 ರೂಪಾಯಿ ಫೀಸು ಕಟ್ಟಲು ಯೋಚಿಸುವ, ಹಿಂದೆ ಮುಂದೆ ನೋಡುವ ಕಾಲದಲ್ಲಿ ಅಮ್ಮ ಧೈರ್ಯ ತುಂಬಿ ನಮ್ಮನ್ನು ಕಾಲೇಜಿಗೆ ಕಳುಹಿಸಿದಳು. ಅಪ್ಪ ಬೊಂಬಾಯಿಗೆ ಹೋಗುವಾಗ ಕೊಟ್ಟ 10 ರೂಪಾಯಿ ನೋಟು ನಮ್ಮ ಕಂಪಾಸ್ ಬಾಕ್ಸ್ನಲ್ಲಿ ರಾರಾಜಿಸುತ್ತಿತ್ತು. ಇದರ ಮಧ್ಯೆ ಅಮ್ಮ, ಮಗ ಜಾಗ್ರತೆಯಿಂದ ಕಾಲೇಜಿಗೆ ಹೋಗಿ ಬರಬೇಕು, ಬೇರೆ ಯಾರ ಸಹವಾಸವೂ ಬೇಡ, ಏನಾದರೂ ಹೆಚ್ಚು ಕಡಿಮೆಯಾದರೆ ಮನೆಯ ಕುಟುಂಬದ ಮರ್ಯಾದೆಯ ಪ್ರಶ್ನೆ ಎಂದು ಆಗಾಗ ಎಚ್ಚರಿಸುತ್ತಿದ್ದಳು. ಅದರೊಂದಿಗೆ ಇನ್ನೊಂದು ಮಾತು ಜೊತೆಗಿರುತ್ತಿತ್ತು, ನೀವೇನಾದರೂ ಫೇಲಾದರೆ ನಾವು ಮುಂದಕ್ಕೆ ಓದಿಸುವುದು ಕಷ್ಟ ಮಗ, ತಮ್ಮ ತಂಗಿಯರಿದ್ದಾರೆ, ಎಚ್ಚರ ಎನ್ನುತ್ತಿದ್ದಳು. ಆ ಕಾರಣಕ್ಕೆ ಇರಬೇಕು, ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮದ ಬೋಧನೆಯ ಕಾಲೇಜು ಜೀವನಕ್ಕೆ ಒಗ್ಗಿಕೊಳ್ಳಲು ಶತಾಯ ಗತಾಯ ಪ್ರಯತ್ನಪಟ್ಟು ಓದಿದೆ. ಓದುವ ಆಸಕ್ತಿಯನ್ನು ಛಲವನ್ನು ಹುಟ್ಟಿಸಿದವರು ಅನೇಕ ಉಪನ್ಯಾಸಕರು. ಅದರೊಂದಿಗೆ ನನ್ನೊಳಗೆ ಇದ್ದ ಹಿಂಜರಿಕೆಗಳನ್ನು ದಾಟಿ ಅವಮಾನಗಳನ್ನು ಎದುರಿಸಿ ಓದಲು ಸಾಧ್ಯವಾಯಿತು. ಹಾಗಾಗಿ ದ್ವಿತೀಯ PUC ಫಲಿತಾಂಶ ನೋಡಲು ತೆರಳಿದಾಗ ಸಾಥ್ ನೀಡುವಂತೆ ಅಪ್ಪ ಜೊತೆಗಿದ್ದರು. PUC ಮುಗಿಸಿ ಡಿಗ್ರಿಯನ್ನು ಸುರತ್ಕಲ್ನ ಗೋವಿಂದದಾಸ ಕಾಲೇಜಿನಲ್ಲಿ ದಾಖಲಾಗಿ ಓದಲೇಬೇಕೆಂಬ ಹಠ ತೊಟ್ಟು ಸ್ನಾತಕೋತ್ತರ ಪದವಿಗೆ ದಾಖಲಾದೆ. ಅದೊಂದು ಅದ್ಭುತ ಜಗತ್ತು. ನನ್ನೊಳಗಿನ ಸಾಧ್ಯತೆಯನ್ನು ಆತ್ಮವಿಶ್ವಾಸವನ್ನ ಕಟ್ಟಿ ಬೆಳೆಸಿದ್ದು ಮಂಗಳ ಗಂಗೋತ್ರಿಯ ಕನ್ನಡ ವಿಭಾಗ, ಓದಲು ಹಗಲು ರಾತ್ರಿ ಎನ್ನುವ ವ್ಯತ್ಯಾಸ ಕಾಣದ ಗ್ರಂಥಾಲಯ, ಹಾಸ್ಟೆಲ್ ಬದುಕಿನ ವಿದ್ಯಾರ್ಥಿ ಜೀವನ, ಇದೆಲ್ಲ ಸಾಧ್ಯವಾಗಿದ್ದು ಅಪ್ಪನ ನಿರ್ಧಾರ ಮತ್ತು ಅಮ್ಮನ ಒತ್ತಾಸೆಯಿಂದ. ಸೂಜಿಗೆ ಮುತ್ತುಕೊಟ್ಟು ಸಂಸಾರ ನಡೆಸಿದ ಅಮ್ಮ ನನ್ನ ಹಾಸ್ಟೆಲ್ ಫೀಸಿಗೆ ಎಂದೂ ಕೊರತೆ ಮಾಡಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಓದಬೇಕು, ಏನಾದರೂ ಮಾಡಬೇಕು ಎಂಬ ಹಸಿವನ್ನು ಹುಟ್ಟು ಹಾಕಿದವಳು ಅವಳು. ಈ ಹಸಿವು ಅದು ಎಲ್ಲಿಂದ ಬಂತು, ಹೇಗೆ ಆರಂಭವಾಯಿತು ಎಂದು ಪ್ರಶ್ನಿಸಿಕೊಂಡರೆ, ಅಮ್ಮ ನಮ್ಮ ಹಳ್ಳಿ ಮೂಲೆಯ ಮನೆಗೆ ತರಿಸುತ್ತಿದ್ದ ಪತ್ರಿಕೆಗಳಾದ ಪ್ರಜಾಮತ, ಸುಧಾ, ಮಯೂರ, ತುಷಾರ ಈ 4 ಪತ್ರಿಕೆಗಳನ್ನು ಆಕೆ ಮನೆಗೆ ತಪ್ಪದೇ ತರಿಸುತ್ತಿದ್ದಳು. ಅದಕ್ಕೆ ಅವಳು ಕಾರ್ಯನಿರ್ವಹಿಸುತ್ತಿದ್ದ ರೀತಿಯೇ ಬೆರಗು ಹುಟ್ಟಿಸುವಂಥದ್ದು. ನಮ್ಮ ಮನೆಯಲ್ಲಿ 14 ಸದಸ್ಯರ ಜೊತೆಗೆ ನಿತ್ಯ ಕೃಷಿ ಕೆಲಸಕ್ಕೆ ಬರುವವರು ಇದ್ದರು. ಇವರೆಲ್ಲರಿಗೂ ಮುಂಜಾನೆ ಸಂಜೆ ಅಡಿಗೆಯಾಗಬೇಕು. ಬೆಳಿಗ್ಗೆ ಮಾಡಿದ ಗಂಜಿ ರಾತ್ರಿಗೆ ಉಳಿಯುತ್ತಿರಲಿಲ್ಲ, ಸಂಜೆಯ ಅಡಿಗೆ ಬೇರೆಯೇ ಆಗಬೇಕು. ಅದರೊಂದಿಗೆ ರೈತಾಪಿ ವರ್ಗದ ಜನರಿಗೆ ಊಟ ತಿಂಡಿಯ ಕಾರ್ಯ. ಬೆಳಿಗ್ಗೆ ಬೇಗ ಅಡುಗೆ ಕೆಲಸ ಮುಗಿಸಿ ಬಿಸಿಲು ಮಳೆ ಗಾಳಿಯಲ್ಲಿ ಗದ್ದೆಯಲ್ಲಿ ಕೊಯ್ಲು ನಾಟಿಗಾಗಿ ದುಡಿದರೆ, ಗುಡ್ಡದಿಂದ ತರಗೆಲೆ ಮುಳ್ಳು ಸೊಪ್ಪು ಕಟ್ಟಿಗೆ ತರುವ ಕೆಲಸ ನಿರಂತರವಾಗಿತ್ತು. ಎಣೆಲಿನ ಕೊಯ್ಲು ಸುಗ್ಗಿಯ ನಾಟಿಯ ಜೊತೆಯಾಗಿಯೇ ಸಾಗಬೇಕಾದ ಒತ್ತಡದ ಕೆಲಸವದು. ಮೊಣಕಾಲು ಉದ್ದದ ಕೆಸರು ನೀರಿನಲ್ಲಿ ನಿಂತು ಪೊಲುವೈ ಬೆದುರುಮಾರು ಗದ್ದೆಗಳ ಪೈರಿನ ಕೊಯ್ಲನ್ನು ಮಾಡಬೇಕಾದರೆ ಜಾಣ್ಮೆ ಬೇಕು. ನೀರಲ್ಲಿ ಮುಳುಗಿದ ಮಲಬಾರ್ ಕಾಯಿಮೆ ಭತ್ತದ ತಳಿಯ ಪೈರನ್ನು ಪರ್ಕತ್ತಿಯಲ್ಲಿ ಎಳೆದೆಳೆದು ಕೊಯ್ದು ನೀರಿನಿಂದ ಇರುವ ಪೈರನ್ನು ಕಟ್ಟಿ ಸೂಡಿ ಬೀಸುವಾಗ ರಪಕ್ಕನೆ ಮುಖಕ್ಕೆ ಹಾರುವ ಭತ್ತ ಕಣ್ಣಿಗೆ ಚುಚ್ಚದಿರಲಿ ಎಂದು ಕಣ್ಣು ಮುಚ್ಚಿ ಜಾಗರೂಕತೆಯಿಂದ ಕೊಯ್ಲಿನ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಳು. ಮನೆಗೆ ಬಂದರೆ ಅಲ್ಲಿರುವ ಮನೆ ಮಂದಿಯ ಹೊಟ್ಟೆ ತಂಪಾಗಿಸಲು ಮತ್ತೆ ಅಡಿಗೆಯ ಕಾಯಕಕ್ಕೆ ಸಿದ್ಧಳಾಗುತ್ತಿದ್ದಳು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೆನ್ನು ಬಾಗಿಸಿ ನಡೆಸುವ ಗದ್ದೆಯ ಕೊಯ್ಲು, ಸ್ನಾನ ಎಲ್ಲ ಮುಗಿಸಿ ಮಕ್ಕಳಿಗೆ ಹಿರಿಯರಿಗೆ ಊಟ ಬಡಿಸಿ ತಾನು ಊಟ ಮಾಡುವ ಮೊದಲು ಒಂದು ಟಿನ್ ಬೀಡಿಯ ಸುರುಳಿಸುತ್ತಲು ಆರಂಭ. ಚಿಮಿಣಿ ದೀಪದ ಬೆಳಕಲ್ಲಿ ಕುಳಿತು ಬೀಡಿ ಕಟ್ಟುತ್ತಿದ್ದಳು. ಅದು ಅವಳು ಮನೆಯ ಪುಳಿಮುಂಚಿಗಾಗಿ ಕಟ್ಟುತ್ತಿದ್ದ ಬೀಡಿಯಲ್ಲ, ತನ್ನ ಓದಿನ ಹುಚ್ಚಿಗಾಗಿ ಮಕ್ಕಳಿಗೆ ಪುಸ್ತಕಗಳನ್ನು ಓದಿಸಬೇಕೆಂಬ ಒತ್ತಾಸೆಯಿಂದ ತಾನು ಉಣ್ಣದೆ ಹಸಿದು ಬೀಡಿಯ ಕಾಯಕ ಪೂರೈಸುತ್ತಿದ್ದಳು. ತಂಗಿ ಅಥವಾ ಮಗಳನ್ನು ಬೀಡಿಗೆ ನೂಲು ಸುತ್ತಲು ಹೇಳಿ ಎಲೆ ಕತ್ತರಿಸಿ ಹದಗೊಳಿಸಿದ ಬೀಡಿಯ ಕಾಯಕ ನಿರಂತರ ಸಾಗುತ್ತಿತ್ತು. ಕೃಷಿ ಕುಟುಂಬದ ಮನೆಯಲ್ಲಿ ಬೇಸಿಗೆಯ ದಿನಗಳು ವಿರಾಮದವೂ ಆಗಿರಲಿಲ್ಲ. ಮಳೆಗಾಲಕ್ಕೆ ಬೇಕಾದ ಕಟ್ಟಿಗೆ ತರಗೆಲೆ ಒಟ್ಟು ಮಾಡುವ ಕೆಲಸವಲ್ಲದೆ ಭತ್ತವನ್ನು ಬೇಯಿಸಲು ಮುಳ್ಳನ್ನು ಗುಡ್ಡದಿಂದ ಕತ್ತರಿಸಿ ತರಬೇಕಿತ್ತು.

ಬೇಯಿಸಿದ ಭತ್ತವನ್ನು ತೋಡುವ, ಹರವುವ, ಒಣಗಿಸುವ, ರಾಶಿ ಹಾಕುವ ಕೆಲಸದೊಂದಿಗೆ ಭತ್ತವನ್ನು ಮಿಲ್ಲಿಗೆ ಅಕ್ಕಿ ಮಾಡಿ ತರಲು ಅವಳು ಹೆಗಲು ಕೊಡುತ್ತಿದ್ದಳು. ಕಡಿದಾದ ಗುಡ್ಡದ ದಾರಿಯಲ್ಲಿ ಭತ್ತದ ಮೂಟೆಯ ಹೊರೆ ಹೊತ್ತು ಸಾಗಿ ಮರಳುವುದು ಸುಲಭದ ಕೆಲಸವಾಗಿರಲಿಲ್ಲ. ಈ ಕೃಷಿ ಕೆಲಸದ ಕಾರ್ಯಗಳ ನಡುವೆ ಬೀಡಿ ಕಟ್ಟುವ ಕಾಯಕ ಸಾಗುತ್ತಿತ್ತು. ಮನೆಯ ಪುಳಿಮುಂಚಿಗಾಗಿ ಬೀಡಿ ಕಟ್ಟಿದವಳು ಅವಳಲ್ಲ, ಓದುವ ಹುಚ್ಚು, ಪುಸ್ತಕದ ಪ್ರೀತಿಗಾಗಿ ಬೀಡಿ ಕಟ್ಟಿದವಳು, ಪುಸ್ತಕ ಪ್ರೀತಿಯನ್ನು ಹಂಚಿದವಳು ನನ್ನಮ್ಮ. ಅವಳು ನನ್ನ ಜಗದ ಬೆಳಕು. ಈ ಅರಿವನ್ನು ಆಕೆ ನೀಡದೇ ಇದ್ದಿದ್ದರೆ ನಾನಿಂದು ಪುಸ್ತಕ ಓದುವ ಆಸಕ್ತಿಯನ್ನು, ಓದುವ ಹವ್ಯಾಸವನ್ನು ಹೊಂದಿರುತ್ತಿರಲಿಲ್ಲ. ಹೆಣ್ಣು ಮಕ್ಕಳು ಓದಿ ಮನೆಯಲ್ಲಿ ಕಾಲ ಕಳೆಯದೆ ಸ್ವತಂತ್ರವಾಗಿ ಬದುಕಬೇಕೆಂಬ ಅವಳ ನಿಲುವು ಮೆಚ್ಚತಕ್ಕುದೇ ಆಗಿದೆ. ಮಕ್ಕಳು ಆರ್ಥಿಕವಾಗಿ ಸ್ವತಂತ್ರರಾಗಿರಬೇಕು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯ ಮುಖ್ಯ ಎನ್ನುತ್ತಿದ್ದಳು. ಬದುಕಿನಲ್ಲಿ ಸ್ವತಂತ್ರ ನಿರ್ಧಾರ ಅಭಿಪ್ರಾಯಗಳಿಗೆ ಓದು ಬಹಳ ಮುಖ್ಯ ಎನ್ನುವ ತಿಳುವಳಿಕೆ ಆಕೆಯಲ್ಲಿತ್ತು. ಅದರಿಂದ ಕೇವಲ ವಾರಪತ್ರಿಕೆ ಮಾಸಿಕಗಳಲ್ಲದೆ ದೀಪಾವಳಿ ಯುಗಾದಿ ವಿಶೇಷಾಂಕಗಳಿಗೆ ಹಣ ಹೊಂದಿಸಿಕೊಡುತ್ತಿದ್ದಳು. ಪತ್ರಿಕೆಗಳನ್ನು ಎಂದಿಗೂ ಹಳೆ ಪತ್ರಿಕೆ ಎಂದು ಮಾರಾಟ ಮಾಡಲಿಲ್ಲ. ಮನೆಯ ಅಟ್ಟದಲ್ಲಿ ಅದು ಜೋಪಾನವಾಗಿರುತ್ತಿತ್ತು. ವರ್ಷಕ್ಕೊಮ್ಮೆ ಕೆಳಗಿಳಿಸಿ ಮರು ಓದು ನಡೆಯುತ್ತಿತ್ತು. ನಾವು ಊರು ಬಿಡುವಾಗ ಅದರದೂ ಒಂದು ಹೊರೆಯಿತ್ತು. ಬೆನ್ನು ಬೆನ್ನಿಗೆ ಹುಟ್ಟಿದ ತಮ್ಮ ತಂಗಿಯರ ಓದಿನ ಕಡೆಗೆ ಗಮನ ಕೊಡುತ್ತಲೇ ನಮಗೆ ಕೃಷಿ ಕಾಯಕದ ಕೆಲಸಗಳನ್ನು ಕಲಿಸಿದಳು. ಅವಳ ಜೊತೆ ಸೇರಿ ಗದ್ದೆ ಕೆಲಸ, ಹಟ್ಟಿಯ ಕೆಲಸ, ಕೃಷಿಯ ಎಲ್ಲಾ ಸೂಕ್ಷ್ಮ ಕೆಲಸಗಳನ್ನು ಕಲಿಸಿದ್ದು ಮಾತ್ರವಲ್ಲ, ಓದುವ ಹವ್ಯಾಸವನ್ನೂ ಬೆಳೆಸಿದಳು. ಅವಳ ಅಣ್ಣ ತಮ್ಮಂದಿರು ಓದಿನ ಹುಚ್ಚರೇ ಆಗಿದ್ದರು. ನಾವು ಶಾಲೆಗೆ ಹೋಗುತ್ತಿದ್ದಾಗ ಶಾಲಾ ಗ್ರಂಥಾಲಯದಿಂದ ತಂದ ಪುಸ್ತಕಗಳನ್ನು ನಮ್ಮ ನಂತರ ಆಕೆಯೂ ಓದುತ್ತಿದ್ದಳು. ಮಾತ್ರವಲ್ಲ, ಮನೆಮಂದಿಯೂ ಓದುತ್ತಿದ್ದರು. ಅಕ್ಷರದ ಜಗತ್ತಿಗೆ ನಮ್ಮನ್ನು ದಾಖಲುಗೊಳಿಸಿದ್ದೇ ಅಲ್ಲದೆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಓದಿನ ಹಲವು ಪ್ರಥಮಗಳಿಗೆ ಆ ಹಳ್ಳಿಯಲ್ಲಿ ಆಕೆ ಕಾರಣಳಾದಳು. ತಂಗಿ ತಾಂತ್ರಿಕ ಶಿಕ್ಷಣವನ್ನು ಬಯಸಿದಾಗ, ತಮ್ಮ ಸೈನ್ಯ ಸೇರುವೆನೆಂದಾಗ ಎಲ್ಲಕ್ಕೂ ತೆರೆದ ಬಾಗಿಲು ಆಗಿತ್ತು. ತಂಗಿ ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆದು ಡಿಪ್ಲೊಮಾ ಸೇರಿದಳು. ತಮ್ಮ ಮಿಲಿಟರಿ ಸೇರಲು ದೇಹದ ತೂಕ ಅಡ್ಡಿಯಾಯಿತು. ಬದುಕಿನಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಂಡವರು ಮುಂದೆ ಸಾಗುತ್ತಾರೆ ಎಂದು ಧೈರ್ಯ ತುಂಬಿದವಳು. 8ನೇ ತರಗತಿ ಓದಿದ್ದ ಆಕೆ, ನನ್ನನ್ನು ಶಾಲೆಗೆ ಹೋಗಲು ಬಿಟ್ಟಿದ್ದರೆ ಟೀಚರ್ ಆಗುತ್ತಿದ್ದೆ ಎಂದು ಯಾವಾಗಲೂ ನುಡಿಯುತ್ತಿದ್ದಳು. ಆ ಕೊರಗು ಆಕೆಯನ್ನ ಬಹಳಷ್ಟು ಕಾಡಿದೆ. ಆಗೆಲ್ಲ ಅಧ್ಯಾಪಿಕೆಯ ಅಧ್ವಾನಗಳು, ಲೇಖಕಿ ಬಿಎಂ ರೋಹಿಣಿಯವರ ಪುಸ್ತಕ ಅವಳ ಕೈಯಲ್ಲಿ ಇರುತ್ತಿತ್ತು. ಕಾಲೇಜು ಅಭ್ಯಾಸಕ್ಕೆ ನಮಗೆ ವರ್ಷಕ್ಕೆ 2 ಜೊತೆ ಬಟ್ಟೆ, ಅದನ್ನೇ ತೊಟ್ಟು ನಾವು ಕಾಲೇಜಿಗೆ ತೆರಳಿದೆವು. ಆಗ ಈಗಿನಂತೆ ಸಮವಸ್ತ್ರ ಇರಲಿಲ್ಲ. ಬಣ್ಣ ಬಣ್ಣದ ಅಂಗಿಗಳನ್ನು ದಿನಕ್ಕೊಂದರಂತೆ ತೊಟ್ಟು ಬರುತ್ತಿದ್ದ ಉಳ್ಳವರ ಮಕ್ಕಳ ಮಧ್ಯೆ ನಾವು ಹಿಂಜರಿಕೆಯಿಂದ ಹಿಂದೆ ಸರಿದಾಗ ನಮ್ಮ ಆತ್ಮಸ್ಥೈರ್ಯ ಕುಂದಲು ಬಿಡಲಿಲ್ಲ. ಮನೆಯ ಆರ್ಥಿಕ ಪರಿಸ್ಥಿತಿ, ತುಂಬಿದ ಕುಟುಂಬ, ಎಲ್ಲರ ಹೊಟ್ಟೆ ತುಂಬಬೇಕಾದ ಅನಿವಾರ್ಯತೆ, ಅವಳ ಹೆಗಲಿಗೆ ಬಿದ್ದ ಜವಾಬ್ದಾರಿ, ಅದೆಲ್ಲವನ್ನ ಆಕೆ ಸರಿತೂಗಿಸಿದ್ದನ್ನ ಕಂಡಾಗ ಯಾವ ಮ್ಯಾನೇಜ್ಮೆಂಟಿಗೂ ಕಡಿಮೆ ಇಲ್ಲ ಎನಿಸುತ್ತದೆ. ನಾನು ಡಿಗ್ರಿ ಮುಗಿಸಿ ಎಂಎಯಲ್ಲಿ ತೃತೀಯ ಸ್ಥಾನಿಯಾಗಿ ಸನ್ಮಾನಗಳಿಗೆ ನಾವು ಬೀಗಿದರೂ ಅವಳು ಬೀಗಲಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾನು ಸರ್ಕಾರಿ ನೌಕರಿಗೆ ಸೇರಿಕೊಂಡಾಗಲೂ ಅದೇ ಸ್ಥಿತ ಪ್ರಜ್ಞತೆ. ಅಮ್ಮ ಕೆಲಸದ ಆದೇಶ ಕೈ ಸೇರಿದೆ, ಅಂಚೆಯಿಂದ ಹೋಗಿ ತಂದೆ ಎಂದಾಗ ಅವಳು ಮನೆ ಮುಂದಿನ ಬಾಕಿಮಾರು ಗದ್ದೆಯಲ್ಲಿ ಎಣೆಲಿನ ಪೈರು ಕೊಯ್ಲು ಮಾಡುತ್ತಿದ್ದಳು. ಕೂಸುಮಕ್ಕನೊಂದಿಗೆ ಪೈರು ಕೊಯ್ಯುತ್ತಿದ್ದಾಗ ಅಲ್ಲಿಂದಲೇ ಮಗ ಒಳ್ಳೆಯದಾಯಿತು ಎಂದಷ್ಟೇ ಅವಳ ಉತ್ತರ. ಇವತ್ತು ನಾವು ಉಣ್ಣುವ ಅನ್ನ ನಮ್ಮ ದುಡಿಮೆಯದ್ದು ಎನ್ನುವಾಗಲೂ ಅಕ್ಷರ ಕಲಿಸಲು ಕಾರಣರಾದ ಅಮ್ಮ ಅಪ್ಪ ನೆನಪಾಗುತ್ತಾರೆ. ಅದನ್ನು ಅನುಭವಿಸಲು ಆಕೆ ಈಗ ಉಳಿದಿಲ್ಲ. ದುಡಿಮೆಯ ಮಹತ್ವವನ್ನು, ಬಡವರ ಹಸಿವಿನ ಸಂಕಟವನ್ನು, ಪರರ ನೋವು ನಲಿವನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂದು ಕೇವಲ ಬೋಧಿಸದೆ ಬದುಕಿ ತೋರಿದವಳು ಅವಳು. ಅವಳ ಈ ರೀತಿಯ ಸಮಚಿತ್ತದ ಬದುಕಿಗೆ ಕಾರಣವಾದುದು ಅಪ್ಪ ಅಮ್ಮನ ಒಮ್ಮತದ ದಾಂಪತ್ಯವೂ ಹೌದು. ಅಪ್ಪನ ಕಷ್ಟದ ದುಡಿಮೆ, ಪ್ರಾಮಾಣಿಕತೆ ಮತ್ತು ಕುಟುಂಬ ಪ್ರೇಮದ ಮೌಲ್ಯವು ಅಮ್ಮನ ಬದುಕಿಗೆ ಊರುಗೋಲಾಗಿತ್ತು. ಮನೆ ಬಾಗಿಲಿಗೆ ಬಂದವರ ಹೊಟ್ಟೆ ತಂಪಾಗಿಸದೆ ಆಕೆ ಯಾವತ್ತೂ ಕಳುಹಿಸಿದವಳಲ್ಲ. ಜೀವನದ ಬಹುದೊಡ್ಡ ಮೌಲ್ಯಗಳನ್ನು ತನ್ನ ಬಾಳುವೆಯ ಸಣ್ಣ ಸಣ್ಣ ಕ್ರಿಯೆಗಳಲ್ಲಿ ಬದುಕಿ ತೋರಿ ಸಂಸಾರದ 100 ಸಂಘರ್ಷಗಳಿಗೆ ಎದೆಯೊಡ್ಡಿ ಹಣವನ್ನು ಪ್ರೀತಿಸಬಾರದು ಮಗು, ಮನುಷ್ಯರನ್ನು ಪ್ರೀತಿಸಬೇಕು ಎಂಬ ಆಶಯದ ಬಾಳುವೆ ಅವಳದು. ಅವಳು ನನ್ನ ಜಗದ ಬೆಳಕು.

ಪ್ರಿಯ ಕೇಳುಗರೇ, ಇಂದು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು. ಹಾಗೆಯೇ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ, ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಸ್ಟ್ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ರೂಪಾ ಹಾಗೂ ದೀಪಾ ಅವರು ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.

ಆಕಾಶವಾಣಿ ಮಂಗಳೂರು ಇದೀಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಇಷ್ಕ್ ಚಿತ್ರದ ಗೀತೆ. ರಾಹತ್ ಇಂಡೋರಿ ಅವರ ಸಾಹಿತ್ಯಕ್ಕೆ ಅನು ಮಲಿಕ್ ಅವರ ಸಂಗೀತವಿದೆ.

ಮನೋಜ್ ಮುಂತಾಶಿರ್ ಹಾಗೂ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ರೋಚಕ್ ಕೊಹ್ಲಿ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಸಂಗೀತ ನೀಡಿರುವ ಗೀತೆ ಚಿತ್ರ ಕೋಯಿ ಜಾನೇನಾ, ಹಾಡಿದ್ದಾರೆ ಸೌಮಿತ್ರ ದೇವ್ ಬರ್ಮನ್.

ಕೋಯಿ ಜಾನೇನ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಸೌಮಿತ್ರಾ ದೇವ್ ವರ್ಮನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ಲಕ್ಕಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿದ್ದಾರೆ ಅದ್ನಾನ್ ಸ್ವಾಮಿ.

ಕಸಂ ತೇರಿ ಕಸಂ ಚಿತ್ರಕ್ಕಾಗಿ ಅನುರಾಧ ಪೌದ್ವಾಳ್ ಹಾಗೂ ಮನು ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಗೌಹರ್ ಖಾನ್ಪುರಿಯವರ ಸಾಹಿತ್ಯಕ್ಕೆ ಅಮರುತ್ ಪಾಲ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ತೇರೆ ಮೇರೆ ಸಪ್ನೆ ಚಿತ್ರದ ಗೀತೆ. ಸಾಹಿತ್ಯ ಆನಂದ್ ಭಕ್ಷಿಯವರದು, ಸಂಗೀತ ನೀಡಿದ್ದಾರೆ ವಿಜು ಶಾ, ಹಾಡಿದ್ದಾರೆ ಹರಿಹರನ್ ಹಾಗೂ ಸಾಧನಾ ಸರ್ಗಮ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೈಟ್ಸ್ ಚಿತ್ರಕ್ಕಾಗಿ ಕೆಕೆ ಅವರು ಹಾಡಿರುವ ಗೀತೆ. ನಾಜಿರ್ ಫರಾಜ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದರೆ ಮಧ್ಯಾಹ್ನ 2:15 ಇನ್ನಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 12:00 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 531,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾಕ್ಟರ್ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗೆ ಇಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
0: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್,

0: ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್ ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ 22.3% ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನಸ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು, ಯಾವಾಗ್ಲೂ ದುಃಖ ತೋರಿಸ್ಕೋಬಾರ್ದು, ಏನು ಮನುಷ್ಯರಿಗೆ ಬರದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತೂ ಅಳಬಾರ್ದು, ಆಮೇಲೆ ಮಕ್ಕಳಿಗೇನು ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವು ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗೆ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನು ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನು ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನು ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲೂ. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದ್ರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವುದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು,

0: ಇಂದ್ಲೋ ಕೇಳಿದ್ದಿರಬಹುದು, ಇದೆಲ್ಲದ್ರ ಆಧರಿಸಿ ಏನ್ ಮಾಡ್ತೀವಿ, ಯಾವುದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನು ನೋಡ್ತೀವಿ, ಮಕ್ಕಳ ಜೀವನವನ್ನು ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂತ ಅಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳೇನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನು ಕೊಡಲಿಲ್ಲ ಅಂದರೆ ಅವರು ಒಂಥರ ಅಸುರಕ್ಷತೆಯಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದರೆ ಅವರದ್ದೇ ಆದ ಸ್ಟ್ರೆಸ್ಸು ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನು ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ. ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವ್ ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
1: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೆ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೆ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಈಗ ಮಕ್ಕಳಿಗೆ ನಾವು ಎಲ್ಲನೂ ಒದಗಿಸ್ತೀವಿ, ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದುಬಿಡಬೇಕು ಅನ್ನೋ ಥರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗೇ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
0: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವುದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನ್ಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನು ಹೀಗೆ ಮಾಡಲೇಬೇಕು ಅಂತ ಹೇಳದೇ ಇರಬಹುದು, ಆದರೆ ಅವರ ಒಂದು ನಡವಳಿಕೆಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗಿಯೇ ಬರ್ತಾ ಇರೋವಂಥದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗಲಿಲ್ಲ ಅಂದರೂ ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ ಖಂಡಿತವಾಗಿ.
1: ಈಗ ಗಂಡು ಮಕ್ಕಳು ಅಳಲೇಬಾರದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗು ನಾಳೋದಕ್ಕೆ ಅಂತ. ಆ ತರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
0: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು,

0: ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋದು ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳಲೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿಯಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿಯಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡ ಮಗು ನೀನ್ ಅಳ್ಳೇಬಾರ್ದು ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು, ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು, ಪರಿಶೀಲಿಸಬೇಕು. ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
1: ವಿರುದ್ಧ ಅದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ನ ಬರೀ ಅಳಸೋ ತರ
0: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯಾ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದು ಹೊರಗೆ ಹಾಕಾಯ್ತು, ಅದ್ರ ನಂತರ ನಿರಾಳ ಆಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದರೆ ಅದನ್ನ ಏನು, ನೀನು ಅಳೋದು ಅಕ್ಸೆಪ್ಟೆಡ್, ನೀನ್ ಎಂಥ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನನ್ನ ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ, ಎಲ್ಲರಿಗೂ ಸಹಜ ಒತ್ತಡಗಳು ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದಿನ್ನು ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆ ಅಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಾದ್ರೆ ಕೌನ್ಸಿಲಿಂಗಿಗೆ ಹೋಗೋದೆ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರಹ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನ ಕಲ್ತಿದೀವಿ ಮೊದಲಿಂದ. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನೂ ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತಾನೂ ಅಲ್ಲ, ಎಷ್ಟೋ ಜನಕ್ಕೆ ಒಂದ್ 4 ಜನ ಆರಾಮಿದ್ದೀರಾ ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳೋ ಅಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವ್ರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂಥರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಡಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗಿಗೆ ತೆರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳಲ್ಲಿ. ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿ ಆಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ್ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದೊಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದು ಅಲ್ವಾ? ಅದ್ ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನುವಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲೂ. ಇವಾಗ ಏನಾಗಿದೆ ಅಂದ್ರೆ ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನು ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನು ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದ್ರೆ ಡೂಮ್ ಸ್ಕ್ರಾಲಿಂಗ್ ನಲ್ಲಿ ಏನಾಗುತ್ತೆ, ಜನ ಅಂದ್ರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು. ಅಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು, ನಮಗೆ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದ್ರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತ ಪ್ರತೀತಿ ಏನಿದೆ, ಅದು ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳ್ಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕನ್ಸುತ್ತೆ?
0: ನಮ್ಮ ಮನಸ್ಸಿಗೆ ಏನಂದ್ರೆ ಒಂಥರ, ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ. ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ಕೆ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ ನಮ್ಮ ಬದುಕೇನೋ, ಇದೆ ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರೂ ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ

0: ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನೂ ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ, ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಪಜೀತಿ ಪಡ್ತೀವಿ. ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ ಒಂದು ನಿಯಮಿತವಾದ ಆಹಾರ ಡಯೆಟಿಂಗ್ ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗ್ ಹೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ. ಆದರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೊರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ಮ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗೆ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕು ನೋಡಿ, ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನ ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ತರದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದು ಆಯ್ತು ಅವ್ರಿಗೆ ಏನೋ ಸಂತಾಪನೇ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗ ಅಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಅದ್ರಲ್ಲಿ ನಾಲ್ಕು ಜನ ಇದ್ದಾರೆ ನೋಡೋರು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸ್ಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳಿದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೊಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದನ್ನ ಹಾಕೋದನ್ನ ಇಷ್ಟ ಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ನ ನೋಡಿದೆ ಆಮೇಲೆ ಇಂಥ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವುದೇ ಇರಲಿ, ಈ ಒಂದು ವಿಚಾರ ನಿಮ್ಮ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ಅನ್ಕೊಳ್ತಾರೆ ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವ್ ಹಿಂಗ್ ಮಾಡಬಾರ್ದಿತ್ತು, ನೀವ್ ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗೆ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ಕೆ ಸಿಗೋ ಪ್ರಶಂಸೆ ಇರಬಹುದು.

0: ಯಾವುದೇ ಒಂದು ಕಾಮೆಂಟ್ ಇರ್ಬೋದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತೀವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ, ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ, ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಭದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗೂ ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತಿದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ

0: ಪರಿಣಾಮ ಬೀರ್ತಾ ಹೋಗುತ್ತೆ.
1: ಅದನ್ನ
0: ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ ಅಂತ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸಗಳು ಕಡಿಮೆ ಆದ್ರೆ ಸ್ವಲ್ಪ ಸಾಮಾಜಿಕ ಸ್ವಾಸ್ಥ್ಯ ಅಂತ ಏನ್ ಹೇಳ್ತೀವಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೇದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತಹ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಅಕ್ಕ ನೋಡು,
7: ಹ್ಯಾಪಿ ಬರ್ತ್ಡೇ ಬ್ರೋ.
6: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
7: ಯಾವಾಗ್ಲೂ ಶಾಪಿಂಗ್.
6: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
8: ಸೇವಿಂಗ್ ಮಾಡೋ ವಯಸ್ಸು ಕೂಡ.
9: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
10: ನನ್ಗೆ ಗೊತ್ತಲ್ವಾ.
9: ಆರ್ಬಿಐ ಹೇಳುತ್ತೆ,
11: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
2: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಪ್ರಿಯ ಕೇಳುಗರೇ, ರಾತ್ರಿ 8 ಗಂಟೆಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗಿನ ಸಂದರ್ಶನವನ್ನ ಕೇಳುವರಿ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ಹಾಗೆಯೇ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಅನು ಬೆಳ್ಳೆ ಅವರಿಂದ ಸಣ್ಣ ಕತೆ ಕೇಳುವರಿ ತೆರೆ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
1: ಅಸುರ ಕುಲ ತಿಲಕ ಹಯಗ್ರೀವ
2: ಆಚಾರ್ಯರೇ
1: ಚಿಂತಿಸುವ ಅವಶ್ಯಕತೆ ಇಲ್ಲ,
2: ಲೋಕವೇ
1: ಉತ್ಪಾತವನ್ನು ಕಂಡು ನೀನು ಹೆದರಿದ್ದಿ ಎಂಬುದನ್ನು ನಾನು
2: ಅರ್ಥವಿಸಿಕೆ ಹೀಗೆ
1: ಅಯ್ಯ
2: ಏನು
0: ತಪ್ಪದೇ ಕೇಳಿ ಯಕ್ಷಗಾನ.

ಆಕಾಶವಾಣಿ ಮಂಗಳೂರು, ಸಮಯ 12:35 ನಿಮಿಷವಾಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತಹ ಹೃದಯಾಘಾತ ಮತ್ತೆ ಅದಕ್ಕೆ ಕಾರಣಗಳು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಹೃದಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಓಕೆ, ನಾವು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತ ತಗೊಂಡಿರೋದು ಹೃದಯಾಘಾತ ಇದೆ. ಎಲ್ಲೋ ಒಂದಿಷ್ಟು ಅದು ವಿಪರ್ಯಾಸ ನಮಗೆ ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಎಲ್ಲೋ ಆತಂಕಕಾರಿಯಾದಂತಹ ವಿಷಯ ಅಲ್ವಾ? ಯಾವ ವಯಸ್ಸಿನಿಂದ ಈ ಹೃದಯಾಘಾತ ಕಂಡಾಗ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ.
3: ಸೊ ಈಗ ಚಿಕ್ಕ ವಯಸ್ಸಿನ ಹೃದಯಾಘಾತ ಅನ್ನೋದು ಬರ್ತಾ ಬರ್ತಾ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ. ಈಗ ನಾವು ಹೇಳೋದು 50 ವರ್ಷದಿಂದ ಕೆಳಗಡೆ ಇರುವ ಹಾರ್ಟ್ ಅಟ್ಯಾಕ್ಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಆಗುವ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಈಗ ಬರ್ತಾ ಬರ್ತಾ ಆಗಲೇ ನಾವು ಭಾಳಷ್ಟು ಇದು ನೋಡ್ತಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಈಗ ನಮ್ಮದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವೀಗ ತಿಂಗಳಿಗೊಂದು 80-100 ಆಂಜಿಯೋಪ್ಲಾಸ್ಟಿ ಮಾಡ್ಬೋದು. ಅದರಲ್ಲಿ 50% ಅಂದರೆ 40-50 ಹಾರ್ಟ್ ಅಟ್ಯಾಕ್ಸ್ ಅಂದರೆ ಅಷ್ಟು ಪರ್ಸೆಂಟೇಜು 50 ವರ್ಷಕ್ಕಿಂತ ಕೆಳಗಡೆ ಇರೋ ಪೇಷೆಂಟ್ಗಳೇ. ಸೊ ಇದೇ ಕಾಣ್ಬರ್ತಿರೋದು ವೆರಿ ಕಾಮನ್ಲಿ. ಸೊ ಅದು ಒಂದು ಬರ್ತಾ ಬರ್ತಾ ಒಂದು ಅದು ಕ್ಯೂರಿಯಾಸಿಟಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆ ಒಂಥರ ಬೇಜಾರಾಗುತ್ತೆ ನೋಡಿದ್ರೆ. ಇವೆಲ್ಲ ಪ್ರಿವೆಂಟಬಲ್ ಹಾರ್ಟ್ ಅಟ್ಯಾಕ್ಸ್. ಸಿ, ಒಂದಿಷ್ಟೆಲ್ಲ ನಿಮಗೆ ಇಲ್ಲಪ್ಪ ಇದು ಏನೋ ಇದಾಗಿ ವಯಸ್ಸು ಆದ್ಮೇಲೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಈ ವಯಸ್ಸಲ್ಲಿ ಆಗ ಹಾರ್ಟ್ ಅಟ್ಯಾಕ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಈಸಿಲಿ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಮತ್ತೆ ಈ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ಸ್ ನೀವು ನೋಡಿದಾಗ ಅವರು ಹೆಂಡತಿ ಮಕ್ಕಳು ಜೊತೆ ಬರ್ತಾರೆ ಎಲ್ಲ ಇದು ಮಾಡೋಕ್ಕೆ, ಸಣ್ಣ ಸಣ್ಣ ಮಕ್ಕಳು 2-3-4 ವರ್ಷ ಹಿಂಗೆಲ್ಲ ಮಕ್ಕಳು ಇರ್ತಾರೆ. ಅದೆಲ್ಲ ನೋಡಿದ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಹೌದು, ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾ, ಯಾಕಾಯಿತು, ಎದರಿಂದ ನಾವು ಇದು ಮಾಡಬೇಕು ಅನ್ನೋದು ಯಾವಾಗಲೂ ನಿಮಗೆ ಇದು ಬಂದೇ ಬಂದಿರುತ್ತೆ
2: ಅಲ್ವಾ?
3: ಎಷ್ಟೇ 1 ವರ್ಷ ಪ್ರಾಕ್ಟೀಸ್ ಮಾಡಿ ನೀವು ಈ ಇದೊಂದು ಬಹಳ ಕಷ್ಟ ಅನ್ಸುತ್ತೆ.
2: ಓಕೆ ಡಾಕ್ಟ್ರೆ, ಈಗ ಕಾರಣಗಳಂತೂ ಇರ್ಲೇಬೇಕಲ್ವಾ? ಇಷ್ಟೆಲ್ಲ ಆಗುತ್ತೆ, ತುಂಬಾ ಸರಿ ಕೇಳ್ತಾನೆ ಇರ್ತೀವಿ ಅದಕ್ಕಾಗಿದೆ ಇದಕ್ಕಾಗಿದೆ ಅಂತ. ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಕಾರಣಗಳು ಯಾವ್ದನ್ನೆಲ್ಲ ನೀವು ಗುರುತಿಸ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ?
3: ಸಣ್ಣ ವಯಸ್ಸಿನ ಅಂದ್ರೆ less than 50 years ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಾಮನ್ ಅಂತ ತಗೊಂಡ್ರೆ ಟೊಬ್ಯಾಕೋ. 85-90% ಟೊಬ್ಯಾಕೋನೆ, ಬೇರೆ ಏನ್ ಕಾರಣನೇ ಬರಲ್ಲ, ಅದೇ ಮೇನ್ ಕಾರಣ. ಸಿ, ಟೊಬ್ಯಾಕೋ ಅನ್ನೋ ಒಂದು ಪ್ರಾಬ್ಲಮ್ನ ನಾವು ತೆಗೆದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸು 50 ಇಯರ್ಸ್ ಕೆಳಗಡೆ ಅಂದರೆ 5-10% ಅಟ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಚಾನ್ಸೇ ಇಲ್ಲ. ಸೊ ಬಟ್ ಅದೊಂದು ನಮ್ಮ ಜನ ಇದು ಮಾಡ್ಕೋಬೇಕು.
2: ಈಗ ತಂಬಾಕು ಸೇವನೆ ಅಂದರೆ ಅದರಲ್ಲೂ ಕೂಡ ಒಂದಷ್ಟು ವೆರೈಟಿಗಳು ಬರುತ್ತೆ. ನಾವೇನು ಸ್ಮೋಕ್ ಮಾಡಿದರೆ ಮಾತ್ರ ತಂಬಾಕು ಸೇವನೆ ಆಯಿತು ಅನ್ನುವಂಥದ್ದು, ಈ ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವನೆ ಮಾಡ್ತಾರೆ.
3: ಹೌದು, ಎಲ್ಲ ರೀತಿ ತಂಬಾಕು ಸೇವನೆಯೂ ಒಂದೇ. ಯಾಕಂದರೆ ಎಂಡ್ ಪ್ರಾಡಕ್ಟ್ ಅದೇ ಅಲ್ಲ, ಟೊಬ್ಯಾಕೋನೇ ನಿಮಗೆ ಮೇನ್ ಪ್ರಾಡಕ್ಟ್ ಇರೋದು. ಅದರಲ್ಲಿ ಅದು ಯಾವ ರೀತಿ ಸ್ಮೋಕ್ ಮಾಡಲಿ, ಅದನ್ನು ಇದು ಟೊಬ್ಯಾಕೋ ಚೀವಿಂಗ್ ಅಂತೀವಿ, ಏನು ಮಾಡಿದ್ರು ಇವೆಂಚುಲಿ ಟೊಬ್ಯಾಕೋನೇ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಅದರಲ್ಲಿ, ಇಷ್ಟು ಅಷ್ಟು ಅಂತ ಡಿಫ್ರೆನ್ಸ್ ಬರೋದೇ ಇಲ್ಲ. ಒಂದು ಸೆಕೆಂಡು, ಭಾಳ ಜನ ಅಂದ್ಕೊಳ್ಳೋದೇನು, ನಾನು ಜಾಸ್ತಿ ಸ್ಮೋಕ್ ಮಾಡಿದೆ, ಜಾಸ್ತಿ ತಂಬಾಕು ತಿಂದೆ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ತಿಂದ್ರೆ ಆಗಲ್ಲ ಅಂದ್ಕೋತಾರೆ. ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಪೇಷೆಂಟ್ಗಳು ಫಸ್ಟ್ ಹೇಳೋದು, ಟೊಬ್ಯಾಕೋ ಅನ್ನೋದು ಒಂಥರ ಮರ್ಡರ್ ಇದ್ದಂಗೆ. ಒಂದು ಮಾಡಲಿ 100 ಮಾಡಲಿ, ಲಾಸ್ಟಿಗೆ ಬರೋದು ಅದೇ. ಸೊ ಅದೇ ರೀತಿ ಬೇರೆ ಅದಕ್ಕೂ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಕೊಂಚ ಜನ ಒಂದೊಂದು ತಿಂಗಳಿಗೆ ಒಂದು ಸ್ಮೋಕ್ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾರೆ, ಎಷ್ಟೋ ಕೊಂಚ ಜನ ಭಾಳ ಸ್ಮೋಕ್ ಮಾಡಿದವರು ಸ್ವಲ್ಪ ದಿವಸ ಜಾಸ್ತಿ ದಿವಸ ಇರ್ತಾರೆ. ಸೊ ಹಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಲೂ ಭಾಳ ಡಿಪೆಂಡ್ ಆಗುತ್ತೆ, ಬಟ್ ಮೇನ್

0: ಅಂದ್ರೆ ಎಷ್ಟು ಇದರಲ್ಲಿ ನೋಡ್ತಾ ಹೋದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಟೊಬ್ಯಾಕೋನೇ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್. ಅದು ಬಿಟ್ಟರೆ ಬರೋದು ನೆಕ್ಸ್ಟ್ ಅನ್ಹೆಲ್ತಿ ಲೈಫ್ ಸ್ಟೈಲ್. ಈಗಾಗಲೇ ನೋಡ್ತಿದೀವಿ ಮೊಬೈಲ್ ಅಂತೆ ಟಿ ವಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಜನ ಹೊರಗಡೆ ಹೋಗೋದೇ ನಿಲ್ಸ್ಬಿಟ್ಟಿದ್ದಾರೆ. ಈಗ ಏರಿಯಲ್ಲಿ ಒಂದು 10,000 ಜನ ಇದಾರೆ ಏರಿಯಲ್ಲಿ, ಅಂದ್ರೆ ನೀವು ಹೊರಗಡೆ ನೋಡೋದು ಬಹಳ ಕಡಿಮೆ. ಕಾರಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ನೋಡ್ತೀರಾ, ನಡೆಯೋರೇ ಇಲ್ಲ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಸ್ಟ್. ಮತ್ತೆ ಮೇನ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಶುರು ಆಗೋದು ಈಗ ಅಪ್ಪ ಅಮ್ಮ ಅವ್ರು ಓಡಾಡಲ್ಲ ಅಂತೇಳಿ ಮಕ್ಕಳು ಅದೇ ಕಲ್ತ್ಕೋತಾರೆ. ಇವರು ಅವ್ರಿಗೆ ಹೆದೋಳಿಸಿ ಟಿ ವಿ ಎಲ್ಲ ಬಿಡಿಸಿ ಓಡಾಡ್ಸಕ್ಕೆ ಶುರು ಮಾಡಿದ್ರು ಅಥವಾ ಸಮ್ ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟಿ ಇಟ್ಕೊಂಡ್ರೆ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡಿಲ್ಲ ಅಂದರೆ ಇವರು ಮಾಡಲ್ಲ. ಸೊ ಅದು ಕಂಟಿನ್ಯೂ ಆಗಿಬಿಟ್ಟು ದಟ್ ಈಸ್ ಬಿಕಮಿಂಗ್ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸಿಗೆ ಯಾರೇ ನೀವು 20, 30, 40 ವರ್ಷದವ್ರು ನೋಡಿದ್ರೆ ಸಿಕ್ಕಾಬಿಟ್ಟು ಜಾಸ್ತಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತೆ. ಯಾಕೆ ಅಂದರೆ ನಮಗೆ ಬೇಕಾಗಿರೋ ಆಹಾರ ಎಷ್ಟಿದೆಯೋ ಅದಕ್ಕಿಂತ ಸಿಕ್ಕಾಬಿಟ್ಟು ಜಾಸ್ತಿ ಆಹಾರ ನಾವು ಕನ್ಸ್ಯೂಮ್ ಮಾಡ್ತಿದ್ವಿ, ಪ್ಲಸ್ ಅದರ ತಕ್ಕನಂಗೆ ನಾವು ಓಡಾಡೋದು ಎಲ್ಲ ಮಾಡ್ತಿಲ್ಲ. ಸೊ ಹಂಗಾಗಿ ನಿಮಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮತ್ತೆ ಈಗ ಸ್ಟ್ರೆಸ್ಸು ಎಲ್ಲ ಜಾಬ್ ಅಲ್ಲಿ ಏನೇ ಸಣ್ಣ ಕೆಲಸ ಮಾಡಲಿ ಸ್ಟ್ರೆಸ್ ಇದೆ, ನಮಗೆ ಸ್ಟ್ರೆಸ್ ಇದೆ, ನಮ್ಗೆ ಸ್ಟ್ರೆಸ್ ಇದೆ ಅಂದ್ಕೊಂಡು ಇದು ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಈ ಸ್ಟ್ರೆಸ್ ಅಂದ್ರೇನು, ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದೀವಿ ಅಂದ್ರೆ ಸ್ಟ್ರೆಸ್ ಆಗಲ್ಲ. ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡ್ತಿದೀವಿ ಅಥವಾ ನೀವು ಮಾಡಿದ್ದ ಕೆಲಸದಲ್ಲಿ ನಿಮಗೆ ಬೇಕಿರೋ ಬೆನಿಫಿಟ್ಸ್ ಬರ್ತಿಲ್ಲ ಅಂದ್ರೆ ಸ್ಟ್ರೆಸ್ಸೇ ಅದು. ಸೊ ಅದು ತೊಂದರೆ. ಸೊ ಇವೆಲ್ಲ ಬರುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂದ್ರೆ ಮತ್ತೆ ಬಹಳ ಇಶ್ಯೂಗಳು ಇದೆ ಒಂದೊಂದಲ್ಲ. ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಈಗ ಬಹಳ ಜನಕ್ಕೆ ತೊಂದರೆಗಳಿರುತ್ತೆ, ಯಾರು ಡಯಾಗ್ನೋಸ್ ಮಾಡ್ಕೊಳ್ಳಲ್ಲ. ಸೊ ಡಿಪ್ರೆಷನ್ ಅಂತೆ, ಆಂಗ್ಸೈಟಿ ಅಂತೆ ಸಿಕ್ಕಾಬಿಟ್ಟು ಜನದಲ್ಲಿ ಇರುತ್ತೆ. ನಮ್ಮ ಕಾರ್ಡಿಯೋಜಿ ಒಪಿಡಿಯಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ 25-30% ಪೇಷಂಟ್ಸ್ಗೆ ಒಂದ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡಲ್ಲ. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ಹಾರ್ಟಲ್ಲಿ ಇದು ಬರುತ್ತೆ, ವಾಲ್ವ್ಗಳಂತ ಬರುತ್ತೆ, ಅದರ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬಹಳ ಕಾಮನ್ನು. ಅದನ್ನ ಡಯಾಗ್ನೋಸ್ ಆಗಿರಲ್ಲ ಅಂತಾನು ಅವ್ರದಲ್ಲಿ ತೊಂದರೆಗಳಿರುತ್ತೆ, ಅದು ನಾವು ಇದು ಮಾಡ್ಕೋಬೇಕು. ಮತ್ತೆ ಸಣ್ಣ ವಯಸ್ಸಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೆಡಿಕಲ್ ಕೇರ್ ಟೈಮಿಗೆ ಆಗಲ್ಲ. ಯಾರೋ ಒಬ್ರು ನೋಡ್ತಾರೆ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಅವರಿಗೂ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಹಿಂಗೆ ನಮಗೆ ಬರೋ ತನಕ ಅದೇನಾಗ್ಬಿಡುತ್ತೆ, ಆಗಲೇ ಒಂದು 10 ಗಂಟೆ 15 ಗಂಟೆ, ಒಂದು ದಿವಸ, 2 ದಿವಸ, ಒಂದು ವಾರ, ಹಿಂಗೂ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದು. ಯಾರೇ ಇರಲಿ ಫಸ್ಟ್ ಐಡೆಂಟಿಫೈ ಮಾಡಿ ಇದಕ್ಕೇನು ಸೂಕ್ತ ಕ್ರಮ ತಗೋಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕು, ಇಮಿಡಿಯೇಟ್ಲಿ ಮಾಡಬೇಕಾಗತ್ತೆ. ಅದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಅದರಿಂದನೇ ಜಾಸ್ತಿ ಜನ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗ್ತಾರೆ. ಅದರಲ್ಲಿ ಮಲ್ಟಿಪಲ್ ಇದಿದೆ, ಪೇಷಂಟ್ ಕಾಯ್ದು ಇಲ್ಲ ನಮಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಇದಾಗಿದೆ, ಅದಾಗಿದೆ ಅಂದ್ಕೊಳೋದು, ನನಗೆ ಹೆಂಗೆ ಈ ವಯಸ್ಸಲ್ಲಾಗುತ್ತೆ ಏನೋ, ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಳೋದು. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಅದು ಬಿಟ್ಟರೆ ಸೊ ಹಂಗಾಗಿ ಆ ತೊಂದರೆಗಳು ಆಗಿಬಿಟ್ಟು ಡಿಲೇ. ಮತ್ತೆ ಇವನ್ ಈಗ ಡಾಕ್ಟರ್ ರೆಕಗ್ನೈಸ್ ಮಾಡೋದು ಪೇಷಂಟ್ಸ್ ನಮ್ದೇ ಹೋಗಲ್ಲ, ಇಲ್ಲ ಇಲ್ಲ ಏನೋ ಇರ್ಬೋದು ಬಿಡು ನಡೆಯುತ್ತೆ ಅನ್ನೋದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ಬಿಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಗಳಿದೆ, ಇಷ್ಟೊಂದು ಕಾರಣಗಳಿಂದ ಹಾಗೆ ಆಗುತ್ತೆ. ಮತ್ತೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಏರ್ ಪೊಲ್ಯೂಷನ್ ಆಗಲಿ, ಫುಡ್, ವಾಟರ್ ಎಷ್ಟೊಂದಿದೆ, ಬಟ್ ಅದ್ರಲ್ಲಿ ಮೇನ್ ಏರ್ ಪೊಲ್ಯೂಷನ್ ಭಾಳ ಕಾರಣ. ಅದು ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸಲ್ಲಿ, ಸಿಟೀಸಲ್ಲೆಲ್ಲ ಏರ್ ಪೊಲ್ಯೂಷನ್ ಒಂದು ಭಾಳ ಇಂಪಾರ್ಟೆಂಟ್ ಕಾರಣ. ಏನಂದ್ರೆ ಮೆಷರ್ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನಮಗೆ. ಸೊ ಇದಲ್ಲದೆ ಬೇರೆ ಕಾರಣಗಳು, ನಮ್ಮ ಒಬೆಸಿಟಿ, ತೂಕ ಜಾಸ್ತಿ ಇರೋದು, ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತೀವಿ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿಂದನೂ ನಮ್ಮ ಹಾರ್ಟ್ ಇಶ್ಯೂಸು ವಯಸ್ಸು ಕಡಿಮೆ ಇರೋರಲ್ಲಿ ಜಾಸ್ತಿ. ಬಟ್ ಇದೆಲ್ಲದು ಕಂಪೇರ್ ಮಾಡಿದ್ರೆ ಇವೆಲ್ಲ ಸೇರಿ ಬರೋದು ಲಾಸ್ಟ್ ಒಂದು 10-15%. ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಚೀವಿಂಗ್ ಒಂದೇ 85%. ಸೊ ನಾವು ಅದ್ರ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತೀವೋ ಬಹಳ ಒಳ್ಳೇದು, ಅಟ್ಲೀಸ್ಟ್ ಅದೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ.
1: ಓಕೆ ಡಾಕ್ಟರ್, ಈಗ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಹಾರ್ಟ್ ಅಟ್ಯಾಕ್ ಅಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಎದೆ ನೋವು. ಸೊ ಟಿಪಿಕಲ್ ಎದೆ ನೋವು ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಚೆಸ್ಟ್ ಅಥವಾ ಸ್ವಲ್ಪ ಲೆಫ್ಟ್ ಸೈಡು, ಮತ್ತೆ ಒಂದು ಪಿನ್ ಪಾಯಿಂಟ್ ಒಂದು ಫಿಂಗರ್ ಅಲ್ಲಿ ತೋರಿಸುವಂತದಲ್ಲ, ಒಂದು ಪೂರ ಹಿಂಗೆ ಕೈ ಪೂರ್ತಿ ಹಿಡಿದು ಇಷ್ಟರಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ. ಪ್ಲಸ್ ಒಂಥರ ಏನೋ ಈಗ ಎದೆ ಉರಿಯೋದು, ಮತ್ತೆ ಸಿಕ್ಕಾಬಟ್ಟೆ ಬೆವರು ಬರೋದು, ನಾರ್ಮಲಿ ಸುಮ್ಮನೆ ಕೂತಿದ್ದಾರೆ ಬಹಳ ಬೇವಿತಿದ್ದಾರೆ ಅನ್ನೋದು, ಆಮೇಲೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು ಅಥವಾ ಬಹಳ ತಲೆ ಸುತ್ತ ಬರೋದು, ಆ ಟೈಮಲ್ಲಿ ಬಹಳ ಹೆದರಿಕೆ ಆಗೋದು. ಈ ನೋವು ಲೆಫ್ಟ್ ಕೈಗೆ ಅಥವಾ ಜಾ ದೌಡೆಗೆ ರೇಡಿಯೇಟ್ ಆಗ್ತಿದೆ ಅಂದ್ರೆ ಅಲ್ಲಿಗೂ ಕಾಣ್ಬರ್ತಿದೆ ಅಂತ ಹೇಳಿದ್ರೆ ಯೂಶ್ವಲಿ ಹಾರ್ಟ್ ದೇ ಇರುತ್ತೆ. ಸೆಕೆಂಡು, ಹಾರ್ಟ್ ಅಟ್ಯಾಕ್ ಇನ್ ನೋವು ನಡೆದ್ರೆ ಜಾಸ್ತಿ ಆಗ್ತಿದೆ, ಕುತ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಂದ್ರೆ ಯೂಶ್ವಲಿ ಹಾರ್ಟಿಂದ ಇರಬೇಕು ಅಂತ ಹೇಳ್ತೀವಿ ಶುರು ಆಗೋದಕ್ಕಿಂತ ಮುಂಚೆ. ಬಟ್ ಒನ್ ಟೈಮ್ ಶುರು ಆಯ್ತು ಕಂಟಿನ್ಯೂಸ್ ನೋವು ಬರ್ತಿದೆ ಅಂದ್ರೆ ಯೂಶ್ವಲಿ ಹಾರ್ಟ್ ಅಟ್ಯಾಕ್ ಇರುತ್ತೆ. ಯಾವುದೇ ಎದೆ ನೋವನ್ನ ಬರೀ ಏನೋ ಒಂದು ಇದು ಎವ್ಯಾಲ್ಯೂಯೇಟ್ ಮಾಡದೆ ಆದಷ್ಟು ಹಾರ್ಟ್ ಅಟ್ಯಾಕ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ECG ಆಗಲಿ ಇದು ಮಾಡಿಬಿಟ್ಟು ಏನೂ ಇಲ್ಲ ಅಂದರೆ ಆವಾಗ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೊಂದು ಟೈಮ್ ಇ

0: ಎಲ್ಲೂ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಟ್ರಾಪೊನಿನ್ ಅಂತ ಬ್ಲಡ್ ಟೆಸ್ಟ್ ಕಳಿಸ್ತೀವಿ ಕಾರ್ಡಿಯಕ್ ಎಂಜೈಮ್ಸ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಎದೆ ನೋವನ್ನ ಇದು ಹಾರ್ಟಿಂದ ಅಲ್ಲ ಅಂತ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಏನೇ ಇತ್ತು ಎವಾಲ್ಯೂಟ್ ಮಾಡ್ಲಿ, ಏನಾಗ್ತಿದೆ ಗೊತ್ತಾಗುತ್ತೆ. ಸೊ ದಟ್ ಹಾರ್ಟ್ ಅಟ್ಯಾಕ್ ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ನಿಮಗೆ 30% ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ಉಳಿಯಲ್ಲ, 70% ಜನ ಮಾತ್ರ ಉಳಿಯೋದು ಹಾರ್ಟ್ ಅಟ್ಯಾಕ್ ಆದಾಗ. ಹಂಗಾಗಿ ಯಾವುದೇ ನೋವು ಬಂದರೂ ನಾವು ಬಹಳ ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸೆಕೆಂಡು, ಸಿಕ್ಕಾಪಟ್ಟೆ ಸುಸ್ತಾಗೋದು, ಮುಂಚೆ ಇಷ್ಟು ನಾವು ನಡೀತಿದ್ವಿ ಈಗ ನಡೆಯಕ್ಕೆ ಆಗ್ತಿಲ್ಲ, ಬಹಳ ಸುಸ್ತಾಗ್ತಿದೆ, ಇದೆಲ್ಲ ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಇವೆಲ್ಲ
1: ಮುಂದೆ ಆಗಬಹುದಾಗಿರೋದಕ್ಕೆ ಮೊದಲೇ ಸೂಚನೆಗಳು
0: ಒಂದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ ಹೋದ್ಮೇಲೆ ಆಗೋ ಸೂಚನೆಗಳು. ಯಾಕಂದ್ರೆ ಹಾರ್ಟ್ ವೀಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಬಹಳ ಸುಸ್ತಾಗೋದು, ಏದುಸಿರು ಬರೋದು, ಮಲ್ಕೊಳಕ್ ಹೋದ್ರೆ ಮಲ್ಕೊಳಕ್ ಆಗ್ತಿಲ್ಲ, ಬಹಳ ಉಸಿರಿಟ್ ಕಟ್ಕೊಳಂಗಾಗತ್ತೆ, ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ರೀತಿ ಅರ್ಲಿ ಸಿಂಪ್ಟಮ್ ಅಂದ್ರೆ ಇನ್ನು ಆಗದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ಇಷ್ಟು ನಡೀತಿದೆ ನಡೆಯಕ್ಕೆ ಆಗ್ತಿಲ್ಲ. ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸುಸ್ತಾಗ್ತಿದೆ ಅಂದ್ರೆ ಅದು ಆಕ್ಚುಲಿ ಲೇಟ್ ಸಿಂಪ್ಟಮ್. ಮತ್ತೆ ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣ್ ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು, ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಇಷ್ಟು ಎಕ್ಸಸೈಸ್ ಮಾಡ್ತಿದ್ವಿ ಈಗ ಮಾಡಕ್ ಆಗ್ತಿಲ್ಲ ಅನ್ನೋದು. ಸೊ ಇವೆಲ್ಲ ಹಾರ್ಟಿನ್ ಸಿಂಪ್ಟಮ್ಸ್ ಅಂತ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲಾ ಸಿಂಪ್ಟಮ್ ಇರುತ್ತೆ ಅಂತಲ್ಲ, ಎಲ್ಲಾ ಇಷ್ಟು ಕ್ಲಾಸಿಕಲಿ ಇರುತ್ತೆ ಅಂತಾನು ಅಲ್ಲ. ಸೊ ಒಂದು ಸ್ವಲ್ಪ ಇದೆ ಇದರಲ್ಲಿ, ಇದರಲ್ಲಿ ಅದೇ ಸಿಂಪ್ಟಮ್ ಕಾಣ್ಬಂತು ಅಂದರೆ ಫಸ್ಟ್ ನಾವು ಇಲ್ಲಪ್ಪ ಇದೊಂದು ನೋಡ್ಕೊಳೋದು ಭಾಳ ಒಳ್ಳೆಯದು. ಯಾಕಂದರೆ ಜಲ್ದಿ ನೋಡ್ಕೊಂಡ್ವಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಟ್ ಮಾಡಿದ್ವಿ ಏನು ಸಿಂಪಲ್ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸೊ ಹಂಗಾಗಿ ಅದೊಂದು ಎಷ್ಟು ಜಲ್ದಿ ಮಾಡ್ಕೋತೀವಿ ಅಷ್ಟು ಒಳ್ಳೆಯದು.
1: ಡಾಕ್ಟರ್ ಹೇಳಿದ್ದಾರೆ ಕೈ ನೋವು ಬಂದರೆ ಹಾರ್ಟಿಗೆ ತೊಂದರೆ ಆಗಿರಬಹುದು ಅಂತ, ಏನಾದರೂ ದೌಡೆ ನೋವಾಯಿತು, ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆಗಿತ್ತು ಅಂತ, ಅಥವಾ ತುಂಬ ಬೆವರು ಬರ್ತಾ ಇದೆ, ಇದು ಕೂಡ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ನಾವು ಸುಮ್ಮನೆ ಇದ್ರು ಎಲ್ಲೋ ಒಂದ್ಸರಿ ಸ್ವಲ್ಪ ಜಾಸ್ತಿ ಬೆವರು ಬಂತು, ಏನೋ ತುಂಬ ಕೆಲಸ ಮಾಡಿದ್ವಿ ಕೈ ನೋವು ಬಂತು, ಅದೆಲ್ಲವೂ ಹೇಗೆ ಮನಸ್ಸಲ್ಲಿ ಒಂದು ಅನುಮಾನ ಅಂತೀವಲ್ವಾ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನಾದ್ರೂ ಈ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿನ ಜೊತೆ ಬರುವಂತದ್ದ, ಅಥವಾ ಅದು ಒಂದೊಂದಾಗಿಯೂ ಕಾಣಿಸ್ಕೊಂಡು ಎದೆ ನೋವಿಗೆ ಬರಬಹುದಾ?
0: ಯೂಶಲಿ ಎದೆ ನೋವು ಬಂದು ಬರುತ್ತೆ. ಸೆಕೆಂಡ್, ಇನ್ನು ಸಿಂಪಲ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನಿಮಗೆ ಇದು ನೋವು ಬಂತು, ನೀವು ನಡೆದ್ರಿ ಅಥವಾ ಏನೋ ಕೆಲಸ ಮಾಡಿದ್ರಿ ನೋವು ಜಾಸ್ತಿ ಆಯಿತು, ಸುಮ್ ಕುತ್ಕೊಂಡ್ರಿ ನೋವು ಕಡಿಮೆ ಆಯಿತು, ಅದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಎಕ್ಸರ್ಷನಲ್ ಅಂತ ಹೇಳ್ತೀವಿ, ಎಕ್ಸರ್ಷನ್ ಮಾಡಿದಾಗ ಸಿಂಪ್ಟಮ್ಸ್ ಜಾಸ್ತಿ ಆಗಬೇಕು, ರೆಸ್ಟ್ ಮಾಡೋಕ್ ಸಿಂಪ್ಟಮ್ಸ್ ಕಡಿಮೆ ಆಗಬೇಕು. ಇದು ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಕೈ ನೋವಾಗಲಿ ಅಥವಾ ನಿಮಗೆ ಇದು ಸುಸ್ತಾಗದೇ ಆಗಲಿ ಅಥವಾ ಬೆವರು ಬರೋದೇ ಆಗಲಿ, ನಾವು ಕೆಲಸ ಮಾಡಿದಾಗ ಜಾಸ್ತಿ ಆಗ್ತಿದೆ, ಕೆಲಸ ಮಾಡಿಲ್ಲ ಕಡಿಮೆ ಆಗ್ತಿದೆ ಅಂದರೆ ಹಾರ್ಟಿನ ಸಿಂಪ್ಟಮ್ ಅಂತ ತಗೋಬೋದು. ಇಲ್ಲಪ್ಪ ನಾವು ಕೆಲಸ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ರೀತಿ ಇದೆ ಅಂತ ಹೇಳಿದ್ರೆ, ಯೂಶ್ವಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾರ್ಟಿಂದು ಇರೋದಿಲ್ಲ. ಸೊ ಬಟ್ ಏನಾಗುತ್ತೆ ಇಲ್ಲಿ ಎವ್ಯಾಲ್ಯೂಯೇಷನ್ ಆಗಲಿ, ಇಂಡಿಯಾಲಿ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಈಗ ಒಂದು ಸಿಂಪಲ್ ಇಸೇಜ್ ಮಾಡ್ಸೋಕ್ಕೆ ಎಷ್ಟು 150 ರೂಪಾಯಿಂದ 200 ರೂಪಾಯಿ ಇರ್ಬೋದು. ಸೊ ಅಷ್ಟು ನಾವು ನಮ್ಮ ಬಗ್ಗೆ ಖರ್ಚು ಮಾಡ್ಕೋಬಹುದು. ಸೊ ದಟ್ ಪ್ರಾಬ್ಲಮ್ ಇರೋದು ಸಿ ಎಷ್ಟು ಜನಕ್ಕೆ ಎಷ್ಟು ದಿವಸ ಎದೆ ನೋವು ಬರುತ್ತೆ ಅಥವಾ ಕೈ ನೋವು ಬರುತ್ತೆ, ಸೊ ಬಹಳ ಕಡಿಮೆ. ಸೊ ಅಟ್ಲೀಸ್ಟ್ ಒಂದು ಟೈಮ್ ನೋಡ್ಕೊಂಡ್ಬಿಡೋದು ಯಾವತ್ತೂ ಒಳ್ಳೇದೇ.
1: ಓಕೆ, ಹೌದು ಡಾಕ್ಟ್ರೆ, ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು?
0: ಸೊ ಇದರಲ್ಲಿ ಮೇನ್ ಬರೋದು ಅಂತ ಹೇಳಿದ್ರೆ ಹೆಲ್ತಿ ಡಯಟ್ ಒಂದು. ಸೊ ಎಷ್ಟು ಈಗ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸಿಂಪಲ್ ಫಿಲಾಸಫಿಕಲ್ ಆಗಿ ಅಂದ್ರೆ, ನಮಗೆ ದೇವರು ಒಂದಿಷ್ಟು ಇಷ್ಟು ಕೆಜಿ ಊಟ ಅಂತ ಹೇಳ್ಬಿಟ್ಟು ಕೊಟ್ಟು ಕೆಳಗಡೆ ಕಳಿಸಿದ್ದಾನೆ. ಜೀವನದಲ್ಲಿ ಇಷ್ಟು ನಿಮಗೆ ಕೊಟ್ಟಿದೀವಿ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಫಾಸ್ಟ್ ಆಗಿ ಇದನ್ನ ಮುಗಿಸ್ತೀವೋ ಅಷ್ಟು ಜಲ್ದಿ ಮೇಲ್ಗಡೆ ಹೋಗೋದು. ನಾವು ಅದನ್ನ ಎಷ್ಟು ಕಡಿಮೆ ತಿಂದು ಇದು ಮಾಡ್ತೀವೋ ಅಷ್ಟು ವರ್ಷ ನೀವು ಇರ್ತೀರ. ಸೊ ಲೆಕ್ಕಾಚಾರ ಸಿಂಪಲ್. ಸೊ ಯಾರು ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಇದ್ದು ಅವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇದು ಮಾಡ್ಕೊಂಡಿರ್ತಾರೆ ಅವರು ಜಾಸ್ತಿ ದಿವಸ ಇರ್ತಾರೆ. ಯಾರು ಡಯಟ್ ಬಗ್ಗೆ ಮತ್ತೆ ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಈಗ ಓವರ್ ಕಾನ್ಶಿಯಸ್ ಆಗಿರೋರು ಬೇರೆ. ನಾನು ಹೇಳ್ತಿರೋದು ಕಾನ್ಶಿಯಸ್ ಆಗಿ ಲಾಜಿಕಲ್ ಮೆಡಿಕಲಿ ಏನ್ ವ್ಯಾಲಿಡ್ ಅಷ್ಟು ಫಾಲೋ ಮಾಡೋರು ಮಾತ್ರ. ಸೊ ಹಂಗಾಗಿ ಇದನ್ನ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ಜಾಸ್ತಿ ದಿವಸ ಇರ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಕಡಿಮೆ ಅಂತ ಹೇಳ್ಬಿಟ್ಟು ಅಬ್ನಾರ್ಮಲಿ ಕಡಿಮೆ ಅಂತಲ್ಲ, ನಮ್ಮ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅದನ್ನ ಫಾಲೋ ಮಾಡಿದ್ರೆ ದಟ್ ಶುಡ್ ಬಿ ಗುಡ್ ಎನಫ್. ಸೊ ನಮ್ದ್ರಲ್ಲಿ ಆಗ್ತಿರೋದು ಇದೆ. ಈಗ ಏನಾಗ್ತಿದೆ ನಮ್ದ್ರಲ್ಲೂ, ಇಂಡಿಯಾಲಿ ಏನಾಯ್ತು, ಸಿ ಎಕನಾಮಿಕಲ್ ರೆವಲ್ಯೂಷನ್ ಆಯ್ತು. ಸೊ ಇದರಲ್ಲೆಲ್ಲ ಒಂದಿಷ್ಟು ಜನ ಚೆನ್ನಾಗಿ ರಿಚ್ ಆದ್ರು, ಮುಂಚೆ ಎಲ್ಲ ಬಹಳ ಪೂರ್ವಿದ್ದ ನಮ್ಮ ನೇಷನ್ನು. ಇಲ್ಲಿ ಏನಾಗ್ಬಿಟ್ಟಿದೆ, ನಾವೀಗ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನಾವು ಸಿಕ್ಕಾಪಟ್ಟೆ ಎಲ್ಲ ಊಟ ಮಾಡೋಕೆ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್. ಇವೆಂಚುಲಿ ಪ್ರಾಬ್ಲಮ್ ಆಗದೇ. ಸೊ ನಮಗೆ ಎಷ್ಟು ಬೇಕು ದಿವಸಕ್ಕೆ, ನಮಗೆ ಒಂದು 1600 ರಿಂದ 1800 ಕ್ಯಾಲರಿ ಬೇಕು ಮ್ಯಾಕ್ಸಿಮಮ್. ನಾವು ಅದೇ 2500-3000 ಕ್ಯಾಲರಿ ತಿಂದರೆ ಅದೆಲ್ಲ ಹೋಗ್ಬಿಟ್ಟು ಫ್ಯಾಟ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ, ಡೆಪಾಸಿಟ್ ಆಗೇ ಆಗುತ್ತೆ, ಇವೆಂಚುಲಿ ತೊಂದರೆ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಹಾಗಾಗಿ ಊಟದ್ದೊಂದು ಡಯಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನಾವು ಕಡಿಮೆ ತಗೊಳ್ಬೇಕಾಗತ್ತೆ. ಈಗ

0: ಅದರಲ್ಲಿ ಡಾಟಾ ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಲ್ಲ ತಗೊಂತಾ ಬಂದ್ರೆ ಎಲ್ಲ ಇದರಲ್ಲಿ ಫ್ಯಾಟಿ ಫುಡ್ ಮಾತ್ರ ತೊಂದರೆ, ಬೇರೆ ಎಲ್ಲ ಅಲ್ಲ ಅಂತ ಏನೇನೋ ಇದು ಬಂದಿತ್ತು ಮಿಸ್ಕನ್ಸೆಪ್ಷನ್ಸ್, ಅದೆಲ್ಲ ಇಲ್ಲ. ಕಾರ್ಬೋಹೈಡ್ರೇಟ್ಸೇ ನಮಗೆ ತೊಂದರೆ ಕೊಡ್ತಿರೋದು, ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಅರ್ಲಿ ಮ್ಯಾನಿಂದ. ಊಟ ಮಾಡ್ತಿದ್ರು, ಹೊರಗಡೆ ಹಂಟಿಂಗ್ ಮಾಡೋದಕ್ಕೆ ಅದು ಮಾಡೋದಕ್ಕೆ ಇದು ಮಾಡೋಕ್ಕೆ ಹೋಗ್ತಿದ್ರು. ಸೊ ಅವರು ಅಷ್ಟು ಎಕ್ಸಸೈಸ್ ಮಾಡ್ತಿದ್ರು, ಅದಕ್ಕೋಸ್ಕರ ಊಟ ಸಾರ್ಟ್ ಔಟ್ ಆಗೋದು. ಬಟ್ ಈಗ ನಮ್ದೇನಾಗಿದೆ, ಬೈಕು ಕಾರು ಎಲ್ಲ ಬಂದ್ಬಿಟ್ಟು ನಾವು ಊಟ ಮಾಡ್ತಿರೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹೋಗ್ಬಿಟ್ಟು ಕಲೆಕ್ಟ್ ಆಗಿ ಇವೆಂಚುಲಿ ನಮಗೆ ಪ್ರಾಬ್ಲಮ್ ಮಾಡ್ತಿದೆ.
1: ಏನ್ ತಿಂತಿದೀವೋ ಅಷ್ಟನ್ನ ಕರಗಿಸ್ತಾ ಇಲ್ಲ. ತುಂಬಾ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ
0: ಅದೊಂದು ಪ್ಲಸ್. ನಮಗೆ ಊಟ ಬೆಳಿಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋದು ನಡೆಯುತ್ತೆ, ನಮಗೆ ಟೈಮ್ ಇರುತ್ತೆ ಕರಗಿಸೋದಕ್ಕೆ. ಮಧ್ಯಾಹ್ನ ಊಟ ನಾವು ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಕರಗಿಸೋದಕ್ಕೆ. ರಾತ್ರಿ ಊಟ ಕರಗಿಸೋದಕ್ಕಂತೂ ನಮಗೆ ಟೈಮೇ ಇಲ್ಲ. ಸೊ ಹಂಗಿದ್ದಾಗ ಲಾಜಿಕಲಿ ಏನು, ತಿಂಡಿ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ, ಮಧ್ಯಾಹ್ನ ಊಟ ಕಡಿಮೆ ಮಾಡಬೇಕು, ರಾತ್ರಿ ಊಟ ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ತಿಂಡಿ ಎಲ್ಲದಕ್ಕಿಂತ ಕಡಿಮೆ ಮಾಡ್ತಾರೆ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಿದ್ರು, ರಾತ್ರಿ ಊಟ ಮಾತ್ರ ಸಿಕ್ಕಾಬಿಡ ಜಾಸ್ತಿ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟ್ ಉಲ್ಟಾ ಆಗಬೇಕು. ಅದೊಂದು ನಾವು ಸ್ಟ್ರಿಕ್ಟ್ಲಿ ಈಗ ಇನ್ ಫ್ಯಾಮಿಲೀಸ್, ಯಾವುದು ಒಬ್ಬೊಬ್ಬರೇ ನಾವು ಮಾಡ್ತೀವಿ ಅಂತಲ್ಲ, ಪೂರಾ ಫ್ಯಾಮಿಲಿಯಲ್ಲಿ ಈ ಪದ್ಧತಿ ಚೇಂಜ್ ಆಗಬೇಕು. ಓಕೆ, ಪ್ಲಸ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮ ಡಯಟಲ್ಲಿ ಜಾಸ್ತಿ ಮಾಡ್ಕೋಬೇಕು. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಸ್ಪೆಷಲಿ ಜಾಸ್ತಿ ಆಗಬೇಕು, ಯಾಕಂದ್ರೆ ವೆಜಿಟೇಬಲ್ಸಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ವೆರಿ ಮಚ್ ಬೆನಿಫಿಷಿಯಲ್. ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಫ್ರೆಶ್ ಇರಬೇಕೆಲ್ಲ, ಬರೀ ಫ್ರಿಡ್ಜಲ್ಲಿ ಇಟ್ಟಿದ್ದು ಪ್ರೊಸೆಸ್ ಫುಡ್ಸ್ ತಿನ್ನೋದು ಬಿಟ್ಟು ಏನು ಫ್ರೆಶ್ ಇರುತ್ತೆ ಅದನ್ನು ನಾವು ನೋಡ್ಕೊಳೋದು ಬಹಳ ಒಳ್ಳೆಯದು. ಸೊ ಇದೊಂದು ನಾವು ಚೇಂಜ್ ಒಂದು ಮಾಡ್ಕೊಂಡ್ರೆ ದಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಮಲ್ಟಿಪಲ್ ಇದು ಬೆನಿಫಿಟ್ಸ್. ಒಂದೇ ಅಲ್ಲ,
1: ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿರಬೇಕು, ಆದಷ್ಟು ತಾಜಾ ಆಹಾರವನ್ನೇ ಸೇವಿಸಬೇಕು,
0: ಅದು ಬೇಕಾಗುತ್ತೆ. ಇದು ಬಿಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳೋದು. ಈಗ ಏನಾಗುತ್ತೆ, ಬರೀ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇದೇ ಮಾಡ್ತೀವಿ, ಅದೆಲ್ಲ ಆಯಿತು. ಮನೆಗೆ ಬಂದ ಮೇಲೆ ಆದರೂ ಸ್ವಲ್ಪ ವಾಕಿಂಗ್ ಮಾಡೋದು, ಮಕ್ಕಳಿಗೆಲ್ಲ ಕರ್ಕೊಂಡು ಆ ಕಡೆ ಕಡೆ ಹೋಗೋದು. ಸೊ ಎಲ್ಲದಕ್ಕೂ ಬೈಕ್ ಯೂಸ್ ಮಾಡ್ಕೊಳೋದು ಬಿಟ್ಟು ಸ್ವಲ್ಪ ಓಡಾಡೋದು, ಏನೋ ಒಂದು ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಇದೆ, ಸ್ವಲ್ಪ ಓಡಾಡ್ಕೊಂಬರೋದು, ದಟ್ ವಿಲ್ ಬಿ ಹೆಲ್ತಿಯರ್. ಮತ್ತು ಎಲ್ಲ ಇದರಲ್ಲಿ ನಾನು ಎಷ್ಟು ವಾಕ್ ಮಾಡ್ಬೋದು ಅಥವಾ ಎಷ್ಟು ಇದರಲ್ಲಿ ನಾನು ಯೂಸ್ ಮಾಡ್ಕೋಬೋದು ಎಕ್ಸಸೈಸ್ನ ಅನ್ನೋದು ನಮ್ಮ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತದೆ ಇಲ್ಲ, ಬರೀ ಲಿಫ್ಟಲ್ಲೇ ಓಡಾಡ್ತಿರ್ತಾರೆ, ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದನ್ನು ಚೇಂಜಸ್ ಮಾಡ್ಕೊಳೋದು ಬಹಳ ಒಳ್ಳೆಯದು. ಸೊ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹ್ಯಾಬಿಟ್ಸು ಬಿಡಲೇಬೇಕು. ಹ್ಯಾಬಿಟ್ಸ್ನ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಸುಮ್ಮ ಸುಮ್ಮನೆ ಹೇಳಲ್ಲ. ಸೊ ಮತ್ತೆ ಎಲ್ಲ ಇದರಲ್ಲೂ ಪ್ಯಾಕ್ ಮೇಲೆ ಇದ್ರ ಮೇಲೆ ಎಲ್ಲ ಬರೆದ್ರೂ ಇನ್ನೂ ಅದು ಬಿಡ್ತಿಲ್ಲ. ಮತ್ತೆ ಎಲ್ಲ ಹ್ಯಾಬಿಟ್ಸ್, ಯಾವುದೇ ಹ್ಯಾಬಿಟ್ಸ್ ಆಗಲಿ, ಎನಿ ಹ್ಯಾಬಿಟ್ ಇಸ್ ಹ್ಯಾಬಿಟ್ ಅಂತ ತೊಗೊಂಡ್ರೆ ಸ್ಟ್ರೆಸ್ನ ಎಲ್ಲರಿಗೂ, ವಾಟ್ ಎವರ್ ದಿಸ್ ಒನ್ ಕ್ಯಾನ್ ಬಿ ಸ್ಟ್ರೆಸ್, ಸಿಂಪಲ್ ಸಿಂಪಲ್ ಥಿಂಗ್ನು ಸ್ಟ್ರೆಸ್ ಆಗ್ಬೋದು. ಎಷ್ಟೋ ಒಂದು ಜನಕ್ಕೆ ಬರೀ ವಾಚ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಒಂದು ಜನಕ್ಕೆ ಯಾರೋ ಸ್ವಲ್ಪ ಜೋರಾಗಿ ಎಲ್ಲೋ ಹೊರಗಡೆ ಮಾತಾಡ್ತಿದಾರಂದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಒಂದು ಸ್ಟ್ರೆಸ್ಸಸ್ ಇದೆ. ಅದನ್ನು ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಏನು ನಮಗೆ ಸ್ಟ್ರೆಸ್ ಕೊಡುತ್ತೆ ಅದನ್ನು ನಾವು ಹೆಂಗೆ ಸರಿ ಮಾಡ್ಕೋಬೇಕು. ಈಗ ಯಾರೋ ಒಬ್ಬರಿಗೆ ಆಫೀಸ್ಗೆ ಹೋಗೋದೇ ಸ್ಟ್ರೆಸ್ಸು, ನಾವು ಜಲ್ದಿ ಹೋಗಲ್ಲ, ಆಯಿತು ನೀವು ಒಂದು ಗಂಟೆ ಜಲ್ದಿ ಎದ್ದೊಳ್ಳಿ, ಆವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಈ ಟೈಮಿಗೆ ಬಿಡಬೇಕಂತ ಹಿಡ್ಕೊಳ್ಳಿ, ಹೋಗ್ತೀರಾ ಟೈಮಿಗೆ, ಅದು ಬಿಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಪುಷ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗದೆ. ಆಯಿತು ಬೇರೆ ಏನೋ ಫೈನಾನ್ಷಿಯಲ್ ಇಶ್ಯೂ ಇದೆ. ಸೊ ಅದನ್ನೆಲ್ಲ ಆದಷ್ಟು ಏನೇ ಇದನ್ನ ಅವ್ರವ್ರಿಗೆ ಇಂಡಿವಿಜುವಲ್ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿ ಅದನ್ನ ಕಡಿಮೆ ಮಾಡೋದು ಕಲ್ತ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಏನೊಂದು ಕಡೆ ರೆಡ್ ಲೈಟ್ ಇದೆ, ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರ, ಎರಡು ಕಾರ್ ನಿಂತಿದೆ, ಒಂದು ಕಾರಲ್ಲಿ ಯಾವಾಗ ನಾನು ಜಲ್ದಿ ಹೋಗ್ಬೋದು, ಯಾರೋ ಸ್ವಲ್ಪ ಮುಂದೆ ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅದು ಇದು ಅಂತ ಮಾಡ್ಕೊತಾ ಇರೋರು, ಇನ್ನೊಬ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಅದು ಇದು ಇದು ಮಾಡ್ಕೊಂಡು ಆರಾಮಾಗಿ ಕೂತಿರೋರು. ಸೊ ಸ್ಟ್ರೆಸ್ ಸೇಮ್ ಇಬ್ರಿಗೂ, ರೆಡ್ ಲೈಟ್ ಇದೆ ಅನ್ನೋದು ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದು ಸ್ಟ್ರೆಸ್. ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿ ಇರೋದು. ಸೊ ಇದನ್ನ ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ಏನಾದ್ರೂ ಈಗ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ಸೆ ಶುಗರ್ ಇದೆ, ಬಿ ಪಿ ಇದೆ, ಬೇರೆ ಏನೋ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಹೇಗೆ ಟ್ರೀಟ್ ಮಾಡಬೇಕು, ಅದನ್ನು ಹೇಗೆ ಎವ್ಯಾಲ್ಯೂಟ್ ಮಾಡ್ಕೋಬೇಕು, ಸೊ ದಟ್ ನಮಗೆ ತೊಂದರೆ ಬರದೇ ಇರಲಿ ಅನ್ನೋದನ್ನ ಇದನ್ನು ನಾವು ನೋಡ್ಕೋಬೇಕು. ಸೇ ಶುಗರ್ ಕಂಟ್ರೋಲ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಿ ಪಿ ಕಂಟ್ರೋಲ್ ಇದ್ರೆ ಮತ್ತೇನು ತೊಂದರೆ ಆಗಲ್ಲ, ಕೊಲೆಸ್ಟ್ರಾಲ್ ಇದ್ದವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಕೊಲೆಸ್ಟ್ರಾಲ್ ಸರಿ ಕಂಟ್ರೋಲ್ ಇದ್ರೆ ಅಥವಾ ಡಯಟ್ ಆಗಲಿ ಇದಾಗಲಿ ಎಕ್ಸಸೈಸ್ ಆಗಲಿ ಏನೇ ಇದರಿಂದ ಟ್ಯಾಬ್ಲೆಟ್ಸಿಂದ ಇದರಿಂದ ಆದರೂ ಕಂಟ್ರೋಲ್ ಇದ್ರೆ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಸೊ ಹೀಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ನಾವು ಸರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಬೇಕು. ನಮ್ಮಲ್ಲಿ ಹೇಗಿದೆ, ನಮ್ಮ ಪೇಷಂಟ್ಗಳಿಗೆ ಬಹಳ ಪ್ರೌಡ್ ಏನಲಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹಾಸ್ಪಿಟ್ಲಿಗೆ ಬಂದಿಲ್ಲ, ಇವಾಗ ಏನೋ ಹಿಂಗೆ ಆಗ್ಬಿಡ್ತು. ಸಿ ದಟ್ ಇಸ್ ನಾಟ್ ಎ ಇದು, ಅದೊಂಥರ ಪ್ರೌಡ್ ಅಂದ್ಕೊಂಡು ಇದಲ್ಲ. ನೀವು ಬಂದ್ಬಿಟ್ಟು ನನಗೆ ಬಿ ಪಿ ಇದೆಯಾ, ನನಗೆ ಶುಗರ್ ಇದೆಯಾ, ಏನಿದೆ ಅಂತ ಎವ್ಯಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೊಂದು ಟೈಮೋ 2 ವರ್ಷಕ್ಕೊಂದು ಟೈಮೋ ಕೊಲೆಸ್ಟ್ರಾಲು ಶುಗರು ಬಿ ಪಿ ಫಸ್ಟ್ ಇವು ಎವ್ಯಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಷ್ಟು ಮಾಡಿದ್ರೂ ಪರವಾಗಿಲ್ಲ. ಇಲ್ಲಪ್ಪ, ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಟ್ರೆಡ್ಮಿಲ್ ಟೆಸ್ಟು, ಎಕೋ, ಹಾರ್ಟ್ ಕಡೆಯಿಂದ. ಸೊ ಇಷ್ಟು ನಾವು ಎವ್ಯಾಲ್ಯೂಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 99% ನಾವು ಸೇಫ್ಟಿ. ಆಮೇಲೆ ಹೆಲ್ತ್

0: ಲೈಫ್ ಸ್ಟೈಲ್ ಬರೀ ಇದು ಮಾಡೋದೇ ಅಷ್ಟೇ ಅಲ್ಲ, ಪ್ರಮೋಟ್ ಮಾಡಬೇಕು. ಇದೇನಕ್ಕೆ ಪ್ರಮೋಟ್ ಮಾಡ್ತಾರೆ, ಬೇರೆ ಎಲ್ಲ ಈಗ ಯಾರೋ ಕುಡಿಯೋರು ಇನ್ನೊಂದು 4 ಜನ ಕರ್ಕೊಂಡು ಹೋಗಿ ಕುಡಿಸೋದು ಕಲಿಸ್ತಾರೆ, ಹೊರತು ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋರು ಸಿಗಲ್ಲ ನಿಮಗೆ. ಎಲ್ಲ ಇದೆಯಪ್ಪ, ಇದು ನಾವು ಮಾಡಬೇಕು, ನಡ್ರಿ ಎಲ್ಲೋ ಸ್ಪೋರ್ಟ್ಸ್ ಆಡೋದಂತೆ ನಮ್ಮ ಏರಿಯಾಗಳಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟೋ ಇದೋ ಮಾಡ್ಕೊಂಡ್ಬಿಟ್ಟು, ಇಲ್ಲ ನಾವು ಪ್ರಾಕ್ಟೀಸ್ ಮಾಡೋಣ ಬನ್ನಿ ಸಾಯಂಕಾಲ ಹೆಂಗಿದ್ರು ಫ್ರೀ ಇರ್ತೀವಿ ಅಂತ ಅದೇ ವಯಸ್ಸಿನವರು ಅಥವಾ ಇದರವ್ರ ಜೊತೆ ಇದು ಮಾಡೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಸಿಂಪಲ್ ಆಗಿ ಮಾತಾಡೋದು ಅಷ್ಟು ಮಾಡಿದ್ರು 4 ಜನ ಇದಾರಪ್ಪ ಮನೆಯಲ್ಲೇ ಇರ್ತಾರೆ ಅನ್ನೋರು ಹೋಗ್ಬಿಟ್ಟು ಹೊರಗಡೆ ಕುತ್ಕೊಂಡು ಅವ್ರು ಯಾರೋ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದ್ರೆ ಅದು ಒಂದು ಬಹಳ ಸ್ಟ್ರೆಸ್ ರಿಲೀವಿಂಗ್ ಇದು. ಸೊ ಅಂಥದ್ದು ಮಾಡೋದು, ಪ್ಲಸ್ ಈಗ ಯಾರಿಗೋ ಏನೋ ತೊಂದರೆ ಆಗಿದೆ ಸ್ವಲ್ಪ ಇಮೋಷನಲ್ ಸಪೋರ್ಟ್ ಎಲ್ಲ ಇದ್ದಿರೋದು ಇದೆಲ್ಲ ಬಹಳಷ್ಟು ಇದ್ದಿದೆ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಇವೆಲ್ಲ ಈಗ ದಿವಸದ ಆಗು ಹೋಗುಗಳಲ್ಲಿ ಕಾಣುವಂಥವು, ಅಟ್ಲೀಸ್ಟ್ ಇಷ್ಟಾದರೂ ಮಾಡಬಹುದು ಅಂತ ಅನ್ಸುತ್ತೆ ಟು ಪ್ರಿವೆಂಟ್ ಎನಿ ಪ್ರಾಬ್ಲಮ್ಸ್.
1: ಓಕೆ ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಏನಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ, ಅವೀಗ ಎಲ್ಲ ಅಪ್ಲೈ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಹಾರ್ಟ್ಗೆ ಸಂಬಂಧಿಸಿದ ಹಾಗೆ ಮುಂದೆ ತೊಂದರೆ ಬರಬಾರ್ದು ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದರೂ ಹೆಚ್ಚಿನ ಸಂಶೋಧನೆಗಳಿರಬಹುದು, ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳೇನಾದರೂ ಆಗಿದೆಯಾ ಅಂತ.
0: ಹೌದು, ಇದರಲ್ಲಿ ಹಾರ್ಟ್ ಅನ್ನೋದು ಮುಂಚಿಂದ ಬಹಳ ಮೇಜರ್ ಇಶ್ಯೂ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಬೇರೆ ಕಾರಣಗಳಾಗಲಿ ಹಾರ್ಟ್ ಇದರ ರಿಸರ್ಚ್ ಬಗ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿರೋದು. ನಮ್ಮ ಇಡೀ ಪೂರ್ತಿ ಮೆಡಿಕಲ್ ಫೀಲ್ಡ್ ತಗೊಂಡ್ರೆ ಹೈಯೆಸ್ಟ್ ಬಜೆಟರಿ ಎಕ್ಸ್ಪೆಂಡಿಚರ್ ಸರಿ ತಗೊಂಡ್ರೆ ಹಾರ್ಟ್ಗೆ ಆಗ್ತಾ ಇದೆ. ಯಾವುದೇ ಕಂಪ್ನಿಗಳಿಂದ ಆಗಲಿ ಯಾವುದೇ ಸರ್ಕಾರಗಳಿಂದ ಆಗಲಿ ಎಲ್ಲ ಕಡೆಯಿಂದ ಇಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಗಳು ಅಷ್ಟು ಜಾಸ್ತಿ ಇದೆ. ಸೊ ಅದಕ್ಕೆ ಎಷ್ಟೋ ಒಂದು ಪ್ರಿವೆಂಟಿವ್ ಮೆಷರ್ಸ್, ಈಗ ನಮ್ಮ ಕಾರ್ಡಿಯಾಲಜಿಯಲ್ಲಿ ದರ್ ಇಸ್ ಎ ಸಪರೇಟ್ ಫೀಲ್ಡ್, ಯಾವುದು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತಾನೆ. ಸೊ ಎಷ್ಟೋ ಒಂದು ಕಡೆ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಲಿನಿಕ್ಸ್ ಅಂತಾನೆ ಇರುತ್ತೆ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ. ಈಗ ಏನಕ್ಕೆ ಅಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಎದರಿಂದ ನಾವು ಇದನ್ನ ತಡೆಗಟ್ಟಬಹುದು, ಎದರಿಂದ ಇದನ್ನ ಐಡೆಂಟಿಫೈ ಮಾಡಬಹುದು, ಏನ್ ಕ್ರಮಗಳು ತಗೊಂಡ್ರೆ ಇದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಂದಿದೆ. ಸೊ ಹಾಗಾಗಿ ಸರಿ ತಗೋತಾ ಹೋದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಇಷ್ಟು ಒಂದು ಟೈಮ್ ಹೇಳಿದ್ವಿ, ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಒಂದು ಬಿಗ್ಗೆಸ್ಟ್ ಪಾರ್ಟ್. ಈಗ ಟ್ರೆಡ್ಮಿಲ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕ್ ಇದೆಯೋ ಇಲ್ವೋ, ಸಿಗ್ನಿಫಿಕೆಂಟ್ ಬ್ಲಾಕ್ ಇದೆಯೋ ಎಲ್ಲ ನೋಡ್ಕೋತೀವಿ. ಸೊ ಅದನ್ನ ನೆಕ್ಸ್ಟ್ ನೀವು ಇದು ಮಾಡಿಬಿಟ್ಟು ಸಾರ್ಟ್ ಔಟ್ ಮಾಡಿ ಪ್ರಿವೆಂಟ್ ಮಾಡಬಹುದು, ಹಾರ್ಟ್ ಅಟ್ಯಾಕ್ ಆಗದಂಗೆ ನೀವು ನೋಡ್ಕೋತಿದ್ದೀರಾ. ಸೆಕೆಂಡ್, ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಷ್ಟೆಲ್ಲ ರಿಸರ್ಚ್ ಆಗಿ ಗೊತ್ತಾಯಿತು. ಈಗೇನಾಗುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಿದ್ದೀವಿ. ಫಸ್ಟ್ ಏನಾಗುತ್ತೆ, 40 ಇಯರ್ಸ್ಗಿಂತ ಕಡಿಮೆ ಇದ್ರೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳೋದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಾದಮೇಲೆ ನಾವು ಮೆಡಿಕೇಷನ್ಸ್ ಕೊಡ್ತಿರೋದು ಸ್ಟ್ಯಾಟಿನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ರಿಡಕ್ಷನ್ ಮೆಡಿಕೇಷನ್ಸು, ಅದು ಪ್ರಿವೆಂಟಿವ್ ಕಾರ್ಡಿಯೋಜನೆ. ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫರ್ದರ್ ಆಗೋ ಪ್ರಾಬ್ಲಮ್ನ ನಾವು ಪ್ರಿವೆಂಟ್ ಮಾಡ್ತಿದ್ವಿ. ಅಥವಾ ಬೇರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆಲ್ಲ ಎಲ್ಲಿಂದ ಹುಡುಕಿದ್ವಿ ನಾವು ರಿಸ್ಕ್ ಫ್ಯಾಕ್ಟರ್ಸು, ಪೇಷಂಟ್ಗಳ ಮೇಲೆ ನೋಡಿ ಇಷ್ಟೆಲ್ಲ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಡೈರೆಕ್ಟ್ ಕೋರಿಲೇಷನ್ ಇದರಿಂದ ಇದಕ್ಕೆ ಕೋರಿಲೇಟ್ ಆಗ್ತಿದೆ ಅಂತ ಇದು ಮಾಡಿದ್ದು. ಸೊ ಹಾಗಾಗಿ ನಮಗೆ ಎದರಿಂದ ಆಗ್ತಿದೆ ಅಂತ ಆಗಲೇ ಸಾಕಷ್ಟು ಗೊತ್ತಾಗ್ತಿದೆ, ಅದನ್ನ ನಾವು ಪ್ರಿವೆಂಟ್ ಮಾಡೋಕೆ ನೋಡ್ತಿದ್ವಿ. ಅದು ಅನ್ಎಕ್ಸ್ಪ್ಲೈನ್ಡ್, ಈಗ ನಮಗೆ ಗೊತ್ತಿರೋ ಕಾರಣಗಳು ಇಲ್ಲದಂಗೆ ಅದರಿಂದ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೇನು ಪ್ರಿವೆಂಟ್ ಮಾಡಬೇಕು ಎಲ್ಲದಕ್ಕೂ ಬಂದಿದೆ. ಪ್ಲಸ್ ಈಗ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದೆ ಮುಂದೆ ನಿಮಗೆ, ಇವೆಲ್ಲ ಬಂದಿದ್ದು ಯಾಕೆ, ಜೆನೆಟಿಕ್ ಕೌನ್ಸಿಲಿಂಗೆ ಒನ್ ಆಫ್ ದ ಪ್ರಿವೆಂಟಿವ್ ಪಾರ್ಟ್ಸ್. ಈಗ ಯಾರಿಗೋ ಒಂದು ಜೆನೆಟಿಕಲಿ ಪ್ರೋನ್ ಇದ್ದಾರೆ ಕ್ಲಾಟ್ಗಳಾಗೋದಕ್ಕೆ ಅಥವಾ ಹಾರ್ಟ್ ನಿಲ್ಲೋದಕ್ಕೆ, ಹಾರ್ಟ್ ಅರೆಸ್ಟ್ ಆಗೋದಕ್ಕೆ. ಸೊ ಇವೆಲ್ಲದು ಜೆನೆಟಿಕ್ ಫ್ಯಾಕ್ಟರ್ಸ್ನ ಮುಂಚೆ ನಾವು ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸ್ಕ್ರೀನ್ ಮಾಡ್ಬೋದು. ಸೊ ಅಥವಾ ಇಬ್ಬರು ಮದುವೆ ಆಗ್ತಿದ್ದಾರೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ಇವ್ರದ್ದು ಅವ್ರದ್ದು ಎಲ್ಲ ಇದು ತೊಗೊಂಡು ಡಿ ಎನ್ ಎ ಯಾವ್ದು ಡಿಫೆಕ್ಟಿವ್ ಜೀನ್ಸ್ ಇದಾವೆ ಅಂತೆಲ್ಲ ಎವ್ಯಾಲ್ಯೂಟ್ ಮಾಡಿ ನಾವು ಮ್ಯಾಚ್ ಮಾಡ್ಬೋದು, ಇವ್ರಿಗಿಂತ ಪ್ರಾಬ್ಲಮ್ ಬರಬಹುದು ಅಂತ ಮುಂದೆ. ಸೊ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಬಹಳಷ್ಟು ಈ ನಿಟ್ಟಲ್ಲಿ ಕೆಲಸ ಆಗ್ತಿದೆ ಮತ್ತೆ ಗೊತ್ತೂ ಆಗ್ತಿದೆ. ಬಟ್ ಏನಾಗ್ತಿದೆ, ಎಲ್ಲ ಆಯ್ತಪ್ಪ, ಪ್ರಿವೆನ್ಷನ್ ಇಸ್ ನಾಟ್ 100%. ಎಷ್ಟು ಪರ್ಸೆಂಟ್ ಪ್ರಿವೆಂಟ್ ಮಾಡ್ತಾರೆ, ಮತ್ತೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅಡೇಜೆ ಹೇಳ್ತೀವಲ್ಲ, ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಈಸಿ, ಪ್ರಾಣಕ್ಕೆ ರಿಸ್ಕ್ ಕಡಿಮೆ, ಖರ್ಚು ಕಡಿಮೆ,
1: ಆರ್ಥಿಕವಾಗಿ ಹೌದು, ಆರೋಗ್ಯದ ದೃಷ್ಟಿಯಿಂದನೂ ಪ್ರಿವೆನ್ಷನ್ನೇ ಒಳ್ಳೇದು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸುವಂತ ಅವಧಿ ಬಂದಿದೆ, ಹಾಗಾಗಿ ಕೊನೆಯ ಮಾತು, ಹೃದಯದ ಮಾತು ಏನ್ ಹೇಳ್ತೀರಿ?
0: ಹೃದಯ ಅನ್ನೋದು ನಾವು ಯೂಸ್ ಮಾಡ್ಕೋಬೇಕು ಹೊರತು ಅಬ್ಯೂಸ್ ಮಾಡಬಾರ್ದು. ಸೊ ಯೂಸ್ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಕೆಲಸ ಮಾಡಿದ್ವಿ ಎಲ್ಲ ಓಕೆ. ಅಬ್ಯೂಸ್ ಅನ್ನೋದು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮಾಡೋದು, ಸ್ಟ್ರೆಸ್ ಮಾಡ್ಕೊಳೋದು, ಅದಕ್ಕೆ ನಾವು ಟೆನ್ಷನ್ ಇದು ಮಾಡಿಕೊಂಡು ಎಲ್ಲ ಇದು ಮಾಡೋದು, ಅಥವಾ ಎಲ್ಲ ಹ್ಯಾಬಿಟ್ಸಿಂದ ಅದನ್ನ ಅಬ್ಯೂಸ್ ಮಾಡೋದು. ಎಷ್ಟು ಯೂಸ್ ಮಾಡಿದ್ರೂ ಹೃದಯ ಚೆನ್ನಾಗಿದ್ದೇ ಇರುತ್ತೆ, ಯಾವಾಗ ನಾವು ಅದನ್ನ ಅಬ್ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ಕೈ ಕೊಡುತ್ತೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದಗಳು, ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣ

ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MS ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
2: ಅರಿ ರೂಪಕ, ಎಲ್ಲಿ ಹೊರಟಿದ್ದೀರಿ?
3: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
2: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ. ಅವರು ಅಡ್ಮಿಟ್ ಆಗಿದ್ದಾರೆ.
3: ಏನಾಯ್ತು?
2: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು ಜಾರಿ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ. ಹೌದು, ಮತ್ತೆ ಒಂದು ಕಾಲು ಮುರಿದಿದೆ.
3: ಕಾಲು ಮುರಿದಿದೆ?
2: ಹೌದು.
3: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ,
2: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ, ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದಿದೆ. ಹಾಗೆ ರೂಪಕ ನೀವು ಕಂಡ್ರಿ,
3: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ. ಈ ರೀತಿ ಆದ್ರೆ ಏನಾದ್ರು ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
2: ಅದನ್ನ ಕೇಳಲಿಕ್ಕೆ ಮರ್ತಿ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗಬಹುದಾ?
3: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬಿಮಾ ಯೋಜನೆ ಅಂತಾನು ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ.
2: ಹೌದಾ?
3: ಹಾ, ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಗ್ತಿತ್ತು.
2: ಹೌದಲ್ವಾ?
3: ಹೌದು,
2: ನನ್ನ ಮೊದ್ಲೇ ನೆನಪಿಗೆ ಬರಲಿಲ್ಲ ನೋಡು ರೂಪಕ.
3: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ, ಅವರಿಗೆ ಈಗ ಅವರೇ ಮನೆಯನ್ನ ನಡ್ಸ್ಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ. ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
2: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ ಸಿಗ್ತಿತ್ತು.
3: ಹೌದು, ಸಿಕ್ತಿತ್ತಲ್ಲ.
2: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
3: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರೂ ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರ್, ಮೊಬೈಲ್ ನಂಬರ್
2: ಎಲ್ಲ. ಸಹಾಯ ಕೂಡ ಮಾಡಬಹುದು,
3: ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ. ತುಂಬಿಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡಬಹುದು
2: ಸುಲಭವಾಗಿ. ಅರ್ಜಿ
3: ಹೌದು
2: ತುಂಬಬಹುದು.
3: ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
2: 1,000 2,000 ಇರಬಹುದು.
3: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
2: ಹೌದಾ?
3: ಇದು ನಮ್ಮ ದೇಶದ ಅತಿ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಹೇಳು.
2: ತಿಂಗಳಿಗೆ 20 ರೂಪಾಯಿ ಅಂದ್ರೂ ಕೂಡ ಅದು.
3: ಹೌದು,
2: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
3: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ.
2: ಹೌದು.
3: ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 to May 31 ಆ ಸಮಯದಲ್ಲಿ, May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್ ಆಗ್ತದೆ.
2: ಈ 20 ರೂಪಾಯಿ ತುಂಬಬಹುದಾ ರೂಪಕ?
3: ಹೌದು,
2: ಜಾಸ್ತಿ ಕೂಡ ತುಂಬಬಹುದು.
3: ಇಲ್ಲ,

0: ಇಪ್ಪತ್ತು ರೂಪಾಯಿ ವರ್ಷಕ್ಕೆ 20 ರೂಪಾಯಿ, ಅದು ನಾವು ತುಂಬೋದಲ್ಲ ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
1: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ.
0: ಹೌದು, ಒಂದು ಆಕಸ್ಮಿಕ ಘಟನೆ ನಡೆದೋಯ್ತು ಅವ್ರ ಜೀವನದಲ್ಲಿ. ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕೆ ಅಲ್ವಾ. ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ ಎರಡು ಕಣ್ಣು ಹೋಗಿದ್ರೆ ಅಥವಾ ಎರಡು ಕಾಲು ಕಳ್ಕೊಂಡಿದ್ರೆ, ಎರಡು ಕೈ ಕಳ್ಕೊಂಡಿದ್ರೆ ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
1: ಹಾಗಾದ್ರೆ ರೂಪಕ್ಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೋಗುದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
0: ಮತ್ತೆ ಸುವರ್ಣಕ್ಕ ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು ಬರೀ ಅಪಘಾತ ವಿಮೆ. ಈಗ ಸಹಜ ಸಾವು ಆದ್ರೆ ಇದು ಸಿಗುವುದಿಲ್ಲ. ಮತ್ತೆ ಆತ್ಮಹತ್ಯೆ ಆಗಿರಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ, ಅವರಿಗೂ ಕೂಡ ಇದು ಸಿಗುವುದಿಲ್ಲ. ಅಪಘಾತ ವಿಮೆ ಇದು ಏನ್ ಗೊತ್ತಾ, ಇದು ನಮ್ಮ ಭಾರತ ಸರ್ಕಾರ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ, ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್. ಹೊರಗಡೆ ದುಡಿತಾ ಇರ್ತದೆ, ಈಗ ರೈತರಾಗಿರ್ಬಹುದು ಇವರಿಗೆಲ್ಲ. ಆದ್ರೆ ಅವ್ರ ಹತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ. ಮತ್ತೆ ಇದು ಇಷ್ಟು ಕಡಿಮೆ, ಇದು ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ, ಎಲ್ಲಾ ಜನರಿಗೂ ಒಂದು ಕೈಗೆಟಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ.
1: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
0: ಹೌದು, ವಿಮೆ ಮಾಡಿಸಿದ್ರೆ, ಮುಂಚೆ ಅವರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಕ್ಕೇ ಸಿಗ್ತಾ ಇತ್ತು.
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ ಸುವರ್ಣಕ್ಕ, ಯಾರಿಗೆ ಆಗ್ಲಿ. ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದಾವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವ್ರ ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡಿಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ.
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಭೀಮಾ ಯೋಜನೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್: ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ ಇ-85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು ಇ-20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇ-85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. 2ನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡ 50%ಕ್ಕೂ ಹೆಚ್ಚು ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2%ರಷ್ಟು ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ

0: ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವೀನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟ್ರೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರೆಜಿಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲ್ಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು ನಾಲ್ಕು

0: 6-7, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಇದೀಗ ಸ್ವರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರೂಪಾ ಹಾಗೂ ದೀಪಾ ಅವರು ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಪುರಂದರದಾಸರ ರಚನೆ ಯಾಕೆ ನಿರ್ದಯನಾದೆ.

ಆಕಾಶವಾಣಿ ಮಂಗಳೂರು, ಸಮಯ 1:30 ಹಾಗೂ 8 ಸೆಕೆಂಡ್ಗಳು. ಇದೀಗ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ಕೇಳುಗರೇ, ಭಾರತದ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತಹ ಅತ್ಯುನ್ನತವಾದಂತಹ ಗೌರವ ಅಂತ ಹೇಳಿದರೆ ಅದು ಜ್ಞಾನಪೀಠ.

ಆಕಾಶವಾಣಿ ಮಂಗಳೂರು, ಸಮಯ 1:30 ಹಾಗೂ 8 ಸೆಕೆಂಡ್ಗಳು. ಇದೀಗ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ಕೇಳುಗರೇ, ಭಾರತದ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತಹ ಅತ್ಯುನ್ನತವಾದಂತಹ ಗೌರವ ಅಂತ ಹೇಳಿದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಸಾಹು ಜೈನ್ ಪರಿವಾರದವರು 1961 ಸ್ಥಾಪಿಸಿದರು. ಈ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ 1965 ಪ್ರಸಿದ್ಧ ಮಲಯಾಳಂ ಲೇಖಕರಾದ ಜಿ ಶಂಕರ್ ಕುರುಪ್ ಅವರ ಓಡುಕುಳಲ್ ಕೃತಿಗೆ ನೀಡಲಾಯಿತು. ವಿವಿಧ ಭಾಷೆಗಳಲ್ಲಿನ ಅತ್ಯುತ್ತಮ ಸಾಹಿತ್ಯ ಕೃತಿಗಳಿಗೆ ಸಲ್ಲುವಂತಹ ಈ ಗೌರವದಲ್ಲಿ ನಮ್ಮ ಕನ್ನಡ ಭಾಷೆ 8 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು 2ನೆಯ ಸ್ಥಾನದಲ್ಲಿದೆ. ನಮ್ಮ ಕನ್ನಡ ನಾಡಿಗೆ, ಕನ್ನಡ ತಾಯಿಗೆ, ಕನ್ನಡಿಗರಾದ ನಮ್ಮೆಲ್ಲರಿಗೂ ಗೌರವ ಅಭಿಮಾನಗಳನ್ನು ತಂದಿತ್ತಂತಹ ಈ 8 ಜನ ಸಾಹಿತಿಗಳ ಬಗೆಗೆ ಮಾತನಾಡುವುದಕ್ಕೂ ಮುನ್ನ ಒಂದು ಗೀತೆಯನ್ನು ಕೇಳೋಣ. ನಮ್ಮ ಕನ್ನಡ ಸಾಹಿತ್ಯ ದಿಗ್ಗಜರ ಕೊಡುಗೆಗಳನ್ನು ಸ್ಮರಿಸುವಂತಹ ಗೀತೆಯಿದು. ಒಂದು ಸಿನಿಮಾ ಕಥೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತದ್ದು 1967 ರಾಷ್ಟ್ರಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ. ಕನ್ನಡವನ್ನು ವಿಶ್ವ ಸಾಹಿತ್ಯದಲ್ಲಿ ಗಣ್ಯವಾದ ಸ್ಥಾನದಲ್ಲಿ ನಿಲ್ಲಿಸಿದಂತಹ ಈ ಕೃತಿ ರಾಮಾಯಣದಲ್ಲಿ ದುಷ್ಟಪಾತ್ರಗಳೆಂದು ಬಿಂಬಿಸಲ್ಪಟ್ಟಂತಹ ಪಾತ್ರಗಳ ಬಗೆಗೆ ಸಹಾನುಭೂತಿಯ ದೃಷ್ಟಿಯನ್ನು ಹಾಯಿಸುವಂತೆ ಮಾಡಿತು. ಈ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಯ ಪುರಸ್ಕಾರಕ್ಕೂ ಕೂಡ ಭಾಜನವಾಯಿತು. ಓ ನನ್ನ ಚೇತನ ಆಗುನಿ ಅನಿಕೇತನ ಎನ್ನುತ್ತಾ ವಿಶ್ವಮಾನತೆಯ ಕನಸನ್ನು ಬೆತ್ತಿದಂತಹ ಚಿಂತನಶೀಲ ಕವಿ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯನ್ನು ಆಧರಿಸಿ ನಿರ್ಮಿಸಲ್ಪಟ್ಟಂತಹ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆಯೊಂದನ್ನು ಇದೀಗ ಕೇಳೋಣ. ಹಾಡಿದ್ದಾರೆ ಎಲ್ಎನ್ ಶಾಸ್ತ್ರಿ. ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದವರು ಬಿ ವಿ ಕಾರಂತ್.

ರಸವೇ ಜನನ ವಿರಸಮರಣ, ಸಮರಸವೇ ಜೀವನ ಎನ್ನುತ್ತ ತನ್ನ ಸಾಹಿತ್ಯದ ಮೂಲಕ ಜನರಿಗೆ ಸಮರಸದ ಬದುಕನ್ನ ಕಲಿಸಿಕೊಟ್ಟವರೇ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅಂಬಿಕಾ ತನಯದತ್ತ ಅವರ ಸುಪ್ರಸಿದ್ಧ ಕವನ ಸಂಕಲನ ನಾಲ್ಕು ತಂತಿಗೆ 1973 ಕನ್ನಡ ಸಾಹಿತ್ಯ ಜಗತ್ತಿಗೆ ಮತ್ತೊಂದು ಜ್ಞಾನಪೀಠ ಗರಿಯನ್ನ ತಂದಿತ್ತಿತು. ಸಮಸ್ತ ಸೃಷ್ಟಿ ಎಂಬ ವೀಣೆಯ ನಾನು ನೀನು ಆನು ತಾನು ಎಂಬ ನಾಲ್ಕು ತಂತಿಗಳ ತತ್ವಗಳಿಂದ ವಿಕಸನಗೊಂಡಿದೆ ಎನ್ನುವುದೇ ಬೇಂದ್ರೆಯವರ ಆಧ್ಯಾತ್ಮಿಕ ದರ್ಶನದ ತಿರುಳು. ಇದೀಗ ಪ್ರೇಮತರಂಗ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾದ ಅಂಬಿಕಾ ತನಯದತ್ತ ಅವರ ಒಂದು ಸುಪ್ರಸಿದ್ಧ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ, ಸಂಗೀತ ಸಂಯೋಜನೆ ಮಾಡಿದವರು ಎಂ ರಂಗರಾವ್.

ಬಹುಶಃ ಎಂದೇ ಖ್ಯಾತರಾದವರು ಡಾಕ್ಟರ್ ಶಿವರಾಮ ಕಾರಂತರು. ಅಜ್ಜಿ ಹಾಗೂ ಮೊಮ್ಮಗನ ನಡುವಿನ ಸಂಭಾಷಣೆಯ ಮೂಲಕ ಅತ್ಯದ್ಭುತವಾದ ಕಥೆಯನ್ನ ಹೆಣೆದಂತಹ ಡಾಕ್ಟರ್ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಚಿತ್ರಕ್ಕೆ 1977 ಮೂರನೆಯ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ತನ್ನ 7ನೆಯ ವಯಸ್ಸಿನಲ್ಲೇ ವಿಧವೆಯಾದಂತಹ ಮೂಕಜ್ಜಿಯ ಪಾತ್ರದ ಮೂಲಕ ಕಾರಂತರು ಧರ್ಮ, ಪುನರ್ಜನ್ಮ, ಸಾಂಪ್ರದಾಯಿಕ ನಂಬಿಕೆಗಳು ಇತ್ಯಾದಿಗಳನ್ನು ತಾರ್ಕಿಕವಾಗಿ ಪ್ರಶ್ನಿಸುವ ಮೂಲಕ ವೈಚಾರಿಕತೆಯ ದೃಷ್ಟಿಕೋನವನ್ನು ಎಚ್ಚರಿಸಿದ್ದಾರೆ. ಇದೀಗ ಡಾಕ್ಟರ್ ಶಿವರಾಮ್ ಕಾರಂತರ ಚಿಗುರಿದ ಕನಸು ಕಾದಂಬರಿಯನ್ನು ಆಧರಿಸಿ ನಿರ್ಮಿತವಾದಂತಹ ಅದೇ ಹೆಸರಿನ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಶಂಕರ್ ಮಹಾದೇವನ್, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಯ ಮೂಲಕ 1983 ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ 4ನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತರಾಗಿದ್ದಂತಹ ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ ಕೃತಿ ದಕ್ಷಿಣ ಭಾರತದ ಕೊಡಗು ಸಾಮ್ರಾಜ್ಯದ ಕೊನೆಯ ಅರಸನಾಗಿದ್ದಂತಹ ಚಿಕ್ಕವೀರ ರಾಜೇಂದ್ರನ ಆಳ್ವಿಕೆಯ ಇತಿಹಾಸವನ್ನು ಆಧರಿಸಿ ಬರೆದಂತಹ ಒಂದು ಐತಿಹಾಸಿಕ ಕಾದಂಬರಿ. ಇದೀಗ ಕೇಳಿ ಮಾಸ್ತಿಯವರ ಕಾಕನಕೋಟೆ ರಂಗನಾಟಕವನ್ನು ಆಧರಿಸಿ ತೆಗೆದಂತಹ ಚಿತ್ರ ಕಾಕನಕೋಟೆ, ಬುಡಕಟ್ಟು ಜನರ ಮೇಲೆ ಹೇರಿದ ತೆರಿಗೆ ಪಾವತಿಯ ವಿರುದ್ಧ ಹೋರಾಡುವಂತಹ ಕಾಕನಾಯಕನ ಕಥೆಯುಳ್ಳಂತಹ ಚಿತ್ರವಿದು. ಮಾಸ್ತಿಯವರ ರಚನೆಗೆ ಸಂಗೀತ ನೀಡಿ ಧ್ವನಿಯಾಗಿದ್ದಾರೆ ಸಿ ಅಶ್ವಥ್.

ವೀಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಕನ್ನಡದ ಸುಪ್ರಸಿದ್ಧ ಕವಿ, ಶಿಕ್ಷಣ ತಜ್ಞ, ನವ್ಯ ಸಾಹಿತ್ಯದ ಪ್ರವರ್ತಕ. 1990 ಕನ್ನಡಕ್ಕೆ 5ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿತ್ತು. ಭಾರತದ ಪ್ರಾಚೀನ ಭವ್ಯ ಇತಿಹಾಸ ಹಾಗೂ ವೇದಕಾಲೀನ ಭಾರತವನ್ನು ಮನಮುಟ್ಟುವಂತೆ ವಿಶ್ಲೇಷಿಸಿದಂತಹ ಈ ಮಹಾಕಾವ್ಯ ಋಗ್ವೇದದ ತತ್ವಗಳನ್ನು, ಆರ್ಯ ದ್ರಾವಿಡ ಸಂಸ್ಕೃತಿಯ ಮಿಶ್ರಣ ಇತ್ಯಾದಿ ವಸ್ತುವಿಶೇಷಗಳನ್ನು ಒಳಗೊಂಡಂತಹ ಒಂದು ಮಹಾಕಾವ್ಯ. ಬಳಿಕ ಕನ್ನಡದ ಪ್ರಮುಖ ಸಾಹಿತಿ, ಚಿಂತಕ, ಉಡುಪಿ ರಾಜಗೋಪಾಲಾಚಾರ್ಯ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯ ಸೇವೆಗೆ 1994 6ನೆಯ ಜ್ಞಾನಪೀಠ ಪ್ರಶಸ್ತಿ ನೀಡಲ್ಪಟ್ಟಿತು. ಇವರ ಹಲವಾರು ಕಾದಂಬರಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡೆಯಿತು. ತದನಂತರ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ 7ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿತ್ತವರು ಗಿರೀಶ್ ಕಾರ್ನಾಡ್ ಅವರು. ಕನ್ನಡ ಸಾಹಿತ್ಯ ರಂಗಭೂಮಿ ಹಾಗೂ ಚಲನಚಿತ್ರದ ಮೇರು ಪ್ರತಿಭೆ ಗಿರೀಶ್ ಕಾರ್ನಾಡ್. ಆಧುನಿಕ ರಂಗಭೂಮಿಗೆ ಹೊಸ ಆಯಾಮ ನೀಡಿದ ಇವರ ಪ್ರಸಿದ್ಧ ನಾಟಕ ನಾಗಮಂಡಲ ಹಲವಾರು ಭಾಷೆಗಳಲ್ಲಿ ಪ್ರಯೋಗಿಸಲ್ಪಟ್ಟು ಜನಪ್ರಿಯವಾಗಿದೆ. ಇದೀಗ ಕೇಳಿ ಟಿಎಸ್ ನಾಗಾಭರಣ ಅವರ ಮೂಲಕ ತೆರೆ ಕಂಡಂತಹ ನಾಗಮಂಡಲ ಚಿತ್ರದ ಒಂದು ಹಾಡು. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ.

ಕನ್ನಡದ ಪ್ರಮುಖ ಕವಿಯಾಗಿ, ಜಾನಪದ ತಜ್ಞರಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ ಗುರುತಿಸಿಕೊಂಡವರು ಚಂದ್ರಶೇಖರ ಕಂಬಾರರು. 2010 ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತರಾಗುವುದರ ಮೂಲಕ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿತ್ತು. ಸಾಹಿತ್ಯ ಹಾಗೂ ರಂಗಭೂಮಿ ಎರಡರಲ್ಲೂ ಅಪಾರ ಜನಪ್ರಿಯತೆ ಗಳಿಸಿದಂತಹ ಕಂಬಾರರು ಚಲನಚಿತ್ರ ನಿರ್ದೇಶಕರಾಗಿ, ಸಂಗೀತ ಸಂಯೋಜಕರಾಗಿ ಕೂಡ ಗುರುತಿಸಿಕೊಂಡವರು. ಕಂಬಾರರ ಪ್ರಸಿದ್ಧ ಕಾದಂಬರಿ ಸಿಂಗಾರವ್ವ ಮತ್ತು ಅರಮನೆ ಆಧರಿಸಿ ಚಿತ್ರಿತವಾದಂತಹ ಸಿಂಗಾರವ್ವ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೋಪಾಲ ವಾಜಪೇಯಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತವಿದೆ.

ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಂದಿತ್ತು. ಕನ್ನಡ ಸಾಹಿತ್ಯದ ಹಿರಿಮೆಗರಿಮೆಗಳನ್ನ ಎತ್ತಿ ಹಿಡಿದಂತಹ ಈ 8 ಜನ ಮೇರು ಸಾಹಿತಿಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸುತ್ತಾ ಗೌರವದ ನಮನ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: one-off test match at Lord's Cricket Ground in London this evening. The details of these stories and more log on to our website www.newsonair.gov.in and News on AIR app. With that, we end the midday news.
1: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶಾನ್ ಹಾಗೂ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ತರರಂ ಪಂ ಚಿತ್ರದ ಗೀತೆ. ಸಾಹಿತ್ಯ ಜಾವೇದ್ ಅಖ್ತರ್ ಅವರದು ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಪರಿಣಿತ ಚಿತ್ರದ ಗೀತೆ. ಸ್ವಾನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ಶಾಂತನು ಮೊಯಿತ್ರ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಾಲಿಡೇ ಚಿತ್ರದ ಗೀತೆ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಹಾಡಿದ್ದಾರೆ ರಂಜಿತ್ ಬರೋಟ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ.

0: ಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ಯರ್ತಿಗಾನಹಳ್ಳಿ ಮತ್ತು ದೇವನಹಳ್ಳಿಗೆ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಅರ್ಹ ಮತದಾರರ ಪಟ್ಟಿ ತಯಾರಿಸಬೇಕೆಂದು ನಿರ್ದೇಶಿಸಿದರು. ಬಳಿಕ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಮತದಾರರ ನೋಂದಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಷ್ಕರಣೆ ವೇಳೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140,124 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈವರೆಗಿನ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1,495 ಮರಣ ಹೊಂದಿದ ಪ್ರಕರಣಗಳು, 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿ ಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ರಾಷ್ಟ್ರೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯ

0: ಆಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75ಕ್ಕೂ ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ದೋಣಿ ಸಾಗಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರಾ.

ಪ್ರೀತಿಗಾಗಿ ಚಿತ್ರಕ್ಕಾಗಿ ಹರಿಹರನ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಸ್ಟೈಲ್ ರಾಜ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಎನ್ ಬಿ ಲೋಕೇಶ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೇಘ ಚಿತ್ರದ ಗೀತೆ, ಹಾಡಿದ್ದಾರೆ ವಾಸುಕಿ ವೈಭವ್. ಚರಣ್ ಅವರ ಸಾಹಿತ್ಯಕ್ಕೆ ಜೋಯಲ್ ಸಕ್ಕರಿ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ

ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಪ್ರಿಯ ಕೇಳುಗರೇ, ಇದೊಂದು ಪ್ರಕಟಣೆ. ಜೂನ್ 4, 2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 to 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50% ರಿಯಾಯಿತಿಯನ್ನು ನೀಡಲಾಗಿದ್ದು, ಇದು ದಿನಾಂಕ 10/7/2026 ಅಂದರೆ ಇಂದಿನವರೆಗೆ ಮಾತ್ರ ಅನ್ವಯವಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಕೊಂಡು ದಾಖಲಾಗಿರುವಂತಹ ಪ್ರಕರಣಗಳಿಗೆ ಶೇಕಡ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಇನ್ನೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು, ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರುಗಿಡಗಳು ನಿಗದಿತ ದರದಲ್ಲಿ ಲಭ್ಯವಿದ್ದು, ಕಚೇರಿಯ ಅವಧಿಯಲ್ಲಿ ಬೆಳಗ್ಗೆ 9 to 4 ಹಾಗೂ ಶನಿವಾರ ಬೆಳಗ್ಗೆ 9 to 12 ಗಿಡಗಳನ್ನು ಖರೀದಿಸಬಹುದು. ಮಾಹಿತಿಗಾಗಿ ಈ ಕೇಂದ್ರದ ದೂರವಾಣಿ ಸಂಖ್ಯೆ 0824 2464 249 ಅಥವಾ 9945603997 ಇದನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
1: ಅಸುರ ಕುಲ ತಿಲಕ ಹಯಗ್ರೀವ
2: ಆಚಾರ್ಯರೇ,
1: ಚಿಂತಿಸುವ ಅವಶ್ಯಕತೆ ಇಲ್ಲ,
2: ಲೋಕವೇ ಅಲ್ಲೋಲಕಲ್ಲೋಲವಾಗುತ್ತಾ ಇದೆ.
1: ಉತ್ಪಾತವನ್ನು ಕಂಡು ನೀನು ಹೆದರಿದ್ದಿ ಎಂಬುದನ್ನು ನಾನು ಅರ್ಥವಿಸಿ.
2: ಯಾಕೆ ಹೀಗೆ
1: ಅಯ್ಯ?
2: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5:00 ಕನ್ನಡ ಚಿತ್ರಗೀತೆಗಳು, 5:30 ಸಿನಿಮಾ ಎಕ್ಸ್ಪ್ರೆಸ್, ರಿಷಭ್ ಶೆಟ್ಟಿ ವಿಶೇಷವನ್ನು ಪ್ರಸ್ತುತಪಡಿಸುತ್ತಾರೆ ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ ಪ್ರಸ್ತುತಪಡಿಸುತ್ತಾರೆ ಅಕ್ಷತಾ ರಾಜ್ಪೆರ್ಲಾ. 6:30 ಅವಲೋಕನ, 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಬೇಸಾಯ ಕ್ರಮಗಳು. ಭಾಗವಹಿಸುವ ವಿಷಯ ತಜ್ಞರು ಬೋರೇಗೌಡ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 7:45 ಚಿತ್ರಗೀತೆಗಳು. ಈ ರಾತ್ರಿ 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ. 8:30 ಅನು ಬೆಳ್ಳೆ ಅವರಿಂದ ಸಣ್ಣ ಕತೆ ತೆರೆ ಕೇಳುವಿರಿ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿಯಲ್ಲಿ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋ

ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 3:05:40. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಸಾಯಂಕಾಲದ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 5 ಗಂಟೆ, ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯ್ಕ್ ಮಾಡುವ ನಮಸ್ಕಾರ ಮತ್ತು ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೆಳಗರೆ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಲಾವಿದ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖಾ.

ದತ್ತ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಮತ್ತು ಮಾಲತಿ ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಮತ್ತು ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಪಿ ಪಟ್ನಾಯಕ್.

0: ಮಣಿ ಚಿಂತಾಮಣಿ ನೀನೆ ನಂಗೆ ಪ್ರೀತಿ ಗಣಿ
1: ರಥೋ ರಥೋ ರಾಯನ್ ಮಗ ಆಸೆ ಬೀಜ ಬಿತ್ತೋ ಮಗ

0: ಚೆಲ್ಲಾಟ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ನಂದಿತಾ ಹಾಡಿದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತವಿತ್ತು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
2: ಅಸುರ ಕುಲ ತಿಲಕ ಹಯಗ್ರೀವ
3: ಆಚಾರ್ಯರೇ,
2: ಚಿಂತಿಸುವ ಅವಶ್ಯಕತೆ ಇಲ್ಲ,
3: ಲೋಕವೇ ಅಲ್ಲೋಲಕಲ್ಲೋಲವಾಗುತ್ತಾ ಇದೆ.
2: ಉತ್ಪಾತವನ್ನು ಕಂಡು ನೀನು ಹೆದರಿದ್ದೆ ಎಂಬುದನ್ನು ನಾನು
3: ಅರ್ಥವಿಸಿಕೆ ಹೀಗೆ
2: ಅಯ್ಯ
3: ಏನು
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಮುಂದೆ ಕೇಳಿ ಗುರು ಕಿರಣ್ ಅವರು ಸಂಗೀತ ನೀಡಿರುವ ಹಂಸಲೇಖ ಅವರ ರಚನೆ ಅಪ್ಪು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್.

0: ಜೆಸ್ಸಿ ಗಿಫ್ಟ್ ಅವರು ಸಂಗೀತ ನೀಡಿ ವಸುಂಧರಾ ದಾಸ್ ಜೊತೆ ಹಾಡಿದ ಹುಡುಗಾಟ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು
2: ಸಿನಿಮಾ ಎಕ್ಸ್ಪ್ರೆಸ್ ಚಿತ್ರಗೀತೆಗಳನ್ನಾಧರಿಸಿದ ಸಂಗೀತಮಯ ಕಾರ್ಯಕ್ರಮ. ಪ್ರಸ್ತುತಿ ಕಶ್ಯಪ್.

0: ನಿಮ್ಮನೆ?
1: ಹೌದು. ಏನ್ ಹುಡುಕ್ತಿದ್ಯ?
0: ನಿಮ್ ರೂಮು?
1: ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ, ಅದೇ ನನ್ನ ರೂಮು.
0: ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ.

0: ಹಲೋ, ಏನ್ ಬೇಕು?
1: ಇವರು ಸಾನ್ವಿ ಜೋಸೆಫ್.
0: ನಂಬರ್
1: ಹಾಂ, ಹಾಗೆ ಒಂದು ಸಿಗ್ನೇಚರ್ ಹಾಕಿ ಸರ್.
0: ಇಲ್ಲ
1: ಹಾಂ, ಥ್ಯಾಂಕ್ ಯು ಸರ್.

0: ಅಯ್ಯೋ ನನಗೂ ಬರ್ತಿಲ್ಲ,
1: ಅಯ್ಯಯ್ಯಯ್ಯೋ ಹೊಟ್ಟೆ ಊರಿತಾಳಲ್ಲ.
0: ಸಾನ್ವಿ ಯಾಕೇನಾಯ್ತು? ರೋಗಿ ಬಯಸಿದ್ದು ನರ್ಸ್ ಕೊಡಿಸಿದ್ದು ಎರಡು ಒಂದೇ ಆಯ್ತು, ಅರ್ಧ ಗಂಟೆಲಿ ಇರ್ತೀನಿ.
2: ಓಕೆ ಓಕೆ
0: ಓಕೆ.

ಪ್ರಿಯ ಕೇಳುಗರೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಂದು ನಟರು ಕೇವಲ ಒಬ್ಬ ಯಶಸ್ವಿ ಕಲಾವಿದನಾಗಿ ಮಾತ್ರ ಗುರುತಿಸಿಕೊಳ್ಳೋದು ಮಾತ್ರ ಅಲ್ಲದೆ ತಮ್ಮ ನೆಲ, ಸಂಸ್ಕೃತಿ ಹಾಗೂ ಭಾಷೆಯ ಆತ್ಮವನ್ನು ವಿಶ್ವದ ಪರದೆ ಮೇಲೆ ಮೂಡಿಸುವ ಸೃಜನಶೀಲರಾಗಿ ಐತಿಹಾಸಿಕ ಸ್ಥಾನವನ್ನು ಪಡೆಯುತ್ತಾರೆ. ಅಂತಹ ಓರ್ವ ಅಪರೂಪದ ಪ್ರತಿಭೆಯೇ ನಮ್ಮ ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ನ ವಿಶೇಷ ನಟ, ನಿರ್ದೇಶಕ, ಕಥೆಗಾರ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ರಿಷಭ್ ಶೆಟ್ಟಿ. 1983 ಜುಲೈ 7ರಂದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿ ಪ್ರಶಾಂತ್ ಶೆಟ್ಟಿ ಎಂಬ ಹೆಸರಿನಿಂದ ಜನಿಸಿದ ಇವರು ಬಾಲ್ಯದಿಂದಲೇ ಯಕ್ಷಗಾನ, ಜಾನಪದ ಕಲೆ ಮತ್ತು ಕರಾವಳಿಯ ಸಾಂಸ್ಕೃತಿಕ ಬದುಕಿನೊಂದಿಗೆ ಬೆರೆತು ಬಾಳಿದ್ರು. ನಂತರ ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನ ಪಡೆದ್ರು. ರಂಗಭೂಮಿ ಹಾಗೂ ಅಭಿನಯದ ಮೇಲಿನ ಇವರ ಆಸಕ್ತಿ ಇವರನ್ನ ಚಿತ್ರರಂಗದತ್ತ ಹೆಜ್ಜೆ ಹಾಕೋ ಥರ ಮಾಡಿತು. ಚಿತ್ರರಂಗದಲ್ಲಿ ಇವರ ಆರಂಭದ ದಿನಗಳು ಸುಲಭವಾಗಿರಲಿಲ್ಲ. ಜೀವನ ನಿರ್ವಹಣೆಗಾಗಿ ನೀರಿನ ಕ್ಯಾನ್ಗಳನ್ನ ಕೊಡೋದು, ಚಹಾ ಪುಡಿ ಮಾರಾಟ ಮಾಡೋದು, ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಅನೇಕ ಉದ್ಯೋಗಗಳನ್ನ ಮಾಡ್ತಾ ತಮ್ಮ ಕನಸುಗಳನ್ನ ಜೀವಂತವಾಗಿರಿಸಿಕೊಂಡ್ರು. ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಅನುಭವವು ಕೂಡ ಅವರ ಕಲಾತ್ಮಕ ದೃಷ್ಟಿಗೆ ಒಂದು ಭದ್ರ ಅಡಿಪಾಯವನ್ನ ಕೊಟ್ಟಿತ್ತು. 2012ರಲ್ಲಿ ತೆರೆ ಕಂಡ ತುಗ್ಲಕ್ ಚಿತ್ರದ ಮೂಲಕ ಇವರು ನಟನಾಗಿ ಪರಿಚಯವಾಗ್ತಾರೆ. ಆದ್ರೂ ಉಳಿದವರು ಕಂಡಂತೆ ಅನ್ನುವ ಚಿತ್ರದಲ್ಲಿ ಇವರು ಗಮನಾರ್ಹ ಪಾತ್ರವನ್ನು ನಿರ್ವಹಿಸುತ್ತಾರೆ. 2016ರಲ್ಲಿ ರಿಕ್ಕಿ ಚಿತ್ರದ ಮೂಲಕ ನಿರ್ದೇಶಕರಾಗಿಯೂ ಪಾದಾರ್ಪಣೆ ಮಾಡಿದ ರಿಷಭ್ ಶೆಟ್ಟಿ ಅದೇ ವರ್ಷ ಬಿಡುಗಡೆಯಾದ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ನಿರ್ದೇಶಕರ ಸಾಲಿನಲ್ಲಿ ಸ್ಥಾನ ಪಡೆಯುತ್ತಾರೆ. ಈ ವಾರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ರಿಷಭ್ ಶೆಟ್ಟಿ ಅವರ ಜನ್ಮದಿನದ ಅಂಗವಾಗಿ ಈ ವಾರದ ಸಿನಿಮಾ ಎಕ್ಸ್ಪ್ರೆಸ್.

ರಿಷಬ್ ಶೆಟ್ಟಿ ಅವರ ಚಿತ್ರಗಳ ಪ್ರಮುಖ ವೈಶಿಷ್ಟ್ಯ ಅಂತಂದ್ರೆ ಅವುಗಳಲ್ಲಿರುವ ಸ್ಥಳೀಯ ಬದುಕಿನ ನೈಜ ಚಿತ್ರಣ. ರಿಕ್ಕಿ ಚಿತ್ರದ ಮೂಲಕ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನ ತೆರೆ ಮೇಲೆ ತಂದ ಅವರು ಕಿರಿಕ್ ಪಾರ್ಟಿ ಮೂಲಕ ಕಾಲೇಜು ಜೀವನದ ನೆನಪುಗಳನ್ನ ಜೀವಂತಗೊಳಿಸಿದ್ರು. 2018ರಲ್ಲಿ ಬಿಡುಗಡೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಮೂಲಕ ಕನ್ನಡ ಮಾಧ್ಯಮ ಶಾಲೆಗಳ ಅಸ್ತಿತ್ವದ ಪ್ರಶ್ನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಇವರು ಚಿತ್ರಿಸಿದ್ರು. ಈ ಚಿತ್ರ 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಯನ್ನು ಪಡೆದು ರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾಕ್ಕೆ ಗೌರವ ತಂದುಕೊಟ್ಟಿತ್ತು. ಅದೇ ವರ್ಷ ಬಿಡುಗಡೆಯಾದ ಬೆಲ್ ಬಾಟಮ್ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮವನ್ನೇ ನೀಡಿತ್ತು. ನಂತರ ಹೀರೋ, ಹರಿಕಥೆ ಅಲ್ಲ ಗಿರಿಕಥೆ, ಗರುಡ ಗಮನ, ವೃಷಭವಾಹನ ಚಿತ್ರಗಳಲ್ಲಿ ನಟನಾಗಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ವಾಣಿಜ್ಯ ಯಶಸ್ಸು ಹಾಗೂ ಕಲಾತ್ಮಕ ಮೌಲ್ಯಗಳನ್ನು ಸಮತೋಲನದಲ್ಲಿಟ್ಟುಕೊಂಡಂತಹ ನಿರ್ದೇಶಕ ರಿಷಬ್ ಶೆಟ್ಟಿ ಇಂದು ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ.

2022ರಲ್ಲಿ ಬಿಡುಗಡೆಯಾದ ಕಾಂತಾರ ಚಿತ್ರ ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯಿತು. ಬರಹ, ನಿರ್ದೇಶನ ಮತ್ತು ನಾಯಕ ನಟ, ಈ ಮೂರು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ರಿಷಭ್ ಶೆಟ್ಟಿ ಕರಾವಳಿ ಕರ್ನಾಟಕದ ಭೂತಾರಾಧನೆ, ಕಂಬಳ, ಅರಣ್ಯ, ಪ್ರಕೃತಿ ಮತ್ತು ಸ್ಥಳೀಯ ಜನಜೀವನವನ್ನು ವಿಶ್ವದ ಪ್ರೇಕ್ಷಕರ ಮುಂದೆ ಅತ್ಯಂತ ನೈಜವಾಗಿ ಕಟ್ಟಿಕೊಟ್ರು. ಕನ್ನಡದಲ್ಲಿ ಬಿಡುಗಡೆಯಾದ ಈ ಚಿತ್ರ ನಂತರ ಭಾರತದ ವಿವಿಧ ಭಾಷೆಗಳಲ್ಲಿ ಬಿಡುಗಡೆಯಾಗಿ ಅಪಾರ ಯಶಸ್ಸನ್ನು ಗಳಿಸಿತು. ಜಾಗತಿಕ ಮಟ್ಟದಲ್ಲಿಯೂ ಗಮನ ಸೆಳೆದ ಕಾಂತಾರ ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಒಂದು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ರಿಷಭ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿನ ತಮ್ಮ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು. ಇದೇ ಸಂದರ್ಭದಲ್ಲಿ ಚಿತ್ರವು ಅತ್ಯುತ್ತಮ ಜನಪ್ರಿಯ ಚಿತ್ರ ಎಂಬ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿತು. ಒಂದು ಪ್ರಾದೇಶಿಕ ಕಥೆಯೂ ಕೂಡ ಜಾಗತಿಕ ಭಾಷೆಯಾಗಬಹುದು ಎಂಬುದನ್ನು ಕಾಂತಾರ ಸಾಬೀತುಪಡಿಸಿತು. ಸ್ಥಳೀಯ ಸಂಸ್ಕೃತಿಯನ್ನು ವಿಶ್ವದ ಪರದೆಗೆ ಕೊಂಡೊಯ್ದ ಈ ಚಿತ್ರ ಭಾರತೀಯ ಸಿನಿಮಾದ ಮಹತ್ವದ ಮೈಲುಗಲ್ಲಾಗಿ ಉಳಿಯಿತು.

ರಿಷಭ್ ಶೆಟ್ಟಿ ಅವರ ಯಶಸ್ಸಿನ ಹಿಂದಿರುವುದು ಕೇವಲ ಪ್ರತಿಭೆಯಲ್ಲ, ನಿರಂತರ ಪರಿಶ್ರಮ, ನೆಲದ ಮೇಲಿನ ಅಭಿಮಾನ ಹಾಗೂ ಕಥೆ ಹೇಳುವ ಬದ್ಧತೆ. ನಟ, ನಿರ್ದೇಶಕ, ಕಥೆಗಾರ, ನಿರ್ಮಾಪಕ, ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಹೊಸ ಕಥೆಗಳನ್ನ ಹೇಳುವ ಧೈರ್ಯ ಮತ್ತು ಸ್ಥಳೀಯತೆಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯುವ ದೃಷ್ಟಿಕೋನ ಅವರ ಚಿತ್ರಗಳ ಪ್ರಮುಖ ಶಕ್ತಿಯಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಇವರು ಸ್ವಲ್ಪ ಸಮಯದಲ್ಲಿ ನೀಡಿದ ಅಮೂಲ್ಯ ಕೊಡುಗೆಗಳನ್ನ ಸ್ಮರಿಸ್ತಾ, ಅವರ ಮುಂದಿನ ಸೃಜನಶೀಲ ಪಯಣ ಇನ್ನಷ್ಟು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಪ್ರಿಯ ಕೇಳುಗರೆ, ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಿದ್ರೆ ಮಂಗಳೂರು ಆಕಾಶವಾಣಿಯ ಸಾಮಾಜಿಕ ಮಾಧ್ಯಮ ಜಾಲತಾಣ ಖಾತೆಗಳಲ್ಲಿ ಸಂದೇಶವನ್ನು ಕಳುಹಿಸುವುದರ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಈ ವಾರದ ಸಿನಿಮಾ ಎಕ್ಸ್ಪ್ರೆಸ್ ಅನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.

ಇದುವರೆಗೆ ಸಿನಿಮಾ ಎಕ್ಸ್ಪ್ರೆಸ್ ಚಿತ್ರಗೀತೆಗಳನ್ನಾಧರಿಸಿದ ಸಂಗೀತಮಯ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಸ್ತುತಿ ಕಶ್ಯಪ್ ಪುತ್ತೂರು, ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
2: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ. ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಕೆಳಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ತುಳು ಕಾರ್ಯಕ್ರಮ ಪದರಂಗಿತ, 6:30 ಅವಲೋಕನ, 6:50 ಹಲೋ ಕೃಷಿರಂಗ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಬೇಸಾಯ ಕ್ರಮಗಳು. ಭಾಗವಹಿಸುವವರು ಬೋರೇಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 7:45 ಚಿತ್ರಗೀತೆಗಳು, 8:00 ವಾರದ ಅತಿಥಿ ಹಿರಿಯ ರಂಗಕರ್ಮಿ ಮತ್ತು ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಅನ್ನು ಬೆಳ್ಳೆ ಅವರಿಂದ ಸಣ್ಣ ಕಥೆ ತೆರೆ. 9:15 ಸ್ಪಾಟ್ಲೈಟ್. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ. ಯಕ್ಷಸಿರಿ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ನಾಳೆಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ರಘುನಾಥ ಪೈ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ಚಿತ್ರಗೀತೆಗಳ ರಾಗರಂಜನಿ. 8:30 ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಸ್ ಕೋಟೇಶ್ವರ. 9:05 ಝೇಂಕಾರ. ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಯನ್ನು ಮೌನೇಶ್ ಕುಮಾರ್ ಛಾವಣಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ BS ಮಠ್ ಅವರ ವಯೊಲಿನ್

0: ಸದನದಲ್ಲಿ ರಾಗ್ ಭಟಿಯಾರ್. 10:30 ತುಳು ಕಾದಂಬರಿ ಓದು ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ ಸಾಲ ಸಮ್ಮನ ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನಗಂಟೆ ಇಮಾಮ್ ಸಾಹೇಬ್ ಅವರ ಕ್ಲಾರಿಯೋನೆಟ್ ವಾದನ. 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಸುಮಾ ಆರ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ ನಡೆಸಿಕೊಡುವವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಈ ಕುರಿತು ಮಾಹಿತಿ. 11:20 ಸ್ವರಮಾಧುರ್ಯ. ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳು. 11:30 ಅಮರ ಮಧುರ. ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯವಾಚನ. ಕೇಳುಗರೆಯು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ರುಮುರುಮು ಚಳಿಕ್ ಕಾಂಡೆ ಲಕ್ಕುನೆ ಪಂಡನೆ ಒಂಜಿ ಉದಾಸೀನದ ಸಂಗತಿ. ಕೊಡ್ಕ ಪಾಡೊಂದು ಜೆತ್ತಂಡ ಬುಲ್ಪುದ ಆ ಚಳಿಕ್ ಲಕ್ಕೆರೆ ಎರೆಗ್ ಮನಸ್ಸು ಬರ್ಪುಂಡು ಪನ್ಲೆಗೆ. ಬೆನ್ಪು ನಕ್ಲಿಗ್ ಶಾಲೆಗ್ ಪೋಪುನ ಜೋಕ್ಲಿಗ್ ಬೇಗ ಲಕ್ಕುನವು ಅನಿವಾರ್ಯ ಆಪುಂಡು.

ಮರಿಯಾಲ ಅರಿಯಾಲ ಬೊಕ್ಕ ಚಳಿಗಾಲನ್ ತೂಪುನಾಂಡ ಚಳಿಗಾಲಡ್ ಬರ್ಪುನಾತನಿದ್ರೆ ಬೇತೆಯೇಪಲ ಬರ್ಪುಜಿ ಚಳಿತ ಸಮಯೋಡು ಪುಲ್ಯಕಾಂಡೆ ಲಕ್ಕದ ಪಿದೈ ಬತ್ತಂಡ ಮೈಂದದನೇ ಕಾರ್ಬಾರ್ ನೆಲ ತೋಜಂದಿನಾತ್ ಎದುರು ಏರುಲ್ಲೆರು ಪಂದು ತೋಜನ್ನಾತ್ ಮೈಂದುಲ ಒರರ ಇಪ್ಪುಂಡು ಆ ಮೈಂದನ್ ಇಲ್ಲದುಲೈ ಕುಲೊಂದು ತೂನಗ ಕಬಿಮನಸಿತ್ತಿನಕ್ಲೆಗಾಂಡ ನಮನೆ ನಮನೆದ ಕಬಿತೆಲೆನ ಸಾಲು ಪುಟ್ಟುಂಡು ಐಕ್ಯ ತುಲೆ ಬೇತೆ ಬೇತೆ ಬಾಸೆಲೆಡ್ ಮಸ್ತ್ ಸಾಲಲು ಈ ಮೈಂದದ ಬಗ್ಗೆ ಟಿಪ್ಪುನೇ.

ಬೂರಿನ ಮೈಂದದ ಮಿತ್ ದೊಂಬು ಬುರಿಯರೇ ಸುರುವಾನಾಗ ಆ ಎಲ್ಲ ದೊಂಬುಗು ಮೈಂದ್ ಎಂಚ ತೋಜುಂಡು ಪನ್ಲೆಗೆ ಪುಲ್ಲು ಪಜಿರ್ದ ಮಿತ್ ಏರೋ ಮುತ್ತುದ ಮಾಲೆನ ದೀದು ಪೊಯ್ಲೆಕ ತೋಜುಂಡು. ಲತ್ತು ದೊಂಬುಗು ಮೈಂದದ ಪನಿಕ್ತ ಬಣ್ಣ ಓವು ಕೆಂಡ ಅವು ಅಜಬಿರುದ ಬಣ್ಣನು ನೆಗತ್ತದು ತೋಜಾವುಂಡು. ಪ್ರಕೃತಿ ನಮಕ್ ದಾದ ಕೊರ್ತುಂಡು ಪಂಡ ಮಾತೆ ಇನ್ಲ ಕೊರ್ತುಂಡು. ಆಂಡ ನಮ ಪ್ರಕೃತಿಗ ಪಿರದಾದ ಕೊರ್ಪ ಪಂದ ಕೇಂಡ ತಿಕ್ಕುನ ಉತ್ತರ ಬಿರೆಲ್ಲೆಕ್ಕದಾತ ಆತೆ. ಅಂಚಾದುಪ್ಪುನಗ ಪ್ರಕೃತಿಗ ನಮ್ಮ ದಾಲ ಕೊರ್ತಿಜಿಂಡಲ ಪ್ರಕೃತಿ ಕೊರ್ಪುನಂಚಿನ ವಿಸ್ಮಯನು ಹಾಳು ಮಲ್ಪೆರೆ ಬಲ್ಲಿಪನೊಂದು ಇನಿತ್ತ ಪದರಂಗಿತಗೂ ಮುಗಿತಲದ ಚಿಕ್ಕಿದೀಪೆ ಸೋಲ್ಮೇಲು ಶ್ರೋತೃಲೆ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸಮಕಕ್ಷಿಯೇಣ ಸಹ ವಾರ್ತಾಲಾಪಂ ವಿಧಾತುಂ ದ್ವಿದಿವಸೀಯ ಯಾತ್ರಾಯಾಂ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಕೇಂದ್ರೇಣ ಮಾದಕ ದ್ರವ್ಯಾಣಾಂ ನಿಯಮೇಷು ಸಂಶೋಧನಂ ಕೃತ್ವಾ ಅಧಿಕ ಮದ್ಯಯುಕ್ತಾನಾಂ ಔಷಧ ಸೂತ್ರೀಕರಣಾನಾಂ ವಿನಿಯಮನಂ ವಿಹಿತಂ. ಉತ್ತರಾಖಂಡ ರಾಜ್ಯ ಅತ್ಯಧಿಕ ವೃಷ್ಟಿಯೈ ಋತು ವಿಭಾಗೇನ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶ ಬೆಲ್ಜಿಯಂ ದೇಶೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತಿಸೃಣಾಂ ರಾಷ್ಟ್ರಾಣಾಂ ಯಾತ್ರಾಯಾಃ ಅಂತಿಮೇ ಚರಣೆ ಅದ್ಯ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್, ಯತ್ರ ನ್ಯೂಜಿಲೆಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ತಸ್ಯ ಭವ್ಯಂ ಔಪಚಾರಿಕಂಚ ಸ್ವಾಗತಂ ವಿಹಿತಂ. ಆಕ್ಲೆಂಡ್ ವಿಮಾನಸ್ಥಾನಕ್ಕೆ ರೆಡ್ ಕಾರ್ಪೆಟ್ ಇತ್ಯತ್ರ ಪ್ರಧಾನಮಂತ್ರಿಣಾ ಲಕ್ಸನ್ ವರ್ಯೇಣ ಶ್ರೀ ಮೋದಿನಃ ವ್ಯಕ್ತಿಗತ ರೂಪೇಣ ಸ್ವಾಗತಂ ವಿಹಿತಂ. ಪ್ರಧಾನಮಂತ್ರಿಣಂ ಮೋದಿನಂ ಟರ್ಮೇಕ್ ಇತ್ಯತ್ರ ಔಪಚಾರಿಕಂ ಸ್ವಾಗತಂ ಚ ಅದದಾತ್, ಯತ್ರ ಭಾರತಸ್ಯ ನ್ಯೂಜಿಲೆಂಡ್ ದೇಶಸ್ಯ ಚ ಸಶಸ್ತ್ರಸೇನಾಯಾಃ ಪ್ರತಿನಿಧಯಃ ಉಪಸ್ಥಿತಾಃ ಆಸನ್. ಶ್ರೀಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸ್ವಕೀಯೇನ ಸಮಕಕ್ಷೀಯೇಣ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ಸಮಗ್ರಸ್ಯ ದ್ವೈಪಾಕ್ಷಿಕ ಸಂಬಂಧಸ್ಯ ಸಮೀಕ್ಷಾಂ ಕರಿಷ್ಯತಃ, ಯಸ್ಮಿನ್ ವಿಗತದ್ವಯೋಃ ವರ್ಷಯೋಃ ವಿಶೇಷತಃ ವ್ಯಾಪಾರ ವಾಣಿಜ್ಯ ರಕ್ಷಾದಿ ಕ್ಷೇತ್ರೇಷು ಮಹತಿ ಪ್ರಗತಿಃ ಅಭವತ್. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ನ್ಯೂಜಿಲೆಂಡ್ ದೇಶಸ್ಯ ಯಾತ್ರಾ ಚತ್ವಾರಿಂಶತ್ ವರ್ಷೇಷು ಪ್ರಥಮಾ ಯಾತ್ರಾ ಭವಿಷ್ಯತಿ. ಶ್ರೀಮೋದಿ ಪ್ರಮುಖೇಭ್ಯಃ ಉದ್ಯಮೇಭ್ಯಃ ಕ್ರೀಡಕೇಭ್ಯಃ ಚ ಸಹ ಸಂವಾದಂ ಸಾಧಯಿಷ್ಯತಿ. ಭಾರತ ನ್ಯೂಜಿಲೆಂಡ್ ದೇಶಯೋಃ ಮಧ್ಯೆ ವಿದ್ಯಮಾನಸ್ಯ ಜನಾನಾಂ ಮಧ್ಯೆ ದೃಢಸಂಬಂಧಸ್ಯ ಪ್ರದರ್ಶನಪೂರ್ವಕಂ ಪ್ರಧಾನಮಂತ್ರಿ ಅಸ್ಯಾಂ ಯಾತ್ರಾಯಾಂ ಭಾರತೀಯ ಪ್ರವಾಸಿನಾಂ ವಿಶಾಲ

0: ಸಮುದಾಯಮಪಿ ಸಂಬೋಧಯಿಷ್ಯತಿ. ಇತಃ ಪ್ರಾಕ್ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಸ್ಟ್ರೇಲಿಯಾ ದೇಶಸ್ಯ ಐತಿಹಾಸಿಕಂ ಉಚ್ಚಸ್ತರೀಯಂ ರಾಜ್ಯ ಪರ್ಯಟನಂ ಆಧಿಕಾರಿಕ ರೂಪೇಣ ಸಮಾಪಿತಂ ಯೇನ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತ್ವಸ್ಯ ಕೃತೆ ಭವಿಷ್ಯ ಪ್ರತಿರೋಧಕಂ ಪ್ರಾರೂಪಂ ನಿರ್ಮಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ದೇಶಸ್ಯ ಸರ್ವಕಾರಾಯ ನಾಗರಿಕೇಭ್ಯಃ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣೇ ಆಂಥನಿ ಅಲ್ಬನೀಸ್ ವರ್ಯಾಯ ಚ ಸ್ವಸ್ಯ ಯಾತ್ರಾಯಾಃ ಸಮಾಪನ ಸಮಯೆ ಸ್ನೇಹಪೂರ್ಣ ಆತಿಥ್ಯಾಯ ಕಾರ್ತಜ್ಞಂ ಪ್ರಕಟಿತವಾನ್. ಆಸ್ಟ್ರೇಲಿಯಾ ಯಾತ್ರಾಯಾಃ ಸಮಾಪ್ತೇಃ ಅನಂತರಂ ಸಾಮಾಜಿಕ ಪಟಲೇ ಶ್ರೀಮೋದಿ ಅವದತ್ ಯತ್ ಅಸ್ಯಾಃ ಯಾತ್ರಾಯಾಃ ಪರಿಣಾಮೇನ ಭಾರತ ಆಸ್ಟ್ರೇಲಿಯಾ ಸಹಭಾಗಿತ್ವಂ ಇತೋಪಿ ಸುದೃಢಂ ಜಾತಂ ಅಪಿ ಚ ವಿವಿಧ ಕ್ಷೇತ್ರೇಷು ಸಹಕಾರಸ್ಯ ನೂತನಾನಿ ಮಾರ್ಗಾಣಿ ಉದ್ಘಾಟಿತಾನಿ. ಕೇಂದ್ರ ಸರ್ವಕಾರೇಣ ಅಧಿಕ ಮದ್ಯಸಾರಯುಕ್ತ ಔಷಧೀನಾಂ ನಿರ್ಮಾಣಸ್ಯ ವಿಕ್ರಯಣಸ್ಯ ಚ ನಿಯಂತ್ರಣಂ ವಿಧಾತುಂ ಪಂಚಚತ್ವಾರಿಂಶದಧಿಕ ಏಕೋನವಿಂಶತಿತಮಾಯಾಂ ಔಷಧ ನಿಯಮಾವಲ್ಯಾಂ ಪ್ರಮುಖಾಃ ಪರಿಷ್ಕಾರಾಃ ಕೃತಾಃ. ಕೇಂದ್ರೀಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯೇನ ಎಥಿಲ್ ಅಲ್ಕೋಹಲ್ ಯುಕ್ತ ಔಷಧ ಸ್ವರೂಪೇಭ್ಯಃ ಪೂರ್ವದತ್ತಾ ಅನುಜ್ಞಪ್ತಿ ಮುಕ್ತಿಃ ಅಧುನಾ ಸಮಾಪಿತಾ. ಮಂತ್ರಾಲಯಸ್ಯ ಅಧಿಸೂಚನಾನುಸಾರಂ 30 ಮಿಲಿಲೀಟರ್ ಇತ್ಯತಃ ಅಧಿಕಮಾತ್ರಾಯಾಂ ಸ್ಥಿತಾಃ ಸರ್ವಾಃ ಔಷಧಯಃ ಯಾಸು ಎಥಿಲ್ ಮದ್ಯಸಾರಸ್ಯ ಮಾತ್ರಾ 12% ಉತವಾ ತತೋಪ್ಯಧಿಕಂ ವರ್ತತೆ ತಾಃ ಇತಃ ಪರಂ ಅನುಸೂಚಿ ಕೆ ಇತ್ಯಸ್ಯಾಂತರ್ಗತಂ ಪ್ರಾಪ್ತಾಯಾಃ ಮುಕ್ತೇಃ ಬಹಿಃ ಭವಿಷ್ಯಂತಿ. ಎತಾದೃಶಾಣಾಂ ಔಷಧೀಯ ಉತ್ಪಾದನಾಂ ಕೃತೆ ಔಷಧಿ ಏವಂ ಸೌಂದರ್ಯ ಪ್ರಸಾಧನ ಅಧಿನಿಯಮಃ 40-21 ಇತ್ಯಸ್ಯಾಂತರ್ಗತಂ ವೈಧಾನಿಕ ಅನುಜ್ಞಪ್ತಿಃ ಪ್ರಾಪ್ತವ್ಯಾ ಭವಿಷ್ಯತಿ. ಅನೇನ ಸಂಶೋಧನೇನ ಮದ್ಯಯುಕ್ತ ಔಷಧೀನಾಂ ಪ್ರಚಲನೆ ನಿಯಾಮಕ ನಿರೀಕ್ಷಣಂ ಪ್ರಗಾಢಂ ಭವಿಷ್ಯತಿ. ಸಹೈವ ಏತಾಸಾಂ ಔಷಧೀನಾಂ ವಿತರಣಂ ಕೇವಲಂ ನಿಯಂತ್ರಿತ ಭೇಷಜ ಆಪೂರ್ತಿ ಶೃಂಖಲಾಯಾಃ ಮಾಧ್ಯಮೇನ ಏವ ಸುನಿಶ್ಚಿತಂ ಭವಿಷ್ಯತಿ. ಗೋವಾ ಸರ್ವಕಾರೇಣ ದೇಶೆ ಪ್ರಸ್ತಾವಿತಾಯ ಏಕಃ ದೇಶಃ ಏಕಂ ನಿರ್ವಾಚನಂ ಇತ್ಯಸ್ಮೈ ಅಭಿಯಾನಾಯ ಸ್ವಕೀಯಂ ಪೂರ್ಣಂ ಸಮರ್ಥನಂ ಪ್ರದತ್ತಂ. ಎತತ್ ಸಮರ್ಥನಂ ಗೋವಾರಾಜ್ಯೆ ವಿಚಾರ ವಿಮರ್ಶಾರ್ಥಂ ಸಮಾಗತಾಯಾಃ ಸಂಯುಕ್ತ ಸಂಸದೀಯ ಸಮಿತ್ಯಾಃ ಸಮ್ಮುಖಂ ಉಪಸ್ಥಾಪಿತಂ. ರಾಜ್ಯಸ್ಯ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ ಸಾವಂತಃ ಅಸ್ಮಿನ್ ವಿಷಯೆ ಪ್ರಾವೋಚತ್ ಯತ್ ದೇಶೇ ಏಕದೈವ ಸರ್ವತ್ರ ನಿರ್ವಾಚನೇನ ವಾರಂ ವಾರಂ ಜಾಯಮಾನಾನಾಂ ನಿರ್ವಾಚನ ಸಂಬದ್ಧ ಪ್ರಕ್ರಿಯಾಣಾಂ ಸ್ಥಾನೆ ಸರ್ವಕಾರಾಃ ವಿಕಾಸಾತ್ಮಕ ಕಾರ್ಯೇಷು ಅಧಿಕಂ ಧ್ಯಾನಂ ಕೇಂದ್ರಯಿತುಂ ಶಕ್ಷ್ಯಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ್ ಮಂತ್ರಿ ಹರದೀಪ್ ಸಿಂಗ್ ಪುರಿ ಅವದತ್ ಯತ್ ಸರ್ವಕಾರಃ ದೇಶೆ E85 ಇತ್ಯಂಧನಂ ಪ್ರವರ್ತಯಿತುಂ ಯೋಜನಾಂ ನಿರ್ಮಾತಿ. ಸಾಮಾನ್ಯ E20 ಪೆಟ್ರೋಲ್ ಇಂಧನಾತ್ ಪ್ರತಿ ಲೀಟರ್ ಮಿತಾತ್ಮಕಃ ಪ್ರಾಯಃ 20 ರೂಪ್ಯಕಾಣಿ ಯಾವತ್ ಅಲ್ಪಾರ್ಘಯುತಃ ಭವಿಷ್ಯತಿ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಅಸ್ಯ E85 ಇತೀಂಧನಸ್ಯ ಉಪಯೋಗಃ ಕೇವಲಂ ತಾದೃಶೇಷು ವಿಶಿಷ್ಟ ವಾಹನೇಷ್ವೇವ ಭವಿಷ್ಯತಿ ಯಾನಿ ಮುಖ್ಯರೂಪೇಣ ಅಸ್ಯ ಇಂಧನಸ್ಯ ಕೃತೆ ಏವ ವಿನಿರ್ಮಿತಾನಿ ಸಂತಿ. ಏಕಯಾ ನಿಜವಾರ್ತಾವಾಹಿನ್ಯಾ ಸಹ ಸಂವಾದೆ ಪೆಟ್ರೋಲಿಯಂ ಮಂತ್ರಿಣಾ ಪ್ರತಿಪಾದಿತಂ ಯತ್ ಸರ್ವಕಾರಸ್ಯ ಅಸ್ಯ ಪ್ರಸ್ತಾವಿತ ಪ್ರಯಾಸಸ್ಯ ಮುಖ್ಯೋದ್ದೇಶ್ಯಂ ಉಪಭೋಕ್ತೃಭ್ಯಃ ಆರ್ಥಿಕ ಸಹಾಯತಾ ಪ್ರದಾನಂ ಸಹೈವ ದೇಶೆ ಸರ್ವಕಾರಸ್ಯ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಃ ತೀವ್ರಗತ್ಯಾ ಅಗ್ರೆ ವರ್ಧೇತ ಇತಿ ವರ್ತತೆ.
1: ಸಂಸದೀಯ ಕಾರ್ಯ ರಾಜ್ಯ ಮಂತ್ರಿ ಅರ್ಜುನ ರಾಮ ಮೇಘವಾಲ ಸಹೈವ ಡಾಕ್ಟರ್ ಎಲ್ ಮುರುಗುನಃ ಇತ್ಯೇತೌ ಅದ್ಯ ಸಂಸದ ಭವನ ಪರಿಸರೆ ಆಗಾಮಿನಃ ವರ್ಷಾಕಾಲೀನ ಸತ್ರಸ್ಯ ಸಜ್ಜತಾಯಾಃ ವಿಸ್ತೃತ ಸಮೀಕ್ಷಾಂ ಕೃತವಂತೌ. ಸಂಸದಃ ಇದಂ ಮಹತ್ವಪೂರ್ಣಂ ಸತ್ರಮಸ್ಮಿನ್ನೇವ ಮಾಸೆ 20 ದಿನಾಂಕಾದಾರಭ್ಯ ಆಗಸ್ಟ್ ಮಾಸಸ್ಯ 13 ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಸಾಮಾಜಿಕ ಸಂಜಾಲೀಯ ತಂತ್ರಾಂಶೇ ಸೂಚಯನ್ ಶ್ರೀ ಮೇಘವಾಲ ಅವದತ್ ಯತ್ ಅಸ್ಮಿನ್ನವಸರೆ ಆಗಾಮಿ ಸತ್ರೇ

ಪ್ರಸ್ತುತೀಕರಣಾಯ ನಿರ್ಧಾರಿತಾನಾಂ ಪ್ರಮುಖಾಣಾಂ ವೈಧಾನಿಕ ಕಾರ್ಯಾಣಾಂ ಸೂಕ್ಷ್ಮ ಸಮೀಕ್ಷಾ ವಿಹಿತಾ. ಸಹೈವ ಸತ್ರಸ್ಯ ಸುಚಾರು ಸಂಚಾಲನಾಯ ಸಂಬಂಧಿತೇಭ್ಯಃ ಅಧಿಕಾರಿಭ್ಯಃ ಆವಶ್ಯಕಾಃ ದಿಶಾನಿರ್ದೇಶಾಃ ಅಪಿ ಪ್ರದಿಷ್ಟಾಃ. ವಾಣಿಜ್ಯೋದ್ಯೋಗ ಮಂತ್ರಿಣಾ ಪಿಯೂಷ ಗೋಯಲೇನ ಅದ್ಯ ನವದಿಲ್ಲ್ಯಾಂ ರಾಷ್ಟ್ರಿಯೋತ್ಪಾದಕತಾ ಪರಿಷದಃ ಉದ್ಯೋಗ ಪ್ರೋತ್ಸಾಹನ ವಿಭಾಗಸ್ಯ ಆಂತರಿಕ ವ್ಯಾಪಾರ ವಿಭಾಗಸ್ಯ ವಾಣಿಜ್ಯ ವಿಭಾಗಸ್ಯ ಚ ಅಧಿಕಾರಿಭಿಃ ಸಹ ಸಮೀಕ್ಷಾ ಸಭಾಯಾಃ ಅಧ್ಯಕ್ಷತಾ ಕೃತಾ. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಶ್ರೀಗೋಯಲಃ ಅವದತ್ ಯತ್ ಅಂತರವಿಭಾಗೀಯ ಸಹಯೋಗಸ್ಯ ಪರಿಷ್ಕಾರೇ ಸಂಸ್ಥಾಗತ ಕ್ಷಮತಾನಾಂ ಸುದೃಢೀಕರಣೇ ಉತ್ಪಾದಕ ಸೇವಾ ವಿತರಣಸ್ಯ ಚ ವರ್ಧನಾಯ ಸರ್ವೋತ್ತಮ ಪದ್ಧತೀನಾಂ ಸ್ವೀಕರಣೇ ಚ ಚರ್ಚಾ ಕೇಂದ್ರಿತಾ ಆಸೀತ್. ಮಂತ್ರಿಣಾ ಅಧಿಕ ಏಕೀಕೃತಸ್ಯ ದಕ್ಷ್ಯ ಭವಿಷ್ಯಸ್ಯ ಕೃತೆ ಸಜ್ಜತಾಯಾಃ ಪ್ರಶಾಸನಿಕ ಸಂರಚನಾಯಾಃ ನಿರ್ಮಾಣಸ್ಯ ಲಕ್ಷ್ಯಯುತಾನಾಂ ಉಪಕ್ರಮಾಣಾಮಪಿ ಸಮೀಕ್ಷಾ ಕೃತಾ. ಭಾರತರ್ತು ವಿಭಾಗೇನ ಅದ್ಯ ಉತ್ತರಾಖಂಡೆ ಪೃಥಕ್ ಪೃಥಕ್ ಸ್ಥಾನೇಷು ಅತಿತಃ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ಕೃತಮಸ್ತಿ. ಆಗಾಮಿ ದಿನದ್ವಯೋಃ ಹರಿಯಾಣಾಯಾಂ ಹಿಮಾಚಲ ಪ್ರದೇಶೆ ಉತ್ತರ ಪ್ರದೇಶೆ ಬಿಹಾರೆ ಪಶ್ಚಿಮಬಂಗಸ್ಯ ಉಪಹಿಮಾಲಯೀಯ ಕ್ಷೇತ್ರೇಷು ಸಿಕ್ಕಿಮೆ ಈಶಾನ್ಯ ಭಾರತೆ ದೇಶಸ್ಯ ಉತ್ತರ ಭಾಗೇಷು ಚ ಪ್ರಚಂಡತಃ ಅತಿವೃಷ್ಟಿಃ ಭವಿತುಮರ್ಹತಿ ಇತಿ ವಿಭಾಗೇನ ಉಕ್ತಂ. ಆಕಾಶವಾಣ್ಯಾ ಸಹ ವಾರ್ತಾಲಾಪಂ ಕುರುವನ್ IMD ಇತ್ಯಸ್ಯ ವೈಜ್ಞಾನಿಕಃ ಡಾಕ್ಟರ್ ಶಶಿಕಾಂತಃ ಅವದತ್ ಯತ್ ಅದ್ಯ ಶ್ವಃ ಚ ದಿಲ್ಲಿ NCR ಕ್ಷೇತ್ರಸ್ಯ ಕೃತೆ ಕಾಪಿ ಪೂರ್ವಸೂಚನಾ ನಾಸ್ತಿ. ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅಮೆರಿಕಾ ದೇಶಸ್ಯ ಬೋಸ್ಟನ್ ನಗರೆ ಪ್ರಥಮಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಫ್ರಾನ್ಸ್ ದೇಶೇನ ಮೊರೊಕ್ಕೋ ದೇಶಃ 2-0 ಇತ್ಯಂಕೈಃ ಪರಾಜಿತ್ಯ ಉಪಾಂತ್ಯ ಚಕ್ರೀಯ ಕ್ರೀಡಾಯಾಂ ಪ್ರವಿಷ್ಟಂ. ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶಃ ಬೆಲ್ಜಿಯಂ ದೇಶಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ. ಓದುತ್ತಿರುವವರು ಅಭಯ ದಾಮ್ಲೆ. ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ, ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ. ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು, ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15 ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು. ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ. ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು, 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ. ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ಧ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ, ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ. ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು, ಪೊಲೀಸ್ ಇಲಾಖೆ, ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿ

ಗೊಳ್ಳುವುದು ಮತ್ತು ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ. ಈ ರಾಷ್ಟ್ರೀಯ ಉಪಕ್ರಮ ವಿಶೇಷವಾಗಿ

0: ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ. ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡುಗನ್ನು ಬೇರು ಸಹಿತ ತೊಡೆದುಹಾಕಲು ಎಲ್ಲರ ಸಾಮೂಹಿಕ ಪ್ರಯತ್ನಗಳನ್ನು ಇದು ಪ್ರೋತ್ಸಾಹಿಸುತ್ತದೆ. ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಪ್ರತಿಜ್ಞಾವಿಧಿಯು ಮಾದಕ ವ್ಯಸನದ ತೊಂದರೆಗೆ ಸಿಲುಕಿದವರನ್ನು ತಲುಪಲು ಮತ್ತು ಅವರಿಗೆ ಸೂಕ್ತ ನೆರವು ನೀಡಲು ಜನರನ್ನು ಪ್ರೇರೇಪಿಸುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ನಿರ್ಮಾಣಕ್ಕೆ ಯುವಜನರನ್ನು ಸಬಲೀಕರಣಗೊಳಿಸುವುದು ಈ ಪ್ರತಿಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಬಳಲುತ್ತಿರುವವರು ಆ ಸಮಸ್ಯೆಯಿಂದ ಹೊರಬರಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಇಡೀ ಸಮಾಜ ಸಹಾನುಭೂತಿಯಿಂದ ಮುಂದೆ ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 1446 ಅನ್ನು ಜಾರಿಗೆ ತಂದಿದ್ದು ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ.
1: ಆಕಾಶವಾಣಿ ಮಂಗಳೂರು ಕೇಳುಗರೆ ಗಮನಿಸಿ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611, ನಮ್ಮ STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ 9494926560000 ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.

ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30 ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ.

0: ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ದ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೊರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ

ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ

0: ಡಾಕ್ಟರ್ ನೂರ್ ಸಮದ್ ಅವರೇ, ಆಕಾಶವಾಣಿಗೆ ಮತ್ತೆ ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
0: ಹಾಗೆಯೇ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-4-77. ಇನ್ನೊಮ್ಮೆ ಕೇಳಿ, 2237-4-77, 2237-4-88, 2237-4-88, 2237-4-99, 2237-4-99. ಎಷ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತು ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನು ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟ್ರೇ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ ಕೇಳಿ ದಯವಿಟ್ಟು.
1: ಆಯಿತು. ಎಲ್ಲ ಸಮಸ್ತ ರಾಜ್ಯದ ರೈತ ಬಾಂಧವರೇ ಹಾಗೂ ಕೇಳುಗರಿಗೆ ಹಲೋ ಕೃಷಿ ರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮಂದಟ್ಟು ಮಾಡ್ಕೋಬೇಕು. ಮತ್ತೊಮ್ಮೆ ತಾವು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ, GKVK ಇಲ್ಲಿಂದ ಆಗಮಿಸಿದರೆ. ಡಾಕ್ಟರ್ ಬಿ ಬೋರಯ್ಯ ಅವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದಿಂದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
2: ಎಲ್ಲ ನಮಸ್ತೆ.
1: ಬೋರಯ್ಯವನವರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ
2: ಆಗ್ತದೆ
1: ಆಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
2: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ, ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
1: ವಾಡಿಕೆ ಮಳೆ
2: ತುಂಬ ಶೇಕಡಾ 30% ಕೊರತೆಯನ್ನ ನಾವು ಈ ಪ್ರದೇಶದಲ್ಲಿ
1: ಕಾಣ್ತಾ ಇದೆ.
2: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು
1: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೇ ಇದ್ದಾಗ ನೀರಿನ ನಿರ್ವಹಣೆ ಭಾಳ ಮುಖ್ಯ.
2: ಹೌದು.
1: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಬೇಕು ಅಂತಂದರೆ ಪರ್ಯಾಯ ಕ್ರಮಗಳು ಏನೇನಿದೆ, ಅವರಿಗೆ ಅಷ್ಟು ಮಾಹಿತಿ ನೀಡ್ತೀರಾ?
2: ಇದರಲ್ಲಿ ಏನಂತಂದೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು, ಅದು ನೀರಿನ ಸಂರಕ್ಷಣೆಯನ್ನು ಭಾಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
1: ಮಣ್ಣಿನಲ್ಲಿ
2: ತೇವಾಂಶ ಹಿಡಿದಿಟ್ಕೊಳ್ಳೋಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ.
1: ಏನೇನಿದೆ ಅಂತ
2: ಇದರಲ್ಲಿ ಬಂದುಬಿಟ್ಟು ನಾವೇನು ಕೃಷಿ ತ್ಯಾಜ್ಯಗಳೇನೇನಿದ್ದಾವೆ, ಆ ತ್ಯಾಜ್ಯಗಳನ್ನು ಅಥವಾ ಎಲೆಗಳನ್ನು ಅಥವಾ

0: ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದ್ದಾವೆ ಅಂಥವುಗಳನ್ನು ನಾವು ನಮ್ಮ ಭೂಮಿಗೆ ಸೇರಿಸೋಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದರೆ ಆ ಮಣ್ಣು, ಮಣ್ಣಿನ ತಕ್ಕಂತೆ ಈಗ ಕೆಂಪು ಮಣ್ಣು ಮತ್ತು ಆಮೇಲೆ ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ, ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತಂದೇಳಿ ಎರಡು ಭಾಗ ಮಾಡ್ತಾ
1: ಇದ್ದೀವಿ.
0: ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡೋಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
1: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
0: ಹೌದೌದು.
1: ಸೊ ಇದರಲ್ಲಿ ಏನಾದ್ರು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ ಏನಾದರೂ ರೈತರು ಪಾಲಿಸುವಂಥವು?
0: ಅಂದರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ ಒಂದು ಇಂಗು ಗುಂಡಿಗಳು ಅಂತ ಹೇಳಿದೆ ನಾನು, ಹೊದಿಕೆಗಳನ್ನು ಹಾಕೋಂಥದ್ದು. ಆ ಹೊದಿಕೆಗಳಲ್ಲಿ ಜೀವಂತ ಹೊದಿಕೆ ಅಂದರೆ ಜೀವಂತ ಹೊದಿಕೆ ಅಂತ ನಾನು ಹೇಳ್ದಾಗಲೇ ಹೇಳಿದೆ, ಹುಲ್ಲು ಎಲೆ ಇಂಥವುಗಳನ್ನು ಹಾಕೋಂಥದ್ದು.
1: ಓಕೆ.
0: ಅದು ಇದರ ಜೊತೆಗೆ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳ ಎಲೆ ಬೆಳೆಗಳನ್ನು ನಾವು ಭೂಮಿಗೆ ಸೇರಿಸೋಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್, ಅವುಗಳನ್ನು ಸಹ ನಾವು ಉಪಯೋಗಿಸೋಣ. ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಹೊದಿಕೆಗಳನ್ನು ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ.
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು.
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನು ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು, ಡಯಂಚ ಮತ್ತೆ ಆಮೇಲೆ ಹುರುಳಿ, ಅಲಸಂದೆ, ಆ ಬೆಳೆಗಳು ಸಿಗ್ತಾ ಇದಾವೆ. ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳಲ್ಲಿ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು.
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಏನು ಕಡಿಮೆ ನೀರನ್ನ ಬಯಸ್ತವೆ.
0: ಹೌದು.
1: ಅಂತ ಬೆಳೆಗಳನ್ನ ಏನಾದ್ರು ಹೇಳ್ಬೇಕಂದ್ರೆ ಯಾವ್ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ಕೊಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಮಳೆ ನಾವು ಜುಲೈ 10 ತಾರೀಕುವರೆಗೂ ಬಂದಿದ್ದೀವಿ. ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನು ನಾವು ಬೆಳೆ ಬಿತ್ತನೆ ಇದನ್ನು ಕಳ್ಕೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನು ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
1: ಯಾವುದು ಬರ?
0: ಅದರಲ್ಲಿ ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತು ಆಮೇಲೆ ಅವರೆ ಇವುಗಳನ್ನು ಸಹ ನಾವು ಬೆಳೆದ್ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನು ಅವರು ಬೆಳಿಬಹುದು.
1: ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ ರಾಗಿಯ ಕೆಲವೊಂದು ತಳಿಗಳು ಏನಾದ್ರೂ ರೈತರಿಗೆ ನೀಡುವಂತ ತಳಿಗಳ ಹೆಸರು ಹೇಳೋಕ್ಕಾಗತ್ತಾ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML 322 ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳ ಶಕ್ತಿ ಇರುತ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನು ಸಹ ಬರ ಶಕ್ತಿ ಇರುವ ತಳಿಗಳೇ.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ.
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರು ತಾಲೂಕು.
1: ಸವನೂರು ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್.
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್.
1: ರಮೇಶ್ ಅವ್ರ ಪ್ರಶ್ನೆ ಕೇಳಿ, ನೇರ ಪ್ರಶ್ನೆ ಕೇಳಿ.
2: ಇದು ನಾವು ಈಗ ಇದು ಹೆಂಗಿ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾವಿ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತೆ ಆಮೇಲೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮಗೆ ಇದು ಕೊಡ್ತಾರೆ, ಏನು ಮಾಹಿತಿಯನ್ನ ಅವಾಗವಾಗ ನಿಮಗೆ ಒದಗಿಸ್ತಾ ಇದ್ದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲಿ ಏನಂತಂದ್ರೆ ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆ ಏನು ಬೆಳಬೇಕು, ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.

0: ಸೋಯಾಬೀನ್ ಹಾಕಿದೆ ಸರ್ ನಾವೀಗ, ಸೋಯಾಬೀನು.
1: ಸೋಯಾಬೀನ್, ಹಾಂ ಸರಿ.
2: ಹೇಳಿ ಹೇಳಿ ಹೇಳಿ.
0: 3 ಎಕರೆ ಸೋಯಾಬೀನ್ ಹಾಕಿದೀವಿ ಸರ್, ಈಗ ಹೆಂಗೆ ಸರ್ ಅದು ತಗೋಬೋದಾ ಹೆಂಗೆ?
2: ಅಲ್ಲ ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದಿರಾ?
1: ಯಾವ ಸ್ಥಿತಿ?
0: ಬಿತ್ತನೆ ಮಾಡಿದೀವಿ ಸರ್.
2: ಎಷ್ಟು ದಿವಸ ಆಗಿದೆ ಬಿತ್ತನೆ ಮಾಡಿ?
0: 1 ತಿಂಗಳು ಆಯ್ತು ಸರ್ ಈಗ.
2: ಹಾಂ, ಈಗ ನೀವೇನಂತ ಹೇಳಿದ್ರೆ ಅಂತರ ಬೇಸಾಯ ಮಾಡಿದಿರಾ, ಇಂಟರ್ ಕಲ್ಟಿವೇಷನ್?
0: ಇಲ್ಲ ಸರ್, ಅಂದ್ರೆ ಇದು ಸರ್ ಅದು ಮೇಡ್ ಸರ್, ಮೇಡ್.
2: ಹಾಂ ಹಾಂ, ಓಕೆ. ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನೂ ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
0: ಮಳೆ ಹೋಗಿ ಈಗ ಆಗೈತೆ ಸರ್, ಮೊನ್ನೆ ಹಂಗೆ ಸಣ್ಣಗೆ ಸ್ವಲ್ಪ ಸ್ವಲ್ಪ.
2: ಓಕೆ ಓಕೆ. ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ ಬೇಸಾಯ ಮಾಡಿದ್ರೆ ಈ ನಿಮ್ಗೆ ಹೂವು ಬಿಡುವಂತ ಹಂತದಲ್ಲಿರುತ್ತೆ ಈಗ ಆ ಬೆಳೆ.
0: ಹೌದಾ ಸರ್?
2: ಹಾಂ,
0: ಹಂಗಾದ್ರೆ ಅಂತರ ಬೇಸಾಯ ಮಾಡೋದು ಸರ್.
2: ಅಂತರ ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಏನಾದ್ರೂ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ ಆವಿಯಾಗದು ಭೂಮಿಯಿಂದ ತೇವಾಂಶ ಆವಿಯಾಗೋದನ್ನ ತಡೆಯುತ್ತದು. ಅದು ಒಂದು ಸೂಕ್ತವಾದ ಪದ್ಧತಿ.
1: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರೆದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆಯೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಮಳೆ ಆಗಬೇಕು, ಅದು ಏನೇ ಬೇಡಿಕೆ ಇದ್ರೂ ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದರೆ ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
2: ಈಗ ಒಳ್ಳೆ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಪ್ರಪಂಚ ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು, ಮತ್ತು ತೊಟ್ಟಿ ಏನೋ ಕೊಟ್ಟಿಗೆ ಗೊಬ್ಬರನ, ಮತ್ತು ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ಇವುಗಳೆಲ್ಲವನ್ನು ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬೋದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತು ಪಂಚಗವ್ಯ ಮಾಡೋದು, ಮತ್ತು ಆಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದ್ದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಬಿಟ್ಟು, ನಾವೇನು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀವಲ್ಲ ಅದರಾಗ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು.
1: ಎರೆಜಲವನ್ನು ನೀವು
2: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
1: ಯಾವ ರೀತಿ ಬಳಸ್ತಾರೆ ರೈತರು? ಇದು
2: ಅದನ್ನ ಸ್ಪ್ರೇ ಮಾಡೋದಕ್ಕೆ,
1: ಅಂದ್ರೆ ಸಿಂಪಡಣೆ
2: ಮಾಡೋದಕ್ಕೆ ಬಳಕೆ,
1: ಬೆಳೆಗಳ ಮೇಲೆ ನೇರವಾಗಿ
2: ಸಿಂಪಡಣೆ ಮಾಡಬಹುದು. ಅಂದ್ರೆ ಏನು, ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳಲ್ಲಿ ಸಿಗ್ತಾ ಇದಾವಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
1: ರಸಾವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ ಅದಕ್ಕೆ ಇದು ಬಳಸಬಹುದು.
2: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತನ ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
1: ಸರಿ ಸರಿ,
2: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
1: ಮತ್ತೆ ಇದನ್ನು ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ
3: ಹಲೋ ಹಲೋ,
1: ನಮಸ್ಕಾರ ರೀ.
3: ಹಲೋ
2: ಹೇಳ್ರಿ.
1: ನಮಸ್ಕಾರ,
3: ರಾಯಬಾಗ್ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
1: ಭೀಮರಾವ್ ಅವರೇ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ.
3: ಈಗ ನಮಗ್ ಸ್ವಲ್ಪ ಮಳೆ ಆಗಿದೆ, ತುಂತುರು ಮಳೆ ರೀ, ಈಗ ಮುಸುಕಿನ ಜೋಳ ಹಾಕ್ಬೋದನ್ರಿ?
1: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
2: ಈಗ ತೇವಾಂಶ ಎಷ್ಟ್ ದಿವಸ ಐತ್ರಿ ಈಗ? ಅಂದ್ರೆ ನೀವ್ ಮೊದ್ಲೆಲ್ಲ ಮಳೆ ಬಂದಿರಲಿಲ್ಲ ಅಂದ್ರೆ
3: ತೇವಾಂಶ ಸಾಕಷ್ಟು ಐತ್ರಿ ಈಗ?
2: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನ್ ತೊಂದರೆ ಇಲ್ಲ.
1: ತಾವ್ ಹೇಳ್ತಾ ಇದ್ರಿ ಈಗ ಎರೆ ಜಲ ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿ ತಾವು.

0: ದಯಮಾಡಿ ಯಾವ ಜೈವಿಕ ಗೊಬ್ಬರ.
1: ಈಗ ನಾನು ಜೈವಿಕ ಗೊಬ್ಬರಗಳಲ್ಲಿ ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
0: ಸೂಕ್ಷ್ಮ
1: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು
0: ಹೌದು,
1: ಮತ್ತೆ ಏನು ಮಣ್ಣಲ್ಲಿ ಈಗ ಏನು ಪೋಷಕಾಂಶಗಳಿದಾವಲ್ಲ ಆ ಪೋಷಕಾಂಶಗಳನ್ನ ಅದು ಏನಂದ್ರೆ ಅವು ಸಿಗದಿಲ್ಲ ಗಿಡಗಳಿಗೆ, ಸಿಗದಿಲ್ಲ
0: ಅಲಭ್ಯ ರೂಪದಲ್ಲಿದೆ,
1: ಅಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ
0: ಇದಾವೆ.
1: ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕನ ಸ್ಥಿರೀಕರಿಸುವ ರೈಜೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಜೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಮ್ ನಾವು ಉಪಯೋಗಿಸಬೇಕಾಗುತ್ತೆ. ಮತ್ತೆ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು, ಅದರಲ್ಲಿ ಫಾಸ್ಫರಸ್ ಅಂದ್ರೆ ರಂಜಕ ಕರಿಸುವ ಜೀವಾಣು, ಮತ್ತೆ ಪೊಟ್ಯಾಶ್ ಅದನ್ನ ಮೊಬಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತ ಮಾಡುವ KSB ಅಂತೇಳಿ, ಪೊಟ್ಯಾಸಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, KVKಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವ್ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂತವು. ಮತ್ತೆ ಆಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮ ಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಇದಕ್ಕೆ ಖರ್ಚು ಮಾಡಬೇಕಾ ಅವಶ್ಯಕತೆ ಇರುವುದಿಲ್ಲ.
0: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
0: ಹಾ ನಮಸ್ಕಾರ ಹೇಳಿ.
1: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
0: ಹೇಳಿ ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
0: ಇಲ್ಲ ಇಲ್ಲ ಇಲ್ಲ, ಯಾರಾದ್ರೂ ಕಟ್ಬಹುದು ಬೆಳೆ ಸಾಲ. ಅದಕ್ಕೆ ಸಾಲ ಇದ್ರೂ ಸಹ ತಾವು ಬೆಳೆ ವಿಮೆ ಕಟ್ಟಬಹುದು, ಅದು ನಿಮ್ಮ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ.
2: ಹೌದಾ ಸರ್?
0: ಹೌದು.
2: ಓಕೆ ಓಕೆ ಓಕೆ.
0: ಬೊರೆಯವರು ಮತ್ತೊಂದು ಕರೆ ಬರ್ತಾರೆ. ಹಲೋ ಹಲೋ,
3: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
0: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
3: ಅದೇ ಸರ್, ಈಗ ಮುಚ್ಚಿಗೆಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ, ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
1: ಹೌದ್ರಿ,
0: ಅದಕ್ಕೆ ಸಲಹೆ ನೀಡ್ತಾರೆ ಕೇಳಿ.
1: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ, ಪರಿಸರ ಬಗ್ಗೆ ಕಾಳಜಿ ಇರ ಅಂತ ಅವರು.
3: ಹೌದ್ ಸರ್.
1: ಮತ್ತೆ ಏನು ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವಂತ ಕಳೀತಾ ಇದೀವಿ, ಅಂದ್ರೆ ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸ್ಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ
3: ಅಂದ್ರೆ
1: ಕಡಿಮೆ ಪ್ರಮಾಣದಲ್ಲಿ ಒಂದು, ಇದರಲ್ಲಿ ಎರಡು ತರ ಮೂರು ತರ ಇದಾವೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂಥದ್ದು, ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನು ಹೇಳಿದ್ರಿ, ಅಡಕೆ ಸಿಪ್ಪೆ ಅಂಥವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆ ಅಂತೇಳಿ ಉಪಯೋಗಿಸ್ದಾಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ನು ಮತ್ತೆ ನೈಟ್ರೋಜನ್ ಕಂಟೆಂಟ್ ಅಂದ್ರೆ CN ರೇಷಿಯೋ ಅಂತ ನಾವು ಕರಿತಾ ಇದೀವಿ. ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆಗೆ ತಕ್ಕಂತೆ ನೀವು ನೋಡ್ಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
0: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
0: ನಮಸ್ಕಾರ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.

0: ಹೇಳಿ ವಿಪಕ್ಷ.
1: ಚಟ್ನಳ್ಳಿ. ಚಟ್ನಳ್ಳಿ ಸರ್
0: ಹೇಳಿ ಹೇಳಿ.
2: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ದೂರ ಇದ್ದು ಮಾತಾಡಿ, ನೀವು ಅಲ್ಲಿ ಪ್ರತಿಧ್ವನಿಸ್ತಾ ಇದೆ ನಿಮ್ಮ ಧ್ವನಿ. ನೀವು ಕೇಳ್ತಾ ಇರೋದು
1: ಏನು? ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದು ಈ ಟೈಮ್ನಲ್ಲಿ ಅಂತ.
2: ಉದ್ದು ಅಥವಾ ಹೆಸರು
0: ಅಂದ್ರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು, ಪೂರ್ವ ಮುಂಗಾರು ಆ ಹಂತದಲ್ಲಿ, ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ ನಮಗೆ, ಜುಲೈ ಆಗಸ್ಟ್ ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನು ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ. ಏನು ಹೇಳಿ?
1: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ
3: ಮಾತಾಡಿ, ರೇಡಿಯೋ ಸೆಟ್ ದೂರ ಇಡಿ.
1: ಆಯ್ತು ಸರ್,
3: ಮಾತಾಡಿ, ಕೇಳಿ ಪ್ರಶ್ನೆ.
1: ದೂರ ಇಡಿದ್ರಿ ಸರ್.
0: ಹೇಳಿ
3: ಅವು ಯಾವ ತಿಂಗಳಲ್ಲಿ
1: ಅಂದ್ರೆ ನಾವು ಬಿತ್ತಿದ್ರೆ ಉತ್ತಮ.
0: ಈಗ ಉತ್ತಮವಾದ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಮುಂಗಾರು, ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
1: ನಾವು ಸರ್ ಈಗ ಹೆಚ್ಚು ಕಡಿಮೆ ಆಗಸ್ಟ್ 20 ಮೇಲೆ ಬಿತ್ತದು ಅಂತ
0: ಅಲ್ಲ, ಅಂದ್ರೆ ಈಗ ಉತ್ತಮವಾಗಿ ಅಂತಂದು ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡೋ ಅಂತದ್ದು. ಮತ್ತಾಮೇಲೆ ಪೂರ್ವ ಮುಂಗಾರು ಆದ್ಮೇಲೆ, ಅಂದ್ರೆ ಅದಾದ್ಮೇಲೆ ನೀವು ಹೇಳ್ದಂಗೆ ಆಗಸ್ಟ್ 20-25 ತಾರೀಕು ಮೇಲ್ಪಟ್ಟು ಅವುಗಳನ್ನು ಸಹ ನೀವು ಬಿತ್ತನೆ ಮಾಡಬಹುದು.
1: ಒಂದು ನಿಮ್ ಕಂಡೀಷನ್ ಬಿತ್ತಿರೆ ಬರ್ಬೋದಾ, ಉತ್ತಮ ಬೆಳೆ ಬರ್ಬೋದಾ ಅಂತ
0: ಅಂದ್ರೆ ಅದಕ್ಕೆ ತಕ್ಕಂತೆ ಕೆಲವೊಂದು ಕೆಲವು ರೋಗ ರುಜಿನಗಳು, ಯಾಕಂತ ಹೇಳಿದ್ರೆ ಈಗ ಈಗ ಮಳೆ ನೋಡ್ತಾ ಇದೀವಲ್ವಾ, ಆ ಮಳೆಗೆ ತಕ್ಕಂತೆ ಜಾಸ್ತಿ ಮಳೆ ಆದ್ರೆ ಕೆಲವೊಂದು ರೋಗ ರುಜಿನಗಳು ಬರೋಂತ ಸಂದರ್ಭ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಧನದ ಗೊಬ್ಬರ ಸಾಕಷ್ಟು ನಮ್ಮ ಹೊಲಗಳಿಗೆ ಹಾಕ್ಬೇಕು. ಅದ್ರ ಜೊತೆ ಜೈವಿಕ ಗೊಬ್ಬರಗಳು ನಾನು ಈಗ ಹೇಳಿದೆ, ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನು ಹಾಕಿದ್ರೆ ಫಲಿತಾಂಶ ನಾವು ಪಡ್ಕೊಬಹುದು. ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ, ಮತ್ತೊಂದು, ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
0: ಹೌದು.
2: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ
0: ಅಂತ? ಅಂಥ ರೈತ ಬಾಂಧವರು ಏನು ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ, ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು, ಭತ್ತ ಆಗಿರ್ಬೋದು ಮತ್ತಾಮೇಲೆ ಕಬ್ಬು ಆಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪು ಮಣ್ಣಾದ್ರೆ, ಕಪ್ಪು ಮಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ, ಬೇಸಾಯ ಕ್ರಮಗಳನ್ನ, ಏನು ಚರಂಡಿಗಳು ಮಾಡೋದು, ಚರಂಡಿಗಳು ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಿಗಳನ್ನ ಮಾಡಿಬಿಟ್ಟು ಮಾಡೋ ಅಂತದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈ ವರೆಗೂ ಬಂದಿದೀವಿ ನಾವು ಇವಾಗ, ಅಂದ್ರೆ ನಾವು ಮುಂಗಾರು
2: ಈ ಸ್ಥಿತಿಯಲ್ಲಿ
0: ಏನೋ ಕಡಿಮೆ ಅವಧಿಯ, ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಇದಾರೆ ಅಲ್ಲೆಲ್ಲ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡಿಬಹುದು.
2: ಸರಿ, ಮತ್ತೊಂದು ಕರೆ.
4: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿನ್ನರಸೀಪುರ ತಾಲೂಕು ಸೊಸ್ತೇಂದ್ರ ಎಸ್ ಮಾದೇಶ್ ಶೆಟ್ರ ಮಾಡೋ ನಮಸ್ಕಾರಗಳು.
2: ನಮಸ್ಕಾರಗಳು ಮಾದೇಶ್ ಶೆಟ್ರೆ, ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮಳದಲ್ಲಿ ಶೇಂಗಾ ಬಿತ್ತನೆ ಮಾಡ್ಬೇಕಾಯ್ತು, ರೋಹಿಣಿ ಮಳ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು, ಈಗ ಪುನರಸ್ಸು ಮಳ ಆಯ್ತಾ ಅದ ಬಿತ್ತನೆ ಮಾಡ್ಬೋದು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಗುರುಗಳ.
0: ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ ಜೂನ್ 15 ರಿಂದ ಜುಲೈ 15.
2: ದಯಮಾಡಿ ಮಾದೇಶ್ ಶೆಟ್ಟರೆ, ರೇಡಿಯೋ ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
0: ನೋಡಿ. ಈಗ ಜೂನ್ 15 ತಾರೀಕಿನಿಂದ ಜುಲೈ 15 ತಾರೀಕು 20 ತಾರೀಕು ವರೆಗೂ ನಾವು ಆ ಶೇಂಗಾವನ್ನ, ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು

0: ಬಳ್ಳಿ ಬಳ್ಳಿ ಶೇಂಗಾನ ಅಥವಾ ಅರಡಿರ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು ನೀವು ಬಳ್ಳಿ ಶೇಂಗಾ ಆದರೆ ನೀವು 20ನೇ ತಾರೀಕು ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಈಗ ನೀವು ಇನ್ನೇನು ಇನ್ನೊಂದು 5 ದಿವಸದಲ್ಲಿ ಮಳೆ ಬಂದ್ರೆ ಇನ್ನು 5-7 ದಿವಸದಲ್ಲಿ ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
1: ಮಾದೇಶ್ ಶೆಟ್ಟರ್ ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರೆಯ ಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ
0: ಎಲ್ಲರಿಗೂ ರೈತ ಬಾಂಧವರಿಗೆ.
1: ಅದೇ ಥರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರಾಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು. ನಮ್ಮ ಕೇಳುಗರಿಗೂ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು. ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಧನ್ಯವಾದಗಳು ಎಲ್ರಿಗೂ. ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
1: ಒಂದು ಸ್ವಾಗತ.
3: ಹಲೋ ಕೃಷಿರಂಗ.
4: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ, ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ. ವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಹಲೋ ಆಕಾಶವಾಣಿ.
6: ಹಲೋ ಆಕಾಶವಾಣಿನ. ಹಲೋ, ನಮ್ದೊಂದು ಸಮಸ್ಯೆ ಇದೆ.
7: ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ ಸರಿಯಾಗಿ 7:22.
8: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824-222-5533.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೆಳಗರೆ ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು. ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಲಭ್ಯವಿದೆ. ಕಚೇರಿಯ ಅವಧಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಾಗೂ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಗಿಡಗಳನ್ನು ಖರೀದಿಸಬಹುದು. ಮಾಹಿತಿಗಾಗಿ ಕೇಂದ್ರದ ದೂರವಾಣಿ ಸಂಖ್ಯೆ 2466-249, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 9945603999.

0: 7. ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಾರುತೇಶ್ ಎಎಂ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
2: ಅಸುರ ಕುಲ ತಿಲಕ ಹಯಗ್ರೀವ
3: ಆಚಾರ್ಯರೇ
2: ಚಿಂತಿಸುವ ಅವಶ್ಯಕತೆ ಇಲ್ಲ,
3: ಲೋಕವೇ
2: ಉತ್ಪಾತವನ್ನು ಕಂಡು ನೀನು ಹೆದರಿದ್ದಿ ಎಂಬುದನ್ನು ನಾನು
3: ಅರ್ಥವಿಸಿಕೆ ಹೀಗೆ
2: ಅಯ್ಯ
3: ಏನು
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
7: ನನ್ನ ರಾಗತಾನ ಪಲ್ಲವಿ
1: ಕೇಳಿ, ನನ್ನ ರಾಗತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30. ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳುಗರೆ, ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ, ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣ ಅವಕಾಶವಾಗಿದೆ. ಈ ರೀತಿ ರಾಜಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದ್ರಿ ಆದೇಶದ ವಿರುದ್ಧ ಮೇಲ್ಮನವಿ ಇರುವುದಿಲ್ಲ. ಕಡಿಮೆ ಖರ್ಚಿನಲ್ಲಿ ತ್ವರಿತ ಹಾಗೂ ಶಾಶ್ವತ ನ್ಯಾಯ ಪಡ್ಕೊಂಡು ತಮ್ಮ ಸಮಯ ಹಾಗೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇದೊಂದು ವಿಶೇಷ ಅವಕಾಶವಾಗಿದೆ. ಉಚಿತ ಕಾನೂನು ಸಲಹೆಗಾಗಿ NALSA 1500 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇದೇ ಬುಧವಾರ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಎನಿಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಈಗ ಭಕ್ತಿಗೀತೆಯೊಂದನ್ನು ಕೇಳೋಣ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ಕನಕದಾಸರ ಕೀರ್ತನೆ.

0: ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕನಕದಾಸರ ಕೀರ್ತನೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು

0: ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ್ರ, ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಕಿಲೋಮೀಟರ್ ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಕೋಟಿ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 533,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ

0: ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:45:20. ಚಿತ್ರಗೀತೆಗಳ ಪ್ರಸಾರ. ಸವರ್ಣ ದೀರ್ಘ ಸಂಧಿ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ, ಸಂಗೀತ ನೀಡಿದವರು ಮನೋಮೂರ್ತಿ.

ಸೋನು ನಿಗಮ್ ಮತ್ತು ನಂದಿತಾ ಹಾಡಿರುವ ಕೃಷ್ಣ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ ಸಂಗೀತ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೊನೆಯದಾಗಿ ಕೇಳಿ ಕುರುಕ್ಷೇತ್ರ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ. ಸಂಗೀತ ನೀಡಿದವರು ವಿ ಹರಿಕೃಷ್ಣ.

0: ಪಂಚಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ವಾರದ ಅತಿಥಿ, ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು. 6 ದಶಕಗಳ ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣಕುಮಾರ್ ಮಲ್ಲೂರು. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ, ಲಕ್ಷ್ಮಣಕುಮಾರ್ ಮಲ್ಲೂರು ಅವರ ನಟನಾ ಪಯಣದ ರೋಚಕ ಕಥೆಗಳನ್ನು ತಿಳಿಯೋಣ.
1: ಕೇಳುಗರೆ, ಇವತ್ತಿನ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಹಿರಿಯ ಕಲಾವಿದರಾಗಿರುವಂತಹ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಸರ್, ಈಗ ತಾವು ಬಹಳಷ್ಟು ವರ್ಷದಿಂದ ಈ ರಂಗಭೂಮಿ ಹಾಗೆಯೇ ಚಿತ್ರರಂಗದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ. ಈಗ ತಮ್ಮ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ, ಮೊದಲಿದಾಗಿ ತಮ್ಮ ಒಂದು ಮೂಲ ಎಲ್ಲಿ, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಇದರ ಬಗ್ಗೆ ನಮಗೆ ಮೊದಲು ತಿಳಿಸಿ ಸರ್.
2: ನಾನು ಹುಟ್ಟಿದ್ದು ಮಂಗಳೂರು ತಾಲೂಕಿನ ಮಲ್ಲೂರು ಎಂಬ ಗ್ರಾಮದಲ್ಲಿ. ಅಲ್ಲಿ ನಮಗೆ 5ನೇ ಕ್ಲಾಸಿನ ತನಕ ಮಾತ್ರ ಒಂದು ಎಲಿಮೆಂಟರಿ ಶಾಲೆ ಇತ್ತು. ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 6ಮತ್ತು 7ನೇ ತರಗತಿಗೆ ಅಮುಂಜೆ ಶಾಲೆಗೆ ನಾನು ಹೋಗಬೇಕಾಯಿತು. ಅಮುಂಜೆ ಶಾಲೆಯಲ್ಲಿ ನನ್ನ ಏನೋ ಪ್ರತಿಭೆಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಗುರುತಿಸಿಕೊಂಡು ರಂಗಭೂಮಿಗೆ ಒಂದು ಅವಕಾಶ ಮಾಡಿಕೊಟ್ರು. ನಂತರ 6ನೇ ಕ್ಲಾಸ್ ಆಯಿತು 7ನೇ ಕ್ಲಾಸ್ ಆಯಿತು. ಮತ್ತೆ ಅಲ್ಲಿಂದ ಹೊರಬಂದ ನಂತರ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಉತ್ಸವದಲ್ಲಿ ನಾಟಕಕ್ಕೆ ನನ್ನನ್ನು ಆಹ್ವಾನಿಸಿದರು. ಅಲ್ಲಿಂದ ಈ ಹೊರಗಿನ ಪ್ರಪಂಚದ ಒಂದು ನಾಟಕದ ಗೀಳು ನನಗೆ ಅಂಟಿಸಿಕೊಂಡಿತ್ತು. ಅಲ್ಲಿ ನಾನು ಮಾಡಿದಂಥ ಪಾತ್ರ ಜನರಿಂದ ಮೆಚ್ಚುಗೆ ಎಲ್ಲ ಗಳಿಸಿದ ನಂತರ ಈ ಬಾಲನಟನ ಪಾತ್ರಕ್ಕೆ ಎಲ್ಲಾದರೂ ಹೊರ ಪ್ರದೇಶದಲ್ಲಿ, ಅಂದರೆ ಮಂಗಳೂರು ಸಹಿತ, ಅಲ್ಲಿಗೆ ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಹೋಗಿ ಅತಿಥಿ ನಟನಾಗಿ ಅಲ್ಲಿ ಅವರ ಹತ್ರ ಅಭಿನಯ ಮಾಡ್ತಾ ಇದ್ದೆ. ಹಾಗೆ ಮುಂದುವರಿಯುತ್ತಾ ನಾನು ಸ್ತ್ರೀ ಪಾತ್ರ ಮಾಡಿದೆ. ಸ್ತ್ರೀ ಪಾತ್ರದಲ್ಲಿ ಹಲವಾರು ನಾಟಕಗಳನ್ನು ನಾನು ಮಾಡ್ತಾ ಬಂದೆ. ಆಮೇಲೆ ನನ್ನ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ರಾತ್ರಿ ಶಾಲೆಯಲ್ಲಿ ಪ್ರಾರಂಭ ಆಗಿ ಈವ್ನಿಂಗ್ ಕಾಲೇಜಿನಲ್ಲಿ ನಾನು ಡಿಗ್ರಿ ಮಾಡಿದೆ. ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ನಾಟಕ ನಾವು ಸ್ಪರ್ಧೆಗೆಲ್ಲ ಹೋಗ್ತಾ ಇದ್ದೆವು. ಆ ಸ್ಪರ್ಧೆಯಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಮಾಡಿದ್ದೆವು. ಅದರಲ್ಲಿ ನಮಗೆ ಪ್ರಶಸ್ತಿ ಬಂದಿತ್ತು, ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ಬಂದಿತ್ತು. ಹೀಗೆ ಒಂದು ನಾಟಕ ಒಂದು ನಮಗೆ ದೇಹಕ್ಕೆ ಒಂದು ಅಂಟಿಕೊಂಡಂಥ ಒಂದು ಭಾಗವಾಗಿತ್ತು. ಮತ್ತೆ ನಾವು ಭೂಮಿಕಾ ಅನ್ನುವಂಥ ಒಂದು ಹವ್ಯಾಸಿ ನಾಟಕ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆವು. 1979 ಅದರ ಪ್ರಾರಂಭ ಆಯಿತು. 80ರಲ್ಲಿ ನಾವು ಒಂದು ಚಕ್ರವ್ಯೂಹ ಅನ್ನುವಂಥ ಒಂದು ತುಳು ನಾಟಕವನ್ನು ಮಾಡಿದೆವು. ಅದು ನನಗೆ ಬಹಳ ಹೆಸರು ತಂದುಕೊಟ್ಟಿದ್ದು. ಅದರಲ್ಲಿ ಒಂದು ಶಂಕರ ರಾಯರ ಒಂದು ಪಾತ್ರ, ಒಂದು ತಂದೆಯ ಪಾತ್ರ, ಬಹಳ ಒಳ್ಳೆಯ ಒಂದು ಪಾತ್ರ ನನಗೆ ಅದರಲ್ಲಿ ಸಿಕ್ಕಿತ್ತು. ಆ ಪಾತ್ರದಿಂದಾಗಿ

0: ನಾನು ಹೊರಪ್ರಪಂಚಕ್ಕೆ ಮಲ್ಲೂರು ಅನ್ನುವಂಥ ಒಂದು ಹೆಸರಿನಲ್ಲಿ ಗುರುತಿಸಿಕೊಂಡೆ. ತದನಂತರ ನಮ್ಮ ಭೂಮಿಕದ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಇಲ್ಲಿ ಆರಂಭ ಮಾಡಿದೆವು. ಭೂಮಿಕ ಪ್ರತಿ ವರ್ಷ ಒಂದೊಂದು ಪೂರ್ಣ ಪ್ರಮಾಣದ ನಾಟಕಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ 1981 ನಾನು ಆಕಾಶವಾಣಿಗೆ ಬಿ ಗ್ರೇಡ್ ಆರ್ಟಿಸ್ಟಾಗಿ ಆಕಾಶವಾಣಿಗೆ ಬಂದೆ. ಅಲ್ಲಿಂದ ನನಗೆ ಒಳ್ಳೊಳ್ಳೆ ನಾಟಕಗಳು, ಒಂದು ಕಡಿಮೆ ಅಂದರೆ ವರ್ಷಕ್ಕೆ ಒಂದು 3-4 ನಾಟಕಗಳು ಆಗ ನನಗೆ ಸಿಗ್ತಾ ಇತ್ತು. ಆನಂತರ ಬಿ ಹೈ ಆಯಿತು, ಇವಾಗ ಎ ಗ್ರೇಡ್ ಆರ್ಟಿಸ್ಟಾಗಿ ಇದ್ದೇನೆ ಆಕಾಶವಾಣಿಯಲ್ಲಿ. ಈಗ ನಾಟಕ ಕಡಿಮೆ, ಆದರೆ ಮೊದಲೆಲ್ಲ ಒಳ್ಳೊಳ್ಳೆ ನಾಟಕಗಳು ವರ್ಷಕ್ಕೆ ಒಂದಾದರೂ ಒಳ್ಳೆ ನಾಟಕಗಳೆಲ್ಲ ಇಲ್ಲಿ ಆಗ್ತಾ ಇತ್ತು.
1: ಸರಿ, ಈಗ ತಾವು ಹೇಳಿದ್ರಿ ತಾವು ಈವ್ನಿಂಗ್ ಕಾಲೇಜಿಗೆ ಹೋಗಿದ್ರಿ ಅಂತ ಹೇಳಿ, ಯಾಕಾಗಿ ಈವ್ನಿಂಗ್ ಕಾಲೇಜಿಗೆ ಹೋಗಬೇಕಾಯ್ತಾಗ?
0: ಅಂದರೆ ನಮ್ಮ ಪರಿಸ್ಥಿತಿ ಹಾಗಿತ್ತು, ನಮ್ಮಲ್ಲಿ ಅಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಅಲ್ಲಿ ನಮಗೆ ವಿದ್ಯಾಭ್ಯಾಸ ಮಾಡಬಹುದಿತ್ತು. ಹೈಸ್ಕೂಲ್ ಇರಲಿಲ್ಲ. ಹೈಸ್ಕೂಲ್ಗೆ ಮತ್ತೆ ಹೋಗಬೇಕಿದ್ರೆ ನಾವು ಒಂದು 5-6 ಮೈಲ್ ನಡೆದು ಗುರುಪುರಕ್ಕೆ ಬರಬೇಕು. ಅಂಥ ಒಂದು ಆವಾಗ ನಮ್ಮಲ್ಲಿ ಅಷ್ಟು ಶಕ್ತಿ ಕೂಡ ಇರಲಿಲ್ಲ. ಕಡೆಗೆ ನಾನು ಕೆಲಸ ಹುಡುಕಿಕೊಂಡು ಮಂಗಳೂರಿಗೆ ಬರಬೇಕಾಯಿತು. ಮಂಗಳೂರಿಗೆ ಬಂದಾಗ ಕೂಡ ನನ್ನ ಒಂದು ಉದ್ದೇಶ ಇದ್ದದ್ದು ಒಂದೇ, ರಾತ್ರಿ ಶಾಲೆಯಲ್ಲಿ ಕಲಿಬೇಕು ಅಂತೇಳಿ. ಅಲ್ಲಿ ಏನಾಯ್ತು ಅಂದರೆ 18 ಆಗದೆ SSLCಯಲ್ಲಿ ನಾವು ಡೈರೆಕ್ಟ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ನಾನು ಶಾಲೆಗೆ ಹೋದರೂ ಪ್ರಯೋಜನ ಇಲ್ಲ. ಮತ್ತೆ 18 ಆಗುವಷ್ಟರಲ್ಲಿ ನಾನು ರಾತ್ರಿ ಶಾಲೆಯಲ್ಲಿ ಹೋಗಿ SSLC ಮಾಡಿದೆ. SSLC ಆದ ನಂತರ ಸೈಂಟ್ ಅಲ್ವಿಸಸ್ ಈವ್ನಿಂಗ್ ಕಾಲೇಜ್. ಆಗ ಈವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ ಈಗ ಸಾಮಾನ್ಯವಾಗಿ ಇಲ್ಲಿ ಕೆಲಸ ಮಾಡುವಾಗ ರಾತ್ರಿ 8-8 ತನಕ ಕೆಲಸ ಇರ್ತದೆ. ನಮಗೆ ಅಂದರೆ ಈವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ 6 ಹೋಗಬೇಕು. 6 ನಮ್ಮನ್ನು ಸ್ಕೂಲಿಗೆ ಬಿಡುವಂಥ ಒಂದು ಎಲ್ಲಿಯಾದರೂ ಸಂಸ್ಥೆ ಸಿಗ್ತಾ ಅಂದರೆ ನಾನು ಹುಡ್ತಾ ಇದ್ದೆ. ನನಗೊಂದು ಒಳ್ಳೆಯ ಒಂದು ಸಂಸ್ಥೆ ಸಿಕ್ಕಿತ್ತು. ಅಲ್ಲಿಂದ ನನ್ನ ಒಂದು ವಿದ್ಯಾಭ್ಯಾಸ ಮುಂದುವರಿಯಿತು. ಸೈಂಟ್ ಅಲ್ವಿಸಸ್ ಕಾಲೇಜ್ನಲ್ಲಿ ನಾನು BCOMನಲ್ಲಿ 10ನೇ ರ್ಯಾಂಕ್ ಗಳಿಸಿದ್ದೆ. ಆಗ 1977.
1: ಆಗ ಉದ್ಯೋಗ ಏನು ಮಾಡಿದ್ರಿ ಸರ್? ಆಮೇಲೆ
0: ಉದ್ಯೋಗ ನಾನಂದ್ರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದು ಪಾರ್ಟ್ ಟೈಮ್ ಅಕೌಂಟೆಂಟ್ ಆಗಿ ಎಲ್ಲ ಮಾಡಿ ಹುದ್ದೆಯನ್ನು ನಿಭಾಯಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಒಂದು ಅಪಾಯಿಂಟ್ಮೆಂಟ್ಗೆ ಅರ್ಜಿ ಆಹ್ವಾನಿಸಿದ್ರು. ನನ್ನದರಲ್ಲಿ ಹಾಕಿದ್ದೆ. ಅದು ನನಗೆ ಅದರಲ್ಲಿ ಟೆಸ್ಟ್ನಲ್ಲಿ ಒಳ್ಳೆ ಮಾರ್ಕ್ ಎಲ್ಲ ಇತ್ತು, ಆದರೆ ಒಂದು ಸರ್ಕಾರದ ಏನೋ ಒಂದು ಆದೇಶದಿಂದ ಅದು ಸ್ವಲ್ಪ ಹಿಂದೆ ಹೋಯಿತು. 1980 ಅದು ಮತ್ತೆ ಅದಕ್ಕೆ ಜಿಯೋ ಬಂತು. ನನ್ನಲ್ಲಿ ಇಂಟರ್ವ್ಯೂಗೆ ಕರೆದರು. ಅಲ್ಲಿ ಇಂಟರ್ವ್ಯೂನಲ್ಲಿ ಕರೆದಾಗ ಅಲ್ಲಿಯ ಅಧ್ಯಕ್ಷರಾಗಿದ್ದವರು ನಮ್ಮ ಭೂಮಿಕದ ಅಧ್ಯಕ್ಷರೇ, ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು. ಅವರು ನನ್ನನ್ನು ಈ ನಾಟಕಗಳಲ್ಲಿ ನೋಡ್ತಾ ಇದ್ರು. ನಾನು ಅರ್ಜಿ ಹಾಕಿದ್ದವರಿಗೆ ಗೊತ್ತಿಲ್ಲ, ನನ್ನ ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ನೀನು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರು. ಕಡೆಗೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಯ ನಂತರ ನಾನು 2011 ವ್ಯವಸ್ಥಾಪನಾ ನಿರ್ದೇಶಕರಾಗಿ ಅಲ್ಲಿಂದ ನಿವೃತ್ತನಾದೆ.
1: ಈಗ ತಾವು ಹೇಳಿದ್ರಿ ಅವಾಗಲೇ ತಾವೊಂದು ತಂಡವನ್ನೆಲ್ಲ ಮಾಡಿಕೊಂಡು ಅಲ್ಲಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರಿ. ಆ ಕಾಲದಲ್ಲಿ ಈ ರೀತಿ ತಂಡವನ್ನು ಕಟ್ಟುವಂಥದ್ದು ಹೇಗಿತ್ತು ಅನುಭವಗಳು?
0: ನಾನು ಈಗ ಭೂಮಿಕ ಹುಟ್ಟಿಕೊಂಡದ್ದು 1978-79. ಅದಕ್ಕೆ ಮೊದಲೇ ನಾನು ನಾಟಕಗಳನ್ನು ಬರೀತಾ ಇದ್ದೆ. ಸಣ್ಣ ಸಣ್ಣ ನಾಟಕಗಳನ್ನು ಬರೆದು ಹಳ್ಳಿಯಲ್ಲಿ ಅಲ್ಲಿ ನಾಟಕ ಮಾಡುವಂಥ ನಮಗೆ ವ್ಯವಸ್ಥೆ ಇರಲಿಲ್ಲ. ಆದರೆ ನಾಟಕ ಹೇಗೆ ಮಾಡೋದು ಅನ್ನೋದನ್ನು ನಾನು ಶಾಲೆಯಲ್ಲಿ ಹೋಗಿ ನೋಡಿ ಕಲಿತೆ. ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲ ತಂದು ನಮ್ಮ ಶಾಲೆಯಲ್ಲೇ ಒಂದು ಸ್ಟೇಜ್ ಥರ ಮಾಡಿ ಅಲ್ಲಿ ಸೀರೆ ಎಲ್ಲ ಕಟ್ಟಿ ಅದರಲ್ಲಿ ಪರದೆ ಎಲ್ಲ ಮಾಡಿ ನಾವು ಸಣ್ಣ ಸಣ್ಣ ನಾಟಕಗಳನ್ನು ಅಲ್ಲಿ ಮಾಡ್ತಾ ಇದ್ದೆವು. ಹಳ್ಳಿಯ ಜನರು ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು, ಅವರು ತುಂಬ ಖುಷಿ ಪಡ್ತಿದ್ರು. ಅವಾಗ ಅಲ್ಲಿ ನಮ್ಮ ಊರಿಗೆ ಕರೆಂಟ್ ಇರಲಿಲ್ಲ, ಯಾವುದೇ ಪೋಸ್ಟ್ ಆಫೀಸ್ ಆಗಲಿ ಅಥವಾ ಯಾವುದೇ ರಸ್ತೆ ಸಂಪರ್ಕ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಪೆಟ್ರೋಮೆಕ್ಸ್ ಅದನ್ನು ಇಟ್ಟುಕೊಂಡು ನಾವು ನಾಟಕ ಎಲ್ಲ ಮಾಡ್ತಾ ಇದ್ದೆವು. ಮೈಕ್ ಇಲ್ಲ, ನಮ್ಮ ಧ್ವನಿ ಬ್ಯಾಟ್ರಿ ಚಾಲಿತ ಮೈಕ್ ಬಂತು, ಅದರಲ್ಲಿ ನಾಟಕ ಮಾಡಿದೆವು. ಕಡೆಗೆ ನಮ್ಮ ಪೆಟ್ರೋಮೆಕ್ಸ್ಗೆ ಬೇಕಾದಂಥ ಬಣ್ಣದ ಪೇಪರ್ಗಳನ್ನು ಹಾಕಿ ಕಲರ್ ಲೈಟ್ಸ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅದು ಒಂದು ಒಳ್ಳೆಯ ಒಂದು ಅನುಭವ. ಅಲ್ಲಿಂದ ನಾವು ಬೇರೆ ಈ ಹೊರಗಿನ ನಾಟಕಕ್ಕೆ ಬರುವಾಗ ಅಲ್ಲಿ ಅವರು ಜನರೇಟರ್ ಅದಿದೆಲ್ಲ ತಂದು ನಾಟಕಗಳನ್ನೆಲ್ಲ ಮಾಡಿದರು, ಲೈಟ್ ಎಲ್ಲ ಅವಾಗ ಬಂತು. ನಂತರ ನಾವು ಈ ಇಲ್ಲಿ ಕೆಲವು ಒಳ್ಳೊಳ್ಳೆ ಬರಹಗಾರರ ನಾಟಕಗಳನ್ನು ಆಡ್ತಾ ಇರುವಾಗ ನಮ್ಮನ್ನಲ್ಲಿ ಕರಿತಾ ಇದ್ರು. ಮೊದಲಿಗೆ ನಾನು ಹೇಳಬೇಕಾದ್ದು ಮಚ್ಚೇಂದ್ರನಾಥ್ ಪಾಂಡೇಶ್ವರರವರ ಎಲ್ಲ ನಗೆ ನಾಟಕಗಳಲ್ಲಿ ಒಂದಲ್ಲ ಒಂದು ಪಾತ್ರ ನನಗೆ ಕೊಡ್ತಾ ಇದ್ರು. ಅದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನೇ ಅವರು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ನನಗೆ ಒಳ್ಳೆಯ ಒಂದು ಅನುಭವ ಎಲ್ಲ ಸಿಕ್ಕಿತ್ತು. ನಿಜವಾಗಿ ನಾವು ಆವಾಗ ನಾಟಕ ನಾವು ಮಾಡೋದಕ್ಕಿಂತ ಇನ್ನೊಬ್ಬರ ನಾಟಕದಲ್ಲಿ ನಾವು ಹೋಗಿ ನಾಟಕ ಮಾಡುವಾಗ ನಮಗೆ ಹೆಚ್ಚು ಫ್ರೀಡಮ್ ಎಲ್ಲ ಸಿಗ್ತಾ ಇತ್ತು. ನಾವು ನಾಟಕ ಮಾಡುವಾಗ ಅಂದರೆ ಎಲ್ಲವನ್ನೂ ನಾವು ನೋಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ನಾವೇ ಮಾಡಬೇಕಿತ್ತು. ಆದರೂ ಅಲ್ಲಿ ಕೂಡ ಒಂದು ಸಂತೃಪ್ತಿ ಇತ್ತು, ನಾವೊಂದು ನಾಟಕ ಮಾಡಿದೆವು, ನಮ್ಮ ಒಂದು ತಂಡ ಅಂತ ಇತ್ತು ಅಂತ ಹೇಳಿ.
1: ಸರಿ, ಈಗ ಅದೇ ತಾವು ಹೇಳಿದ್ರಿ ನಾಟಕಗಳನ್ನು ತಾವು ಬರಿತಿದ್ರಿ ಅಂತ ಹೇಳಿ, ತಮಗೆ ನೆನಪಿರುವ ಹಾಗೆ ತಮ್ಮ ಒಂದು ರಂಗದ ಮೇಲೆ ಬಂದಂತಹ ಮೊದಲ ನಾಟಕ ಯಾವುದು ಸರ್?
0: ಮೊದಲ ನಾಟಕ ಶಾರದ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ

0: ಒಂದು ಸನ್ನಿವೇಶಗಳು, ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು, ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ, ಅದು 1980 ಮೇ ತಿಂಗಳಲ್ಲಿ ಇರಬಹುದು. ಅದು ಆ ಸಂದರ್ಭದಲ್ಲಿ ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು. ನಾನು ಅದರಲ್ಲಿ ಪಾತ್ರ ಕೂಡ ಮಾಡಿದ್ದೆ, ನಿರ್ದೇಶನ ಕೂಡ ಮಾಡಿದ್ದೆ, ಸಂಗೀತ ಹಾಡು ಕೂಡ ಬರೆದಿದ್ದೆ. ಆ ನಾಟಕದಲ್ಲಿ ಪುತ್ತೂರು ನರಸಿಂಹನಾಯಕರವರು ಹಿನ್ನೆಲೆ ಗಾಯಕರಾಗಿ ಹಾಡಿದ್ರು. ಅದೊಂದು ನನಗೆ ಈಗಲೂ ನೆನಪಿರುವಂಥದ್ದು. ಆಮೇಲೆ ನನ್ನ ಕೈಯಿಂದ ಆ ಸ್ಕ್ರಿಪ್ಟ್ ಹೊರಗೆ ಹೋದದ್ದು, ಬೇಕಾದಷ್ಟು ಕಡೆ ಅದು ಬೇರೆ ಬೇರೆ ಹೆಸರಲ್ಲಿ ನಾಟಕ ಆಯಿತು. ಅದು ಶಾರದ ಅನ್ನುವಂಥದ್ದೇ ಬೇರೆ ಬೇರೆ, ಪೂಜೆಗಾವಂದಿಪು, ಮುಡಿಯರಾವಂದಿಪು, ಇಂಥ ಒಂದು ಹೆಸರಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಅದನ್ನು ತುಂಬ ಪ್ರಯೋಗ ಮಾಡಿದರು. ಕೆಲವು ಕಡೆ ನಾನೇ ನಿರ್ದೇಶನಕ್ಕೆ ಹೋಗ್ತಾ ಇದ್ದೆ.
1: ಈಗ ಆ ಕಾಲದಲ್ಲಿ ಜನ ಯಾವ ರೀತಿಯ ನಾಟಕಗಳನ್ನು ಇಷ್ಟಪಡ್ತಾ ಇದ್ರು?
0: ಸಾಂಸಾರಿಕ ನಾಟಕಗಳೇ. ಈಗಿನ ಹಾಗೆ ತಮಾಷೆ ಬೇಕು, ಆದರೆ ಕತೆ ಬೇಕು. ಜನರಿಗೆ ಬೇಕಾದ್ದು ಕತೆ. ಬಯ್ಯ ಮಲ್ಲಿಗೆ ಸಂಜೀವ ದಂಡಕೇರಿಯವರು ಆ ಕಾಲದಲ್ಲಿ ಬಹಳ ಆ ಒಂದು ನಾಟಕ ಆಗದ ಊರೇ ಇಲ್ಲ, ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೆ. ಅಂಥ ನಾಟಕಗಳು ಯಶಸ್ವಿ ಆದದ್ದನ್ನು ನೋಡಿ ಜನರಿಗೆ ಆಗ ಬೇಕಿದ್ದದ್ದು ಅಂಥದ್ದೇ ಕತೆಗಳು. ಕತೆ ಬೇಕು, ಆಗ ಹಾಸ್ಯವೂ ಬೇಕು, ಕತೆ ಮುಖ್ಯ. ಅಲ್ಲಿ ಹಾಸ್ಯ ಪ್ರಧಾನ ನಾಟಕಗಳೇ ಒಂದು ಚಾಲ್ತಿಯಲ್ಲಿದೆ ಇತ್ತೀಚೆಗೆ. ಅದರಲ್ಲೂ ಕೂಡ ಒಂದು ಎಳೆಯನ್ನು ತಗೊಂಡು ಬಂದು ಅದನ್ನು ಕತೆ ರೂಪವಾಗಿ ಪರಿವರ್ತಿಸಿದ್ದಾರೆ. ಜನರಿಗೆ ಯಾವುದಾದ್ರೂ ಒಂದು ನಾಟಕ ತೋರಿಸಬೇಕಿದ್ರೆ ಅದರಲ್ಲಿ ಒಳ್ಳೆಯ ಒಂದು ಕತೆ ಬೇಕೇ ಬೇಕು ಅನ್ನೋದಕ್ಕೆ ಈಗಿನ ಒಂದು ಪರಿವರ್ತನೆಯೇ ಒಂದು ಸಾಕ್ಷಿ. ನಾನು ಒಂದು ಎರಡು ನಗೆ ನಾಟಕಗಳನ್ನು ಕೂಡ ಬರೆದೆ. ತಲ್ವಾರ ಸುಬ್ಬನ್ನೆ ಅಂತ ಒಂದು ನಾಟಕ ಬರೆದೆ, ಇನ್ನೊಂದು ಗುಲ್ಮಾಲದ ಗೊಬ್ಬು ಅಂತ ಒಂದು ನಾಟಕ ಬರೆದೆ. ಈ ನಾಟಕಗಳನ್ನು ನಾನು ಆಗ ಬರೆದು ಆಡಿ ಎಲ್ಲ ನಾವು ಸಂತೋಷ ಪಟ್ಟಿದ್ದೇವೆ. ಆದರೆ ನನಗೆ ಆಮೇಲೆ ನಾವು ಭೂಮಿಕಕ್ಕೆ ಬಂದ ನಂತರ ಭೂಮಿಕದ ನಾಟಕಗಳನ್ನು ನೋಡುವಾಗ, ಈ ಗಿರೀಶ್ ಕಾರ್ನಾಡರದ್ದು, ಬಿ ವಿ ಕಾರಂತರದ್ದು, ಇವರ ಈ ನಾಟಕಗಳನ್ನು ನೋಡುವಾಗ ನಮ್ಮ ಒಂದು ನಾಟಕಗಳು ಅದು ಬಹಳ ಹಿಂದೆ ಉಳಿದಿದೆ. ನಾವು ಆ ಒಂದು ಮಟ್ಟಕ್ಕೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ನಮಗೆ ಮನಸ್ಸಿನಲ್ಲಿ ಬಂದದ್ರಿಂದ ಅದು ಚಕ್ರವ್ಯೂಹ ಅನ್ನುವಂಥ ಒಂದು ನಾಟಕವನ್ನು ನಾವು ಮಾಡಿದೆವು. ಅದು ಈ ಒಂದು ತುಳುನಾಟಕ ಮತ್ತು ಹವ್ಯಾಸಿ ನಾಟಕ ಮತ್ತು ವೃತ್ತಿಪರ ನಾಟಕಕ್ಕೆ ಒಂದು ಬ್ರಿಡ್ಜ್ ಥರ ಅದು ಆಯಿತು. ಅದು ಎಲ್ಲ ಒಂದು ವರ್ಗದ ಜನರು ಅದನ್ನು ಮೆಚ್ಚಿಕೊಂಡ್ರು. ನವ್ಯ ನಾಟಕದವರು ಕೂಡ ಅದನ್ನು ಮೆಚ್ಚಿಕೊಂಡ್ರು, ಈ ಹಳೆಯ ಸಂಪ್ರದಾಯ ನಾಟಕದವರು ಕೂಡ ಅದನ್ನು ಒಪ್ಪಿಕೊಂಡ್ರು. ತುಂಬ ಇದಾಯಿತು. ಅದರಲ್ಲಿ ನನ್ನ ಒಂದು ಪಾತ್ರ ನೋಡಿ ನನಗೆ ಒಂದು ಸಿನಿಮಾದಲ್ಲಿ ಅವಕಾಶ ಬಂತು. ಕೆ ಎನ್ ಟೈಲರ್ ಅವರು ಆವಾಗ 9 ಸಿನಿಮಾ ಮಾಡಿದರು. ಅವರ 10ನೇ ಸಿನಿಮಾ ನಮ್ಮ ಭಾಗ್ಯ ಅಂತ, ಕನ್ನಡ ಮತ್ತು ತುಳು ಎರಡು ಭಾಷೆಯಲ್ಲಿ ಅವರು ಮಾಡಿದರು. ಅದರಲ್ಲಿ ಮಂಜುಳಾ ಹೀರೋಯಿನ್, ಆಮೇಲೆ ರಾಜೇಶ್, ನಮ್ಮ ಸುಂದರಕೃಷ್ಣರಸ್ ಅವರೆಲ್ಲ ಇದ್ದರು. ಅದರಲ್ಲಿ ಒಂದು ಮಂಜುಳನ ತಂದೆ ಪಾತ್ರವನ್ನು ನನಗೆ ಕೊಟ್ಟರು. ಅದು 1984 ಎಲ್ಲ ಆಗಿದೆ. ಏನೋ ಒಂದು ಆರ್ಥಿಕ ಅಡಚಣೆಯಿಂದ ಅದು ತೆರೆಗೆ ಬರಲಿಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಂಜುಳರವರು ಕೂಡ ಅದರಲ್ಲಿ ತೀರಿ ಹೋದರು. ಅವರ ಒಂದು ಸ್ವಲ್ಪ ಭಾಗ ಕೂಡ ಉಳಿದಿತ್ತು. ಮತ್ತು ಅದನ್ನು ಅವರಿಗೆ ತೆರೆಯಲಿಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು, ಆದರೆ ಅವರಿಗೆ ಆಗಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ.
1: ಈಗ ತಾವು ಹೇಳಿದ್ರಿ ಕೆ ಎನ್ ಟೈಲರ್ ಅವರ ಸಿನಿಮಾದಲ್ಲಿ ತಾವು ಪಾತ್ರ ಮಾಡಿದ್ರಿ ಅಂತ ಹೇಳಿ. ಕೆ ಎನ್ ಟೈಲರ್ ಅಂತ ಹೇಳುವಾಗ ತುಳು ಚಿತ್ರರಂಗದ ಒಂದು ದೊಡ್ಡ ಹೆಸರು. ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್?
0: ಅವರಿಗೆ ನಿಜವಾಗಿ ನನ್ನ ಪರಿಚಯ ಇಲ್ಲ. ನನ್ನ ಈ ಒಂದು ಚಕ್ರವ್ಯೂಹ ನಾಟಕದಲ್ಲಿ ನಾನು ಮಾಡಿದಂಥ ಪಾತ್ರದ ಬಗ್ಗೆ ಯಾರೋ ಅವರಿಗೆ ಹೇಳಿ ನನ್ನನ್ನು ಅಲ್ಲಿ ಕರೆಸಿದ್ದು. ಕರೆಸಿದಾಗ ನನ್ನ ಆ ಒಂದು ಪಾತ್ರಕ್ಕೆ ತುಂಬ ಅಲ್ಲಿ ಕಾಂಪಿಟೇಷನ್ ಇತ್ತು. ಒಂದು 5-6 ಜನ ಆ ಪಾತ್ರಕ್ಕಾಗಿ ಕಾಯ್ತಾ ಇದ್ರು. ನನ್ನನ್ನು ಬರಲಿಕ್ಕೆ ಹೇಳಿದರು, ನನ್ನ ನಿಮ್ಮ ಪರಿಚಯ ಇಲ್ಲ ನಮಗೆ, ಆದರೆ ನೀವು ಒಳ್ಳೆ ಪಾತ್ರ ಮಾಡ್ತೀರಿ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನನ್ನ ಇದರಲ್ಲಿ ಒಂದು ಪಾತ್ರ ಇದೆ, ಒಳ್ಳೆ ಪಾತ್ರ, ನಿಮಗೆ ಮಾಡ್ಬೋದಂತ ಮಾಡ್ತೇನೆ ಅಂತ ಹೇಳಿದೆ ನಾನು. ಮತ್ತು ಅದರಲ್ಲಿ ಬರುವಂಥ ಒಂದು ಸನ್ನಿವೇಶ ಒಂದು ನನಗೆ ಕೊಟ್ಟರು, ಅಲ್ಲೇ ನಾನು ಮಾಡಿ ತೋರಿಸಿದೆ. ಅದು ಕೂಡಲೇ ಅವರು ಬನ್ನಿ ಅಂತ ಹೇಳಿದರು. ಆಗಿನ ಒಂದು ಈ ಟೆಕ್ನಿಕ್ ಎಲ್ಲ ಇಷ್ಟು ಮುಂದುವರಿಯಿರಲಿಲ್ಲ. ಬಹಳ ಕಷ್ಟ ಇತ್ತು ಆಗ ಒಂದು ಸಿನಿಮಾ ಮಾಡೋದು ಕೂಡ ಬಹಳ ಕಷ್ಟ ಇತ್ತು. ಪ್ರತಿಯೊಂದು ಕೂಡ ಈ ರೀಲ್ ಅದು ಎಷ್ಟು ನಾವು ಶಾರ್ಟ್ಸ್ ಜಾಸ್ತಿ ತೆಗೆದೀವೋ ಅಷ್ಟವರಿಗೆ ಅಲ್ಲಿ ನಷ್ಟ. ಯಾಕಂದರೆ ಅದು ಕತ್ತರಿಸಿ ಬಿಸಾಡಿರಬೇಕು, ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಆಗ ಅದು ಬಹಳ ಕಷ್ಟ ಇತ್ತು. ಅವರು ಈ ಸಿನಿಮಾದಲ್ಲಿ ಒಂದು ಕ್ಯಾಮರಾ ಹೇಗೆ ಫೇಸ್ ಮಾಡಬೇಕು, ಯಾರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕು. ಈಗ ನಮಗೆ ಇಲ್ಲಿ ನಾಟಕದಲ್ಲಿ ಅಂದರೆ ಮುಖ ಕೊಟ್ಟು ನಮಗೆ ಪರಿಚಯ ಇದೆ, ಮಾತಾಡ್ತೇವೆ. ಅಲ್ಲಿ ಹಾಗಲ್ಲ, ಬರೀ ಕ್ಯಾಮರಾ ನೋಡಿ ಅಲ್ಲಿ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದನ್ನು ಕಲ್ಪಿಸಿಕೊಂಡು ನಾವು ಮಾತಾಡಬೇಕು. ಅದು ಕೂಡ ದೃಷ್ಟಿಯಲ್ಲಿರಬೇಕು, ಏನು ಮಾಡಬೇಕು ಕೈ. ಹಾಗಂದರೆ ನಮಗೆ ಈ ರಂಗಭೂಮಿ ಅಂದರೆ ಅದು ಬೇಕಾದಷ್ಟು ನಮಗೆ ವಿಸ್ತಾರವಾಗಿದೆ, ಕೈ ಎಷ್ಟು ಬೇಕಾದರೂ ಅಗಲಿಸ್ಬೋದು. ಅಲ್ಲಿ ಹಾಗಲ್ಲ, ಇದರ ಚೌಕಟ್ಟಿನ ಒಳಗೆ ನಮ್ಮ ಸ್ವಲ್ಪ ಕೈ ಹೊರಗೆ ಹೋದರೂ ಕೂಡ ಈ ಫ್ರೇಮಿಂದ ಹೊರಗೆ ಹೋಗ್ತದೆ. ಅಲ್ಲಿ ಅದನ್ನೆಲ್ಲ ನನಗೆ ಕಲಿಸಿಕೊಟ್ಟವರು ಅವರು, ಕೆ ಎನ್ ಟೈಲರ್.
1: ಸರ್, ಈಗ ಆ ಕಾಲದಲ್ಲಿ ಈಗ ನಾಟಕದ ಕಲಾವಿದರ ಬಗ್ಗೆ ಹೇಳೋದಾದರೆ, ಈ ನಾವು ಟ್ಯಾಲೆಂಟ್ ಹಂಟ್

0: ಅಂತ ಹೇಳ್ತೇವೆ, ಹೊಸ ಕಲಾವಿದರನ್ನ ಹುಡುಕುವಂಥದ್ದು. ಅದು ಹೇಗೆ ನಡೀತಾ ಇತ್ತು?
1: ಆಡಿಷನ್ ಅಂತ ಇರಲಿಲ್ಲ, ಆದರೆ ಹೆಚ್ಚಾಗಿ ಒಂದು ಬೇರೆ ಬೇರೆ ನಾಟಕದಲ್ಲಿ ಪಾತ್ರ ಮಾಡಿದ ಆ ಪಾತ್ರದ ನಿರ್ವಹಣೆಯ ಬಗ್ಗೆ ಇನ್ನೊಬ್ಬರಿಂದ ನನಗೆ ಅವಕಾಶ ಸಿಕ್ಕಿದ ಹಾಗೆ ಆ ಪಾತ್ರಕ್ಕೆ ಅವರು ಸೂಕ್ತ ಅವರನ್ನು ಆಯ್ಕೆ ಮಾಡಬಹುದು ಹೀಗೆ ಹೇಳಿ ಆಗುವಂಥದ್ದು. ಮತ್ತೆ ಅಂಥ ಸಂದರ್ಭದಲ್ಲಿ ಕೆಲವರನ್ನ ಕರೆದು ನೋಡಿ ಇದು ಈ ರೀತಿ ಉಂಟು ಒಂದು ಮಾಡಿ ತೋರಿಸಿ ಅಂತ ಎಲ್ಲ ಅವರ ಹತ್ರ ಅಭಿನಯ ಹೇಗೆ ಉಂಟು ಅವರ ಕೆಪಾಸಿಟಿ ಹೇಗೆ ಉಂಟು ಅನ್ನೋದನ್ನು ನೋಡಿಕೊಂಡು ಅವರಿಗೆ ಪಾತ್ರ ಕೊಡ್ತಾ ಇದ್ರು.
0: ಈಗ ತಾವು ನಾಟಕಗಳನ್ನು ಬರಿಬೇಕಾದ್ರೆ ತಮ್ಮ ತಲೆಯಲ್ಲಿ ಏನಿರ್ತಾ ಇತ್ತು ಅಂದ್ರೆ ಕಲಾವಿದರನ್ನ ತಾವು ಯೋಚನೆ ಮಾಡ್ತಾ ಇದ್ರು ಅಥವಾ ಕಥೆಯ ನಂತರ ತಾವು ಕಲಾವಿದರನ್ನ ಆರಿಸ್ತಾ ಇದ್ರು?
1: ಇಲ್ಲ, ನಾವು ಕಥೆಯೆಲ್ಲ ಬರೆದಾದ ನಂತರ ಆ ಕಥೆಯಲ್ಲಿ ಬರುವ ಪಾತ್ರಕ್ಕೆ ತಕ್ಕಂತ ವ್ಯಕ್ತಿಯನ್ನು ಹುಡುಕಿ ಅದಕ್ಕೆ ಪಾತ್ರ ಕೊಡ್ತಾ ಇದ್ದೇವೆ. ಮತ್ತೆ ಇದೆ, ಈಗ ಕೆಲವು ತಂಡಗಳಲ್ಲಿ ನಮ್ಮಲ್ಲಿ ಇಂಥ ಇಷ್ಟು ಜನ ಪಾತ್ರಧಾರಿಗಳಿದ್ದಾರೆ ಅವರಿಗೆ ಈ ನಾಟಕದಲ್ಲಿ ಪಾತ್ರ ಕೊಡಬೇಕು ಅಂತ ಇದ್ದರೆ ಅವರಿಗೆ ಬೇಕಾದ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿ ಬರೀತಾ ಇದ್ದಾರೆ. ಮತ್ತೆ ಕೆಲವು ನಾಟಕದಲ್ಲಿ ಅವರಿಗೆ ಒಳ್ಳೆಯ ಪಾತ್ರ ಸಿಗ್ತದೆ, ಕೆಲವು ಇದರಲ್ಲಿ ಅವರಿಗೆ ಒಂದು ನಾಟಕದಲ್ಲಿ ಮಾಡಿದಷ್ಟು ಪವರ್ಫುಲ್ ಆಗಿ ಇನ್ನೊಂದು ನಾಟಕದಲ್ಲಿ ಪಾತ್ರ ಸಿಗುವುದಿಲ್ಲ, ಇಂಥ ಕೂಡ ಸಂದರ್ಭ ಇರ್ತದೆ.
0: ಈಗ ನೋಡೋದಾದರೆ ಈ ರಂಗಭೂಮಿಯಲ್ಲಿ ತುಂಬ ಒಂದು ಸವಾಲಿನ ಪಾತ್ರ ಅಂತ ಯಾವುದಾದರೂ ಅನಿಸಿದಿದೆಯಾ?
1: ಬಹಳಷ್ಟಿದೆ, ಬಹಳಷ್ಟಿದೆ. ಅಂದರೆ ಸದಾನಂದ ಸುವರ್ಣರು ಗೊತ್ತಿರ್ಬೋದು ನಿಮಗೆ, ಗುಡ್ಡದ ಭೂತನ ಒಂದು ಧಾರಾವಾಹಿ ಮಾಡಿಕೊಂಡು ಅವರು ಮುಂಬೈಯಲ್ಲಿದ್ದರು. ಮುಂಬೈ ಬಿಟ್ಟು ಮಂಗಳೂರಿಗೆ ಬರುವಾಗ ಮಂಗಳೂರಲ್ಲಿ ಒಂದು ಒಳ್ಳೆ ನಾಟಕ ಮಾಡಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಬಂತು. ಇಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅಂತ ಒಂದು ಅವರು ಹುಡುಕ್ತಾ ಇರುವಾಗ ಮೊದಲಿಗೆ ನನ್ನ ಹೆಸರು ಬಂತು, ನನ್ನನ್ನು ಕರೆದರು. ಉರುಳು ಅಂತ ಒಂದು ನಾಟಕ ಮಾಡಿದರು ಅವರು, ಅದರಲ್ಲಿ ಮೂರೇ ಪಾತ್ರ, ಒಂದು ಕೈದಿ, ಒಂದು ವಕೀಲರು, ಇನ್ನೊಂದು ವಾರ್ಡರ್. ವಾರ್ಡರ್ ಸಣ್ಣ ಪಾತ್ರ. ಆ ಎರಡು ಪಾತ್ರಗಳು ಬಹಳ ಗಟ್ಟಿಯಾಗಿರಬೇಕಿತ್ತು, ಅದಕ್ಕೆ ಚಂದ್ರಹಾಸ್ ಉಳ್ಳಾಲ್ ಮತ್ತು ನನ್ನನ್ನು ಅವರು ಸೆಲೆಕ್ಟ್ ಮಾಡಿದರು. ಅದು ನಿಜವಾಗಿ ಒಂದು ಸವಾಲಿನ ಪಾತ್ರ ನಾವು ಮಾಡಿದಂದರೆ ಅದೇ. ಅಂದರೆ ನಾವು ಬೇರೆ ಬೇರೆ ಪಾತ್ರಗಳನ್ನು ಅದರಲ್ಲಿ ಮಾಡಬೇಕಿತ್ತು. ಅದರಲ್ಲಿ ಮೂರೇ ಪಾತ್ರ ಬರೋದಾದರೆ 2 ಗಂಟೆಯ ನಾಟಕ, ನಾವು 2 ಗಂಟೆ ಸ್ಟೇಜಲ್ಲಿ ಇದ್ದು ಹೊರಗೆ ಬರಲಿಕ್ಕೆಲ್ಲ ಆ 2 ಗಂಟೆ ಏನು ನಾವು ಮಾತಾಡಬೇಕು ಅಷ್ಟನ್ನು ಕೂಡ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು, ನೆನಪಶಕ್ತಿ ಇಟ್ಕೊಳ್ಬೇಕು. ಮತ್ತು ಒಂದು ಪಾತ್ರ ಆಗಾಗ ಬಂದು ಹೋಗ್ತದೆ, ಅದು ನಮಗೆ ಮಾತ್ರ ಬಹಳ ಒಂದು ಚಾಲೆಂಜ್. ಮತ್ತು ಅವರು ಶಿಸ್ತು, ಒಂದು ರಂಗಭೂಮಿಯ ಶಿಸ್ತು ನಮಗೆ ಕಲಿಸಿಕೊಟ್ಟದ್ದು ಅವರು.
0: ಈಗ ಒಬ್ಬ ಕಲಾವಿದರಾಗಿ ಅಂದರೆ ನಿಮಗೊಂದು ಪಾತ್ರ ಸಿಕ್ತು ಅಂತ ಹೇಳಿದಾಗ ನೀವು ಅದಕ್ಕೆ ಹೇಗೆ ತಯಾರಾಗ್ತೀರಾ? ಅದಕ್ಕೆ
1: ಅದು ನಿರ್ದೇಶಕನ ಒಂದು ಕಲ್ಪನೆ ಇರ್ತದೆ, ಅದು ಪಾತ್ರ ಹೀಗೆ ಬರಬೇಕು ಅಂತ ಹೇಳಿ. ಅವರು ಅದನ್ನು ನಮಗೆ ಇದೇ ರೀತಿ ಬರಬೇಕು ಅಂತ ನಮಗೆ ಹೇಳ್ತಾರೆ. ಆದರೆ ಕೆಲವು ಸಲ ಏನಾಗ್ತದೆ ಅಂದರೆ ನಾವು ಅವರ ನಿರೀಕ್ಷೆಗೂ ಮೀರಿ ಮಾಡ್ತೇವೆ. ಆದರೆ ಇವರ ಕೇಸಲ್ಲಿ, ಯಾರು ನಾವು ಸದಾನಂದ ಸುವರ್ಣರ ಕೇಸಲ್ಲಿ ಅವರು ನಮಗೆ ಹೇಳಿಕೊಟ್ಟದ್ರಲ್ಲಿ ಎಲ್ಲಾದರೂ ಒಂದು 70% ನಾವು ಪಾಸ್ ಆದರೆ ಅದೇ ದೊಡ್ಡದು. ಯಾಕಂದರೆ ಅವರು ಅಷ್ಟು ತಿಳಿದವರು, ಅಷ್ಟು ಗೊತ್ತಿದ್ದವರು. ಅವರು ಒಂದು ಪಾತ್ರವನ್ನು ಹೇಗೆ ಅವರು ಸೃಷ್ಟಿಸಿದ್ದಾರೆ, ಹೇಗೆ ಅವರನ್ನು ಅವರ ಕಲ್ಪನೆಯಲ್ಲಿ ಆ ಒಂದು ಪಾತ್ರವನ್ನು ಇಟ್ಟುಕೊಂಡಿದ್ದಾರೆ ಅದನ್ನು ಪೂರ್ತಿಯಾಗಿ ನಮಗೆ ಹೇಳ್ತಾರೆ. ನಾವು ಅದರಲ್ಲಿಂದ 70-75% ಮಾತ್ರ ತಗೊಳ್ತೇವೆ. ಅಂದರೆ ಪೂರ್ತಿ ಅದರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಮಗೆ ನಿರ್ದೇಶಕರು ಒಂದು ನಮಗೆ ಪಾತ್ರ ಕೊಟ್ಟರು, ಆ ಪಾತ್ರವನ್ನು ನಾವು ಬೆಳೆಸ್ತೇವೆ ಅಂಥದ್ದು ಕೂಡ ಸಂದರ್ಭ ಇದೆ. ನಾವು ಈಗ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರಲ್ಲಿ 4 ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದೆವು. ಒಂದು ಈಗ ಉರುಳು, ಆ ಉರುಳಾದ ನಂತರ ಕೋರ್ಟ್ ಮಾರ್ಷಲ್ ಅಂತ ಒಂದು ನಾಟಕ ಮಾಡಿದೆವು. ಅದರಲ್ಲೂ ಕೂಡ ಹಾಗೆ ನಮಗೆ ಒಳ್ಳೆಯ ಒಂದು ಚಾಲೆಂಜಿಂಗ್ ಅದು. ಅದರಲ್ಲಿ 14 ಪಾತ್ರಗಳು, ಒಂದು ಮಿಲಿಟರಿಯಲ್ಲಿ ಒಂದು ಯಾವ ರೀತಿಯ ಒಂದು ಕೋರ್ಟ್ ಇದೆ, ಅಲ್ಲಿ ಯಾವ ರೀತಿಯಾದ ಅವರ ವಿಚಾರಣೆ ನಡೀತದೆ, ಅದನ್ನೆಲ್ಲ ಮಾಡಿ ತೋರಿಸುವಂಥ ಒಂದು ನಾಟಕ. ಇನ್ನೊಂದು ಅದೇ ರೀತಿಯ ಮಳೆ ನಿಲ್ಲುವವರೆಗೆ, ಮಳೆ ನಿಲ್ಲುವವರೆಗೆ ಅಲ್ಲಿ ಕೂಡ ನಾನೊಂದು ವಕೀಲನೇ. ಅದರಲ್ಲಿ 3 ಇದರಲ್ಲೂ ಕೂಡ ನಾನು ವಕೀಲನೇ. ಅದು ಕೂಡ ನಮಗೆ ಚಾಲೆಂಜಿಂಗೇ. ಮತ್ತು 4ನೇದವರು ಒಂದು ತುಳು ನಾಟಕ ಮಾಡಿದರು, ಕದಡಿದ ನೀರು ಅಂತ ಹೇಳಿ, ಕನ್ನಡ ಜಿ ಬಿ ಜೋಶಿಯವರ ಇದನ್ನು ನಾಟಕ ಅದು. ಅದನ್ನು ಇವರು ತುಳುವಿಗೆ ಅನುವಾದಿಸಿದರು, ಕಲಂಕದಿ ನೀರು ಅಂತ ಹೇಳಿ. ಅದರಲ್ಲೂ ಕೂಡ ನನಗೆ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಪಾತ್ರ ಕೊಟ್ಟಿದ್ದರು, ಶಿವಪ್ಪ ಅಂತ ಹೇಳಿ. ಅದು ಬಹಳ ಒಂದು ಚಾಲೆಂಜಿಂಗ್ ಪಾತ್ರ.
0: ಈಗ ತಾವು ಉದ್ಯೋಗವನ್ನು ಮಾಡ್ತಾ ಇದ್ರಿ, ಜೊತೆಗೆ ನಾಟಕ ರಂಗಭೂಮಿ ಚಲನಚಿತ್ರ ಕ್ಷೇತ್ರದಲ್ಲೂ ಇದ್ರಿ, ಅದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ತಾವು?
1: ಅಂದರೆ ನೋಡಿ, ನಾವು ಒಂದು ಕಲಾವಿದರು ಅಂತಾಗುವಾಗ ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ಕೂಡ ನಮಗೊಂದು ಗೌರವ ಇದೆ. ನಾನು ಕಲಾವಿದ ಮತ್ತು ಒಳ್ಳೆಯ ಒಂದು ಕಲಾವಿದ ಅಂತಾಗುವಾಗ ಅಲ್ಲಿಂದಲೂ ನಮಗೆ ಪ್ರೋತ್ಸಾಹ ಬರ್ತಾ ಇತ್ತು. ನಿಜವಾಗಿ ನಾನು ಈ ಹವ್ಯಾಸಿ ರಂಗಭೂಮಿಗೆ ಏನು ತೊಂದರೆ ಆಗೋದಿಲ್ಲ, ಯಾಕಂದರೆ ಅದು ಆಗೋದು ವರ್ಷದಲ್ಲಿ ಒಂದೋ ಎರಡೋ ನಾಟಕಗಳು ಅಥವಾ ಒಂದು ಒಂದು ನಾಟಕ ಆದರೆ ಒಂದು ಏಳೆಂಟು ಪ್ರದರ್ಶನಗಳು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈ

0: ಅಂತ ಹೇಳಿ ಈಗ
1: ಹೌದು
0: ತುಳು ರಂಗಭೂಮಿಯಲ್ಲಿ ಒಳ್ಳೆಯ ಹೆಸರು ಇದ್ದ ನಿರ್ದೇಶಕರು, ಅವರ ಪ್ರಥಮ ನಾಟಕ ನಿರ್ದೇಶನ ಮಾಡಿದ್ದು ನಾನು, ಉರಿಯ ಮಗೆ ಅಂತ ಹೇಳಿ. ಅದು ಒಂದು ಹತ್ತಾರು ಪ್ರದರ್ಶನ ಆಯಿತು. ಅದಾದ ನಂತರ ಅವರು ಒಂಜಿ ನಿಮಿಷ ಅಂತ ಮಾಡಿದರು, ಅದರಲ್ಲಿ ನಾನು ನಿರ್ದೇಶನ ಮಾಡಲಿಲ್ಲ, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಆ ಪಾತ್ರಕ್ಕೆ ಒಳ್ಳೆಯ ಇದು ಸಿಕ್ಕಿತ್ತು. ಆಮೇಲೆ ಅವರ ಇನ್ನೊಂದು ಮೂರನೆಯ ನಾಟಕ ಒರಿಯರ್ ದೊರೆ ಅಸಲ್. ಆ ಒರಿಯರ್ ದೊರೆ ಅಸಲ್ನಲ್ಲಿ ನಾನು ಮಿಲಿಟರಿ ಕೇಶವನ ಪಾತ್ರ ಮಾಡಿದ್ದೆ. ಆ ಪಾತ್ರ ಮಾಡುವಾಗ ಒಂದು ದಿನಕ್ಕೆ ನಮಗೆ ಮೂರು ನಾಟಕ, ಪ್ರತಿದಿನ ಮೂರು ನಾಟಕ. ತುಳು ರಂಗಭೂಮಿಗೆ ಒಂದು ಚಾಲನೆ ಸಿಕ್ಕಿದ್ದು ಅಲ್ಲಿಂದ ಅಂತ ಹೇಳ್ಬೋದು. ಬಾಂಬೆಯಲ್ಲಂತೂ ಅದಕ್ಕೆ ವಿಶೇಷ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಮಾತ್ರ ನನಗೆ ಈ ವೃತ್ತಿ ಮತ್ತು ಇದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕಂತ ಹೇಳಿದರೆ ಅಲ್ಲಿ ಒಂದು ತಿಂಗಳಿಗೆ ಒಂದು 20-25 ನಾಟಕಗಳು ದಿನ ನಾವು ಹೋಗಬೇಕು. ಯಾಕಂದರೆ ಒಂದು ನಾಟಕ ಆಗೋದಂದರೆ ಈಗ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಅದು ಉಡುಪಿಯಲ್ಲೇ ಆಗ್ತದೆ, ಕುಂದಾಪುರದಲ್ಲೇ ಆಗ್ತದೆ, ಕಾರ್ಕಳದಲ್ಲಿ ಆಗ್ತದೆ, ಸುಳ್ಯದಲ್ಲೇ ಆಗ್ತದೆ, ಬೇರೆ ಬೇರೆ ಕಡೆ ಹೋಗಬೇಕು. ಅಲ್ಲಿ ಒಂದು 6 ಗಂಟೆಗೆ ಅಲ್ಲಿ ನಾಟಕ ಪ್ರಾರಂಭ ಮಾಡಬೇಕಿದ್ರೆ ನಾವು ಇಲ್ಲಿಂದ 3:30-4 ಗಂಟೆಗೆ ಹೊರಡಬೇಕು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, 6 ಗಂಟೆಗೆ ಅವರು ಹೊರಡುವಾಗ ಅವ್ರ ಜೊತೆಯಲ್ಲೇ ನಾವು ಹೋಗಬೇಕು. ನಮಗೆ ಅಂದರೆ ಇಲ್ಲಿ ಆಫೀಸ್ 6 ಗಂಟೆ ತನಕ ಇರ್ತದೆ, 5:30 ತನಕ ಇರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅವರು ಅಲ್ಲಿ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ನೀವು ಹೋಗಿ ನಾಳೆ ಬಂದು ಮಾಡಿ ಅಂತ. ಹಾಗೆಯೇ ಮಾಡಿದ್ರಿಂದ ಮಾತ್ರ ನನಗೆ ಅಲ್ಲಿ ಒಂದು 300 ಶೋ ಮಾತ್ರ ಮಾಡಿದ್ದೆ ನಾನು, ಅದು 1000ಕ್ಕೂ ಮಿಕ್ಕಿ ಪ್ರದರ್ಶನ ಆಗಿದೆ. ಆದರೆ ನಾನು 300 ಶೋದವರೆಗೆ ಮಾತ್ರ ಮಾಡಿದೆ. ಮತ್ತೆ ನನಗೇನೆಂದರೆ ನಾವು ಸಣ್ಣ ಒಂದು ಲೆವೆಲಲ್ಲಿರುವಾಗ, ಅಂದರೆ ಕ್ಲಾರ್ಕಲ್ ಆಗಿ ಇರುವಾಗ ಎದ್ದುಕೊಂಡು ಹೋಗ್ಬೋದು, ಆದರೆ ನಾವು ಒಂದು ಅಧಿಕಾರಿ ಒಂದು ಸ್ಥಾನಕ್ಕೆ ಬರುವಾಗ ಅಲ್ಲಿ ಬಿಟ್ಟು ಹೋಗಲಿಕ್ಕೆಲ್ಲ ಆಗೋದಿಲ್ಲ. ಅಲ್ಲಿ ನಾನು ಸ್ವಲ್ಪ ಅದರಿಂದ ಹಿಂಜರಿದೆ, ನನಗೆ ಅಂದರೆ ಇನ್ನು ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಪ್ರಮೋಷನ್ ಆಗಿದೆ, ನಾನೀಗ ಇನ್ಸ್ಪೆಕ್ಟರ್ ಆಗಿದ್ದೇನೆ, ಅದಕ್ಕಾಗಿ ಬೇರೆ ಯಾರನ್ನಾದರೂ ಮಾಡಿ ಅಂತೇಳಿ ಮತ್ತೆ ಅವರು ಬೇರೆ ಅದನ್ನು ಕಂಟಿನ್ಯೂ ಮಾಡಿದರು.
1: ಸೊ ಈಗ ತಾವು ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಪಾತ್ರ ಮಾಡಿದ್ರಿ, ಅಲ್ಲಿ ಅನುಭವಗಳು ಹೇಗಿತ್ತು ಸರ್, ಮತ್ತು ಅದು ಹೇಗೆ ಭಿನ್ನ ಅಂತ ಏನಾದರೂ ಅನಿಸುತ್ತಾ?
0: ಮಲಯಾಳಂ ಅಂದರೆ ಅದು ಅಲ್ಲಿ ಅವರು ನೈಜತೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ, ನೈಜತೆ. ಮತ್ತು ಅಲ್ಲಿ ಏನಂದರೆ ಅವ್ರದ್ದು ಒಂದು ಸಿನಿಮಾ ಮಾಡಬೇಕಿದ್ರೆ 100% ಅವರು ಹೋಮ್ವರ್ಕ್ ಮಾಡಿ ಇಟ್ಟುಕೊಂಡಿರ್ತಾರೆ. ನಮ್ಮ ಹಾಗೆ ಅಲ್ಲಿ ಒಂದು ಸ್ಪಾಟಿಗೆ ಹೋದ ನಂತರ ಈಗ ಏನಾಗಬೇಕು, ಇನ್ನೇನು ಮಾಡ್ಬೋದು, ಈಗ ಯಾರು ಆರ್ಟಿಸ್ಟ್ ಇದ್ದಾರೆ ಅಂತಲ್ಲ, ಅವ್ರದ್ದು ಪ್ರತಿಯೊಂದು ಕೂಡ ಹೋಮ್ವರ್ಕ್ ಆಗಿ ಇವತ್ತು ಇಷ್ಟು ಜನ ಆರ್ಟಿಸ್ಟ್ಗಳು ಬೇಕೇ ಅಥವಾ ಇಷ್ಟು ಹೊತ್ತಿಗೆ ಆಗಬೇಕು ಅಂತ ಇದ್ದರೆ ಅಷ್ಟೇ ಹೊತ್ತಿಗೆ ಎಲ್ಲ ಆಗ್ತದೆ, ಅಷ್ಟು ಅವರು ಪೇಪರ್ ವರ್ಕ್ ಎಲ್ಲ ಮಾಡ್ತಾರೆ. ಅದು ನಾನು ಅಲ್ಲಿ ಕಲಿತದ್ದು. ಮತ್ತು ಅಲ್ಲಿ ನನಗೆ ನಿರ್ದೇಶಕರು ಸಿಕ್ಕಿದ್ದು ಅಡೂರು ಗೋಪಾಲಕೃಷ್ಣನ್, ಅವರು ಎಂದರೆ ನಮ್ಮ ಸದಾನಂದ ಸುವರ್ಣರ ಹಾಗೆ 100% ಅವರಿಗೆ ಪರ್ಫೆಕ್ಟ್ ಆಗಬೇಕು, ಬಹಳ ಒಂದು ಒಳ್ಳೆಯ ಒಂದು ಮನುಷ್ಯ ಮತ್ತು ಒಳ್ಳೆ ತಿಳಿದವರು. ಅವರ ಎಲ್ಲ ಹೆಚ್ಚಿನ ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರ ಒಂದು ನಿರ್ದೇಶನದಲ್ಲಿ ಒಂದು ಕೆಲಸ ಮಾಡುವಂಥದ್ದು ಒಂದು ದೊಡ್ಡ ಅನುಭವ. ಅಲ್ಲಿ ನನಗೇನಾಯ್ತು ಅಂದರೆ ಅಲ್ಲಿ ಕೂಡ ನಾನು ಸಣ್ಣ ಒಂದು ಪಾತ್ರ ಮಾಡಿದ್ದು. ಆ ಪಾತ್ರಕ್ಕೆ ಡಬ್ಬಿಂಗಿಗೆ ನಮ್ಮನ್ನೇ ಕರ್ಕೊಂಡು ಹೋಗಿದ್ದಾರೆ ತ್ರಿವೆಂಡ್ರಮ್ಗೆ, 4-5 ಡೈಲಾಗ್ ಇರಬಹುದು, ಅದಕ್ಕೋಸ್ಕರ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ನಂತರ ಅಲ್ಲಿ ಒಂದು ಸೆಕೆಂಡ್ ಹೀರೋ ಇದ್ದಾರೆ, ಆ ಸೆಕೆಂಡ್ ಹೀರೋ ಅವರ ಫುಲ್ ಒಂದು ವಾಯ್ಸನ್ನು ನಾನು ಡಬ್ ಮಾಡಬೇಕಿತ್ತು. ಅದಕ್ಕೆ ಡಬ್ಬಿಂಗೇ ಬೇರೆ ಜನ ತರಿಸಿದ್ರು ಅವರು, ಆದರೆ ಅದಕ್ಕೆ ಸೂಟ್ ಆಗಲಿಲ್ಲ. ಆ ಪಾತ್ರವನ್ನು ನನ್ನ ಹತ್ರ ಮಾಡಿಸಿದ್ರು, ಅದು ಸೂಟ್ ಆಯಿತು. ಇಡೀ ಒಂದು ಸಿನಿಮಾಕ್ಕೆ ಆ ಪಾತ್ರಕ್ಕೆ ನನ್ನ ಹತ್ರ ಡಬ್ಬಿಂಗ್ ಮಾಡಿಸಿದ್ರು. ಅದು ನನಗೆ ಹಾಗಂದರೆ ಡಬ್ಬಿಂಗ್ ತುಂಬ ಕಷ್ಟ, ಈಗಿನ ಹಾಗಲ್ಲ, ಈಗೆಲ್ಲ ಡಿಜಿಟಲ್ ಆಗಿ ಅದು ಕೂಡಲೇ ಕೂಡಲೇ ಆಗ್ತದೆ, ಏನು ತೊಂದರೆ ಇಲ್ಲ. ಹಾಗಂದರೆ ಅದು ರೀಲ್ ಬಿಡ್ತಾರೆ, ರೀಲ್ ಬಿಡ್ತಿದ್ದಾಗೆ ಆ ಲಿಪ್ ಮೂಮೆಂಟ್ನಿಗೆ ಸರಿಯಾಗಿ ನಮ್ಮ ಲಿಪ್ಪನ್ನು ನಾವು ಕೊಟ್ಟು ಅದನ್ನು ಬೈಹಾರ್ಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಡಬೇಕು, ಅದು ತುಂಬ ಸವಾಲಿನ ಕೆಲಸ.
1: ಸರ್, ಈಗ ಆಕಾಶವಾಣಿಯಲ್ಲಿ ತಾವು ಗ್ರೇಡೆಡ್ ಕಲಾವಿದರು, ನಿಮಗೆ ನೆನಪಿದೆಯಾ ಮೊದಲ ದಿನ ಇಲ್ಲಿ ಆಡಿಷನ್ಗೆ ಬಂದಿದ್ದೇನಾದರೂ, ಯಾವಾಗ ಬಂದ್ರಿ, ಹೇಗಿತ್ತು ಅನುಭವ ಅಂತ?
0: ಅಂದರೆ ನಾವು ಭೂಮಿಕಾ ಸಂಸ್ಥೆ ಪ್ರಾರಂಭ ಆದ 78-79 ಆಗ ನಮ್ಮ ಈ ನಾಟಕಕ್ಕೆ ನಾವು ರೀಡಿಂಗ್ ಅದೆಲ್ಲ ಮಾಡುವಾಗ ಈ ಆಕಾಶವಾಣಿಯಿಂದ ಕೂಡ ಕೆಲವರೆಲ್ಲ ಅಲ್ಲಿಗೆ ಬರ್ತಾ ಇದ್ರು. ಆಕಾಶವಾಣಿದು ಸ್ಟೇಜ್ ನಾಟಕದಲ್ಲಿ ಒಂದು 2-3 ನಾಟಕದಲ್ಲಿ ನಾನು ಮಾಡಿದ್ದೆ, ಆಷಾಢದ ಒಂದು ದಿನ ಆಗಲಿ ಅಥವಾ ಕಳ್ಳರು ಬರಲೇ ಇಲ್ಲ, ತುಂಬ ನಾಟಕಗಳು ನಾವು ಸ್ಟೇಜ್ ಮಾಡ್ತಾ ಇದ್ದೀವಿ ಆವಾಗ ಆಕಾಶವಾಣಿಯಿಂದ. ಆವಾಗ ನಮಗೆ ಇವರ ಪರಿಚಯ ಆಯಿತು. ಆವಾಗ ನೀವು ಬನ್ನಿ, ಆಕಾಶವಾಣಿಯಲ್ಲಿ ಆಡಿಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದರು. ಅದು ಯಾರು ಏನಂತ ಈಗ ನೆನಪು ಬರೋದಿಲ್ಲ. ಆಗ ನಾವು ಅಪ್ಲಿಕೇಶನ್ ಹಾಕಿದ್ದೆವು, ಇಲ್ಲಿ ಆಡಿಷನ್ ಎಲ್ಲ ಆಯಿತು. ನನಗೆ ಫಸ್ಟಿಗೆ ತುಳುವಿನಲ್ಲಿ ಎಲ್ಲ ಇದು ನಾಟಕ ಕೊಡ್ತಾ ಇದ್ರು. ತುಳುವಿನ ನಾಟಕ ಎಲ್ಲ ಆಗ ಹೆಚ್ಚು ಬರ್ತಾ ಇತ್ತು, ಒಳ್ಳೆಯ ಚಾಲ್ತಿಯಲ್ಲಿ ಕೂಡ ಇತ್ತು ಆಗ ತುಳು. ಕಡೆಗೆ ಯಾವಾಗ ನಾನು ಕನ್ನಡ ನಾಟಕಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ, ನನಗೆ ಆಮೇಲೆ ತುಳು ನಾಟಕ ಸಿಗಲೇ ಇಲ್ಲ.

0: ಕನ್ನಡದಲ್ಲಂತೂ ಒಳ್ಳೊಳ್ಳೆ ನಾಟಕಗಳನ್ನು ನಾನು ಮಾಡಿದ್ದೇನೆ. ಒಳ್ಳೊಳ್ಳೆ ನಾಟಕ ತುಂಬ, ಅದರಲ್ಲಿ ನರಕದ ನಾಯಿ ಅಂತ ಒಂದು ನಾಟಕ ಮಾಡಿದ್ದೆ, ಅದು ಈಗಲೂ ನೆನಪಿದೆ. ಕೆ ಟಿ ಕೃಷ್ಣಕಾಂತ್ ಅವರ ನಿರ್ದೇಶನದಲ್ಲಿ, ಮತ್ತು ಬಸವರಾಜರವರ ನಿರ್ದೇಶನದಲ್ಲಿ, ಬಸವರಾಜರ ನಿರ್ದೇಶನದಲ್ಲಿ ಸ್ಟೇಜ್ ಕೂಡ ಮಾಡಿದೆ, ಗುಲಾಮನ ಸ್ವಾತಂತ್ರ್ಯ ಅದರಂಥ ಸ್ಟೇಜ್ ನಾಟಕ ಕೂಡ ಮಾಡಿದ್ದೆ. ಕನ್ನಡ ನಾಟಕ ಮಾಡಿದ್ದಕ್ಕೆಲ್ಲ ಕೆಲ ರಾಷ್ಟ್ರೀಯ ನಾಟಕಗಳನ್ನು ಒಂದಷ್ಟು ಮಾಡಿದ್ದೇವೆ.
1: ಸರಿ, ಈಗ ತಾವು ಉದ್ಯೋಗದಿಂದ ಯಾವ ವರ್ಷ ನಿವೃತ್ತರಾದ್ರಿ, ಮತ್ತು ಅದರ ನಂತರದ ಜೀವನ ಹೇಗಿದೆ?
0: 2011 ನಾನು ವ್ಯವಸ್ಥಾಪನ ನಿರ್ದೇಶನ ನಿವೃತ್ತಿಯಾದೆ. ಅದರ ನಂತರ ಒಂದು 5 ನಾನು ಅಲ್ಲೇ ಸ್ಪೆಷಲ್ ಆಫೀಸರ್ ಆಗಿ ನನ್ನನ್ನು ಒಂದು ಅವಕಾಶ ಕೊಟ್ಟರು, ಅಲ್ಲೇ ಇದ್ದೆ ನಾನು. ಅದಾದ ನಂತರ ಬೇರೆ ಎಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ನಾನಿದ್ದೇನೆ. ಈಗ ನಾನು ತುಳುನಾಟಕ ಕಲಾವಿದರ ಒಕ್ಕೂಟ ಅಂತ ಇದೆ, ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಒಂದು ಸಾಧಾರಣ ಒಂದು 800 ಅದರಲ್ಲಿ ಸದಸ್ಯರಿದ್ದಾರೆ. ಆಮೇಲೆ ನಮ್ಮಲ್ಲಿ ನಿವೃತ್ತ ನೌಕರರ ಸಂಘ ಅಂತ ಇದೆ ನಮ್ಮ ಬ್ಯಾಂಕಲ್ಲಿ, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಾನು. ಮತ್ತು ಕೋಆಪರೇಟಿವ್ನಲ್ಲಿ ಇದ್ದರಿಂದ ನಾನು ಶ್ರೀ ಸತ್ಯನಾರಾಯಣ ವಿದ್ಯುತ್ ಸಹಕಾರ ಸಂಘ ಅಂತ ಒಂದು ಸಂಘ ನಮ್ಮದೇ ಇತ್ತು, ಅದರದ್ದು ಪ್ರೆಸಿಡೆಂಟ್ ಆಗಿದ್ದೇನೆ, ಅಧ್ಯಕ್ಷರು. ಹೀಗೆ ಎಲ್ಲ ಇದೆ ಸಮಾಜ ಸೇವೆ.
1: ಹಾಗೆ ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ, ಅದರ ಬಗ್ಗೆ ಹೇಳೋದಾದರೆ ಕೆಲವು ಮುಖ್ಯ ಪ್ರಶಸ್ತಿಗಳು.
0: ಪ್ರಶಸ್ತಿ ಅಂದರೆ ನನಗೆ 2005 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಒಂದು ಬಂತು. ಅದು ಹೂವಿನ ಹಡಗಳಿಯಲ್ಲಿ ನಮ್ಮ ಅವಾಗ MP ಪ್ರಕಾಶ್ ಉಪಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಅಲ್ಲಿ ನಮಗೆ ಆ ಪ್ರಶಸ್ತಿ ಪ್ರದಾನ ಮಾಡಿದರು. ಅದು ಈ ಪ್ರಶಸ್ತಿಗಳು ನಾವು ಅರಸಿಕೊಂಡು ಹೋದದ್ದಲ್ಲ, ಅದು ನಮಗೆ ಬಂದದನ್ನು ನಾವು ಸ್ವೀಕರಿಸಿದೆ. ಆದರೆ ಎಲ್ಲೋ ಒಂದು ಪ್ರಶಸ್ತಿ ನಾವು ಸ್ವೀಕರಿಸೋದಕ್ಕಿಂತ ನಮ್ಮ ಊರಲ್ಲೇ ನಮಗೆ ಬೇಕಾದವರು ನಮ್ಮ ಸಮ್ಮುಖದಲ್ಲೇ ಮಾಡಿದಂಥ ಒಂದು ಸನ್ಮಾನ, ಅದು ನಮಗೆ ಬಹಳ ಅದಕ್ಕಿಂತಲೂ ಒಳ್ಳೆಯ ತೃಪ್ತಿ ಕೊಟ್ಟಿದೆ. ಅದು ನನ್ನ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು ಒಂದು ಹೆಗ್ಗಳಿಕೆ ಬಿಟ್ಟರೆ, ಇಲ್ಲಿ ಅದರ ನಂತರ ಎಷ್ಟೋ ಸನ್ಮಾನಗಳಾಗಿವೆ ನನಗೆ. ಈಗ ರಂಗಭಾಸ್ಕರ ಪ್ರಶಸ್ತಿ ಸಿಕ್ಕಿತು, ಅದು ನಮ್ಮವರೇ ಇದ್ರೆ ನಮ್ಮವರೇ ಮಾಡಿದಂಥ ಇದು. ಮತ್ತು ನಮ್ಮ ಕುಡ್ಲ ಪ್ರಶಸ್ತಿ ಬಂತು, ಅದೆಲ್ಲ ನಮಗೆ ಸಿಗುವಾಗ ಬಹಳ ಒಂದು ಹೆಮ್ಮೆ ಅನ್ನಿಸ್ತದೆ.
1: ಸರಿ, ಈಗ ತಮ್ಮ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರಿದ್ದೀರಾ, ಏನು ಮಾಡ್ತಾ ಇದ್ದಾರೆ ಅಂತ?
0: 1988 ಮದುವೆ ಆಯಿತು. ನನಗೆ 2 ಹೆಣ್ಣು ಮಕ್ಕಳು, ಇಬ್ಬರನ್ನು ಕೂಡ ಇಂಜಿನಿಯರಿಂಗ್ ಮಾಡಿಸಿದ್ದೇವೆ. 2 ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡವಳು ಈಗ ಬೆಂಗಳೂರಲ್ಲಿದ್ದಾಳೆ, ಇನ್ನೊಬ್ಳು ಸಣ್ಣವಳು ಇಲ್ಲೇ ಮಂಗಳೂರಲ್ಲಿದ್ದಾಳೆ, ಹೆಂಡತಿ ಮನೆಯಲ್ಲಿ.
1: ಸರಿ, ಈಗ ಮುಂದಿನ ಯೋಚನೆ ಯೋಜನೆಗಳು ಏನೆಲ್ಲ ಇವೆ ತಮ್ಮದು?
0: ಯೋಚನೆ ಅದು ಈಗ ಒಂದು ವಾದಿರಾಜ ವಾಲಗಮಂಡಲಿ ಅಂತ ಒಂದು ಸಿನಿಮಾ ಈಗ ಆಗ್ತಾ ಉಂಟು, ಅದರ ಒಂದು ಪ್ರೊಡಕ್ಷನ್ನ ಒಂದು ಜವಾಬ್ದಾರಿಯನ್ನು ನನ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಪೂರ್ತಿಗೊಳಿಸಬೇಕು ಅಂತ ಅದನ್ನು ಮಾಡಿದ್ದಾರೆ, ಅದು ಈಗ ಮಾಡ್ತಾ ಇದ್ದೇನೆ. ಮತ್ತು ಒಂದು ಕತೆ ಕೈಲಾಸ ಅಂತ ಒಂದು ತುಳು ಸಿನಿಮಾ ಒಂದು ಈಗ ಆಗ್ತಾ ಉಂಟು, ಅದರಲ್ಲೂ ಕೂಡ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೇನೆ. ಹೀಗೆ ಅವಕಾಶಗಳು ಬಂದರೆ ನನಗೆಂದರೆ ಬೆಂಗಳೂರಿಂದ ಎಷ್ಟೋ ಕರೆಗಳು ಬರ್ತವೆ, ನೀವು ಬರಬೇಕು, ಒಂದು 10 ಬೇಕು ನನಗೆ, 20 ಬೇಕು ಅಂತ. ನಮಗೆ ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಒಂದನೇದಾಗಿ ಈಗ ಆರೋಗ್ಯದ ಸಮಸ್ಯೆ ಕೂಡ ಇದೆ, ಯಾಕಂದರೆ ಅಲ್ಲಿಯ ಫುಡ್ ಎಲ್ಲ ನಮಗೆ ಆಗೋದಿಲ್ಲ, ಮತ್ತು ಅಲ್ಲಿಯ ವೆದರ್ ಆಗೋದಿಲ್ಲ, ಹಾಗಾಗಿ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಅವಕಾಶಗಳು ಬಂದರೆ, ಇಲ್ಲೇ ಶೂಟಿಂಗ್ ಆಗೋದಿದ್ದರೆ ಹೋಗಿ ಮಾಡ್ತೇವೆ. ಇತ್ತೀಚೆಗೆ ನನಗೆ ಒಂದು ಬಂದಂಥ ಒಂದು ಒಳ್ಳೆಯ ಒಂದು ಅವಕಾಶ ಅಂದರೆ ಕಾಂತಾರದಲ್ಲಿ ಒಂದು ರಾಜಗುರುಗಳ ಒಂದು ಪಾತ್ರ ರಿಷಭ್ ಶೆಟ್ಟಿ ಅವರು ಕೊಟ್ಟರು, ಅದರಲ್ಲಿ ನನಗೆ ಬಹಳ ಒಂದು ತೃಪ್ತಿ ಸಿಕ್ಕಿದೆ.
1: ಧನ್ಯವಾದಗಳು ಸರ್. ಹೀಗೆ ಇನ್ನಷ್ಟು ಅವಕಾಶಗಳು ತಮಗೆ ಸಿಗಲಿ, ಮತ್ತಷ್ಟು ನಿಮ್ಮನ್ನು ತೆರೆಯ ಮೇಲೆ ನೋಡುವಂಥ ಅವಕಾಶಗಳು ನಮ್ಮದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ರಂಗಭೂಮಿ ಇವರ ಉಸಿರು, ಸಿನಿಮಾ ಇವರ ಹಸಿರು, 6 ಕಾಲ ರಂಗದ ಮೇಲೆಯೇ ಬದುಕನ್ನು ಕಟ್ಟಿಕೊಂಡ ನಟನಾ ತಪಸ್ವಿ, ಹಿರಿಯ ರಂಗಕರ್ಮಿ ಲಕ್ಷ್ಮಣಕುಮಾರ್ ಮಲ್ಲೂರು. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ.

ಕೇಳುಗರೇ ಗಮನಿಸಿ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳುಗರೆ, ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211

0: 9 9 2 2 2 6 1 1 ನಮ್ಮ STD ಕೋಡ್ 08 2 4, ನಮ್ಮ ಮೊಬೈಲ್ ಸಂಖ್ಯೆ 8 2 7 0 0 8 2 7 7 0 3 8 0 0 0. ನಿಮಗೆ ಕರೆ ಸಿಗದಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ನಮ್ಮ ವಾಟ್ಸಪ್ ಸಂಖ್ಯೆ 9 4 4 9 2 6 5 6 0 0.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
2: ಅಸುರ ಕುಲ ತಿಲಕ ಹಯಗ್ರೀವ
3: ಆಚಾರ್ಯರೇ,
2: ಚಿಂತಿಸುವ ಅವಶ್ಯಕತೆ ಇಲ್ಲ,
3: ಲೋಕವೇ ಅಲ್ಲೋಲಕಲ್ಲೋಲವಾಗುತ್ತಾ ಇದೆ.
2: ಉತ್ಪಾತವನ್ನು ಕಂಡು ನೀನು ಹೆದರಿದ್ದಿ ಎಂಬುದನ್ನು ನಾನು
3: ಅರ್ಥವಿಸಿಕೆ. ಹೀಗೆ
2: ಅಯ್ಯ
3: ಏನು
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು. ಈಗ ಅನು ಬೆಳ್ಳೆ ಅವರಿಂದ ಸಣ್ಣ ಕಥೆ ತೆರೆ.
4: ಸಂಜೆ ಸಂಜೆಯ ಹೊತ್ತು ಸಮುದ್ರ ದಂಡೆಯಲ್ಲಿ ಬೋರ್ಗರೆಯುವ ಅಲೆಗಳನ್ನು ನೋಡುತ್ತಾ ಕುಳಿತಿದ್ದ ಉದಯ ಎಲ್ಲ ಜಂಜಡಗಳನ್ನು ದೂರ ಮಾಡಿಕೊಳ್ಳಬೇಕು ಎಂಬ ಇರಾದೆಯಿಂದ ಅದಕ್ಕಾಗಿಯೇ ಮೊಬೈಲನ್ನು ಕೂಡ ತರದೆ ಕಾರಿನಲ್ಲಿಯೇ ಬಿಟ್ಟು ಬಂದಿದ್ದ. ಒಂದರ ಹಿಂದೆ ಒಂದರಂತೆ ದಡಕ್ಕೆ ಅಪ್ಪಳಿಸುವ ತೆರೆಗಳನ್ನು ನೋಡುತ್ತಲೇ ಈ ರೀತಿ ತೆರೆಗಳನ್ನು ದಂಡೆಗೆ ಕಳಿಸುವರು ಯಾರು ಎಂಬ ಸೋಜಿಗಕ್ಕೆ ಬೆರಗಾಗಿ ಸುಮಾರು ಹೊತ್ತು ತದೇಕಚಿತ್ತದಿಂದ ತೆರೆಗಳನ್ನೇ ನೋಡುತ್ತಾ ಇದ್ದವನಿಗೆ ಮುಳುಗುವ ಸೂರ್ಯನ ಕೆಂಪು ಬಣ್ಣ ಇಡೀ ಸಮುದ್ರವನ್ನು ಕಲಕಿದಂತೆ ಭಾಸವಾಗಿ ಮೆದುಳಿಗೆ ಏಕಾಏಕಿ ರಕ್ತ ನುಗ್ಗಿ ತಕ್ಷಣವೇ ಎದ್ದು ನಿಂತು ಕಿಸೆಯನ್ನೆಲ್ಲ ತಡಕಾಡಿದ. ಮೊಬೈಲ್ ಇಲ್ಲ. ಅವನೇ ಉದ್ದೇಶಪೂರ್ವಕವಾಗಿ ಕಾರಿನಲ್ಲಿಯೇ ಬಿಟ್ಟು ಬಂದಿದ್ದರೂ ದೇಹದ ಒಂದು ಅಂಗವೇ ಆದಂತಿರುವ ಮೊಬೈಲ್ ಕಾಣದೆ ಚಡಪಡಿಸಿದ. ಮರಳಿನ ಮೇಲೆ ವೇಗದ ಹೆಜ್ಜೆ ಹಾಕುವ ಪ್ರಯತ್ನ ಮಾಡಿ ಕಾರಿನ ಬಳಿ ಬಂದ. ಮೊಬೈಲ್ ಕಾರಿನ ಒಳಗೆಯೇ ಇದೆ. ತನ್ನ ಮರೆವಿಗೆ ನಾಚಿಕೆ ಎನಿಸಿತು. ಮೊಬೈಲ್ ತೆಗೆದು ಅವನು ನಿರೀಕ್ಷಿಸುತ್ತಿದ್ದ ಕರೆಯೇನಾದರೂ ಬಂದಿರಬಹುದೇ ಎಂದು ನೋಡಿದ. ಕರೆ ಬಂದಿತ್ತು, ಹೌದು. ಆದರೆ ಅವನು ನಿರೀಕ್ಷಿಸುತ್ತಿದ್ದ ಅನುವಿನಿಂದ ಅಲ್ಲ, ಸೌದಾಮಿನಿಯಿಂದ. ಯಾರಿದು ಸೌದಾಮಿನಿ? ತನ್ನ ಮೊಬೈಲ್ನಲ್ಲಿರದ ಅಪರಿಚಿತ ಸಂಖ್ಯೆಯಿಂದ ಬಂದ ಕರೆ. ಅದೇ ಸಂಖ್ಯೆಯಿಂದ ಒಟ್ಟು 7 ಮಿಸ್ಡ್ ಕಾಲ್ಗಳು. ಸೂರ್ಯ ಕಂತುತಿದ್ದ, ಸಮುದ್ರದ ಆರ್ಭಟ ಇನ್ನೂ ಜೋರಾಗಿತ್ತು. ಕಾರಿನೊಳಗೆ ಕುಳಿತು ಆ ಸಂಖ್ಯೆಗೆ ಫೋನ್ ಮಾಡಿದ. ಅತ್ತಲಿಂದ ಫೋನ್ ಕರೆಗಾಗಿಯೇ ಕಾದು ಕುಳಿತಿರುವಂತೆ ಒಂದೇ ರಿಂಗ್ಗೆ ಕರೆಯನ್ನು ಸ್ವೀಕರಿಸಿ, ರವಿ ಹೋಗ್ಬಿಟ್ಟ, ನೀನೊಮ್ಮೆ ಮನೆಗೆ ಬಂದು ಹೋಗು ಎನ್ನುವ ವಿಷಾದದಿಂದ ಕೂಡಿದ ಹೆಣ್ಣಿನ ಧ್ವನಿ ಕೇಳಿಸಿತು. ಯಾರೀಕೆ ಈ ರವಿ? ಯಾರು? ಉದಯನ ಸ್ಮೃತಿಪಟಲದಲ್ಲಿ ನೂರಾರು ಚಿತ್ರಗಳು ಹಾದು ಹೋದವು. ಇದು ಪರಿಚಿತವಲ್ಲದ ಧ್ವನಿ, ಪರಿಚಿತವಿಲ್ಲದ ಹೆಸರುಗಳು. ನೀವು ಎಂದ ಅರ್ಥವಾಗದೆ. ಮರೆತು ಬಿಟ್ಟೆ ಉದಯ್, 3 ತಿಂಗಳ ಹಿಂದೆ ನೀನೇ ಫೋನ್ ಮಾಡಿ ಯಾವುದೋ ಪುಸ್ತಕ ಬೇಕು ಅಂತ ರವಿಯನ್ನ ಕೇಳಿದ್ದೆ. ಆಗ ನೀನು ರವಿಯನ್ನೇ ಕೇಳಬೇಕಾಗಿರಲಿಲ್ಲ, ಗೂಗಲ್ನಲ್ಲಿ ಸರ್ಚ್ ಕೊಡ್ತಿದ್ರೂ ನಿನಗೆ ಮಾಹಿತಿ ಸಿಗುತ್ತಿತ್ತು. ನೆನಪಿದೆಯಾ, ನಾನು ನಿನಗೆ ಎಲ್ಲಿ ಹುಡುಕು ಅಂದಿದ್ದೆ. ಅದೇ ಸೌದಾಮಿನಿ ಕಣೋ ನಾನು, ಇಲ್ಲವೆಂದು ಹೇಗೆ ಹೇಳುವುದು? ದಿಜ್ಞಾಸೆಗೊಳಗಾದ ಉದಯ. ಹೌದು, ನೆನಪಾಯಿತು ಎಂದ. ಎಲ್ಲ ನಿರೀಕ್ಷಿತ ಅನ್ನುವಂತೆ ನಡೆದು ಹೋಯಿತು. ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳು. ಈಜು ಬಾರದವನನ್ನು ನಡು ನೀರಿನಲ್ಲಿ ಬಿಟ್ಟಂತೆ ನನ್ನ ಪರಿಸ್ಥಿತಿಯಾಗಿದೆ. ಧ್ವನಿ ಪೂರ ತಗ್ಗಿತ್ತು. ಇಷ್ಟಕ್ಕೂ ಈ ರವಿ ಯಾರು? ಸೌದಾಮಿನಿಗೆ ಹತ್ತಿರದ ಸಂಬಂಧಿ. ಅವಳ ವಿಷಾದದ ಮಾತಿನ ದಾಟಿಯನ್ನು ಕೇಳಿದರೆ ಅನಿಸುತ್ತಿದೆ, ಎಲ್ಲಿ, ಏನು, ಹೇಗೆ, ಯಾವಾಗ ಎನ್ನುವ ಸಾಮಾನ್ಯ ಪ್ರಶ್ನೆಗೆ ಉತ್ತರ ಹೇಳುತ್ತಲೇ ಅವಳ ಧ್ವನಿಯು ಗೆಲುವಿನ ದಾಟಿಗೆ ಬದಲಾಯಿತು. ಅವನಲ್ಲಿ ಮಾತ್ರ ತಣಿಯದ ಕುತೂಹಲವೊಂದು ಹಾಗೆಯೇ ಉಳಿದು ಯಾವ್ಯಾವುದೋ ವಿಷಯಗಳಿಗೆ ಆ ಸೌದಾಮಿನಿಯನ್ನು, ಅವಳ ಹತ್ತಿರದ ಸಂಬಂಧಿಯಾಗಿರಬಹುದಾದ ರವಿಯನ್ನು ಕನೆಕ್ಟ್ ಮಾಡಿಕೊಂಡು ನೆನಪುಗಳ ಮೆರವಣಿಗೆ ಸಾಗುತ್ತಲೇ ಇತ್ತು. ಕಾರು ಮುಖ್ಯ ರಸ್ತೆಯನ್ನು ಹಿಡಿದು ಒಂದೇ ವೇಗದಲ್ಲಿ ಓಡುವಂತೆ. ಅವನು ಮನೆ ತಲುಪಿದರೂ ನೆನಪುಗಳ ಓಟ ಮುಗಿದಿರಲಿಲ್ಲ. ಅದ್ಯಾಕೋ ಇವತ್ತು ಬೇಗನೆ ಬಂದ

ಬಿಟೆ ಶೈಲಜಾರವರು ಅಚ್ಚರಿಯಿಂದ ಮಗನನ್ನು ಕೇಳಿದರು. ಕೈಯಲ್ಲಿದ್ದ ಮೊಬೈಲ್ ಒತ್ತಿ ಸಮಯ ನೋಡಿಕೊಂಡ. 7 ಗಂಟೆಯಾಗುತ್ತಿದೆ ಮಾತ್ರ. 8 ಗಂಟೆಗಿಂತ ಮೊದಲು ಯಾವತ್ತೂ ಸಮುದ್ರ ದಂಡೆಯಿಂದ ಮರಳಿದವನಲ್ಲ. ಅವನ ನೆನಪುಗಳಿಗೆ ತಡೆಯೊಡ್ಡಿತ್ತು ಅಮ್ಮನ ಪ್ರಶ್ನೆ. ಅಮ್ಮ, ನಿನಗೇನಾದರೂ ಸೌದಾಮಿನಿಯ ಬಗ್ಗೆ ಅಥವಾ ರವಿಯ ಬಗ್ಗೆ ಗೊತ್ತಾ ಎಂದ. ಯಾಕೋ, ಅವಳು ರವಿಯ ಹೆಂಡತಿಯಲ್ವಾ? ಅದೇ ಕೊಲ್ಪಿ ಸೀತಾರಾಮಣ್ಣನ ಮಗಳು. ಎಂತಕ್ಕೆ? ಅವರಲ್ಲಿ ಅಚ್ಚರಿಯೂ ಇತ್ತು. ಅರೆ, ಅಮ್ಮನಿಗೆ ಎಲ್ಲ ಗೊತ್ತಿದೆ. ಹಾಗಾದರೆ ಸಂಬಂಧಿಕರೇ ಇರಬಹುದು. ಅವರು ಮನೆಗೇನಾದರೂ ಬಂದಿರುವರೇ?

ಕಣ್ಣೆದುರಿಗೆ ನಿಂತಂತಾಯಿತು. ಅವನು ಕೋಣೆಯೊಳಗೆ ಸೇರಿಕೊಂಡು ಸೌದಾಮಿನಿಗೆ ಫೋನ್ ಮಾಡಿ ಹಿಂದಿನದ್ದೆಲ್ಲವನ್ನು ನೆನಪಿಸಿಕೊಂಡು ಹೇಳಿದ. ಅವಳು ಅವನನ್ನು ಅಗತ್ಯವಾಗಿ ಬಂದು ಭೇಟಿ ಮಾಡುವಂತೆ ಹೇಳಿದಳು. ರವಿಯವರ ಲೇಖನಗಳನ್ನು ಉದಯ ಓದಿದ್ದ. ಅವನ ಥೀಸಿಸ್ಗೆ ಬೇಕಿದ್ದ ವಿಷಯಗಳನ್ನು ಅವರಿಗೆ ಕೇಳಿ ತಿಳಿದುಕೊಂಡಿದ್ದ. ಹಾಲಾಡಿ ಅವರ ಮನೆಯಲ್ಲಿದ್ದ ಗ್ರಂಥಾಲಯದ ಬಗ್ಗೆ ಕೇಳಿದ. ಅದನ್ನು ನೋಡುವ ಕುತೂಹಲವೂ ಇತ್ತು. ಅಪರೂಪದ ಪುಸ್ತಕಗಳ ಭಂಡಾರವೇ ಅವರ ಬಳಿ ಇತ್ತು. ಇತ್ತೀಚೆಗೆ ಸಾವಿರ ಒತ್ತಡಗಳ ನಡುವೆ ಕೆಲವೊಂದು ಮುಖ್ಯವಾದ ವಿಷಯಗಳು ಸ್ಕಿಪ್ ಆಗಿ ಬಿಡುತ್ತಿದ್ದವು. ಹಾಗೆಯೇ ರವಿಯವರನ್ನು ಮರೆತಿದ್ದ. ಅಮ್ಮ ಸೌದಾಮಿನಿಯ ವಿಷಯ ಹೇಳಿದ ಮೇಲೆ ಎಲ್ಲವೂ ತಿಳಿಯಿತು. ಸೌದಾಮಿನಿ ಸೀತಾರಾಮಣ್ಣನ ಮಗಳು. ಒಂದು ಕಾಲದಲ್ಲಿ ಕೊಲ್ಪೆಯಲ್ಲಿ ಬಹಳ ಜನಾನುರಾಗಿ ಕೃಷಿಕರಾಗಿ ಎಲ್ಲರಿಗೂ ಮಾದರಿಯಾಗಿದ್ದವರು. ಎಕರೆಗಟ್ಟಲೆ ಜಾಗದಲ್ಲಿ ಬೆಳೆಯದ ಬೆಳೆಗಳಿಲ್ಲ. ಮಲೇಷ್ಯಾ, ಸಿಂಗಾಪುರ, ಶ್ರೀಲಂಕಾ, ಆಫ್ರಿಕಾದಿಂದ ಅಪರೂಪದ ಹಣ್ಣು ಹಂಪಲುಗಳ ಗಿಡಗಳನ್ನು ತಂದು ವಿಶಿಷ್ಟ ಪ್ರಯೋಗ ನಡೆಸಿ ತಮ್ಮ ತೋಟದಲ್ಲಿ ಬೆಳೆಸಿ ಮಾರುಕಟ್ಟೆಗೆ ಹೊಸ ಬಗೆಯ ಹಣ್ಣುಗಳನ್ನು ಪರಿಚಯಿಸಿದವರು. ಆದರೆ ಅವರ ಮಕ್ಕಳ ಬಗ್ಗೆ ಅಮ್ಮನಿಗೆ ಯಾವಾಗಲೂ ಅಸಮಾಧಾನವೇ ಇತ್ತು. ಸೀತಾರಾಮಣ್ಣನ ಮಗ ಸತ್ಯನಾರಾಯಣನ ಮೇಲಂತೂ ಅಮ್ಮನಿಗೆ ಒಳ್ಳೆಯ ಅಭಿಪ್ರಾಯವೇ ಇಲ್ಲ. ಅವನ ಮುಖ್ಯ ಕಸುಬೆ ವಧುವರಾನ್ವೇಷಣೆ. ಅದೇನೋ ಮನೆಗಳನ್ನು ಲಗಾಡಿ ತೆಗೆಯುವನೆಂದು, ಮಾತು ಮಾತಿಗೆ ಹಂಗಿಸಿ ತಮಾಷೆ ಮಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವನೆಂದು ಅವರು ಹೇಳುತ್ತಿದ್ದುದು ನೆನಪಾಯಿತು. ಒಮ್ಮೆ ಅಪ್ಪ ಉಡುಪಿ ಸಂತೆಗೆ ಹೋದವರು ಬರುವಾಗ ಸತ್ಯನಾರಾಯಣನ ಆಫೀಸಿಗೆ ಹೋಗಿ ಸುಮಕ್ಕನ ಜಾತಕ ಫೋಟೋ ಕೊಟ್ಟು, ಇದು ನನ್ನ ಹಿರಿಯ ಮಗಳ ಫೋಟೋ ಜಾತಕ, ಯಾವುದಾದ್ರೂ ಒಳ್ಳೆಯ ಸಂಬಂಧ ಇದ್ದರೆ ಹೇಳಿ ಎಂದು ಹೇಳಿ ಬಂದಿದ್ದರಂತೆ. ಆಯಿತು ನೋಡುವ, ನಿಮ್ಮ ಮಗಳು ನೋಡಲಿಕ್ಕೆ ಚಂದ ಇದ್ದಾಳೆ. ಒಳ್ಳೆಯ ಸಂಬಂಧ ಅಂದ್ರಿ? ಒಳ್ಳೆಯ ಸಂಬಂಧ ಅಂದರೆ ಹೇಗೆ? ಸುಮಕ್ಕನ ಫೋಟೋ ನೋಡಿ ತಮಾಷೆ ಮಾಡಿದ್ದರಂತೆ. ಅಪ್ಪನಿಗೆ ದೊಡ್ಡ ದೊಡ್ಡ ನಿರೀಕ್ಷೆಗಳಿರಲಿಲ್ಲ. ತಮ್ಮ ಮಗಳು ಸೌಂದರ್ಯದಲ್ಲೇನೂ ಕಡಿಮೆಯಿಲ್ಲ. ಎಲ್ಲ ಹೆತ್ತವರ ನಿರೀಕ್ಷೆಯಂತೆ ಅನುಕೂಲಸ್ಥರ ಮನೆ ಸೇರಿದರೆ ಒಳ್ಳೆಯದು ಎನ್ನುವ ಆಸೆ ಅಷ್ಟೆ. ಅದನ್ನೇ ಅವರಿಗೆ ಹೇಳಿದರಂತೆ. ಅಪ್ಪ ಆವಾಗಾವಾಗ ಅವರನ್ನು ವಿಚಾರಿಸುತ್ತಿದ್ದರು. ಅವರು ಹೇಳಿ ಒಂದು ಎರಡು ವರ್ಷ ಸಂದರೂ ಯಾವುದೇ ಸಂಬಂಧವನ್ನು ಅವರು ಮಾಡಿರಲಿಲ್ಲ. ಅದಕ್ಕೆ ಕಾರಣವೂ ಇತ್ತು. ಇದೇ ಸತ್ಯನಾರಾಯಣ ಎಲ್ಲೋ ಒಮ್ಮೆ ಅಮ್ಮನನ್ನು ನೋಡಿದವರು ನೀನು ಓಡಿ ಹೋದವಳಿಗೆ ಏನಾಗಬೇಕು ಎಂದಿದ್ದರಂತೆ. ಅಮ್ಮನಿಗೆ ಅವಮಾನವಾಗಿ ಅಪ್ಪಯ್ಯನ ಬಳಿ ಅಲವತ್ತುಕೊಂಡಿದ್ದರು. ಮುಂದೆ ಅಪ್ಪಯ್ಯ ಅವರನ್ನು ವಿಚಾರಿಸುವುದನ್ನೇ ಬಿಟ್ಟರು. ಉದಯನ ಕಾರು ಸೌದಾಮಿನಿಯ ಮನೆ ಕಡೆ ಓಡಿತು. ಅವನಿಗೆ ಸೌದಾಮಿನಿಯ ಬಗ್ಗೆ ಯಾವುದೇ ಕುತೂಹಲವಿರಲಿಲ್ಲ. ಆದರೆ ರವಿಯವರ ಪುಸ್ತಕ ಸಂಗ್ರಹವನ್ನು ನೋಡುವ ಬಯಕೆಯಂತೂ ಇತ್ತು. ಹಾಲಾಡಿ ಅವರ ಮನೆ ಬಗ್ಗೆ ಗೊತ್ತಿರಲಿಲ್ಲ. ಸೌದಾಮಿನಿಗೆ ಲೊಕೇಶನ್ ಕಳಿಸುವಂತೆ ಮೆಸೇಜ್ ಮಾಡಿದ. ತಕ್ಷಣವೇ ಉತ್ತರ ಬಂತು. ಆದರೆ ಮಾರ್ಗ ಮಧ್ಯೆ ನೆಟ್ವರ್ಕ್ ಕೈಕೊಟ್ಟಿತು. ಕಾರನ್ನು ನಿಧಾನವಾಗಿ ಓಡಿಸಿದ. ಯಾವುದೋ ಅಡ್ಡರಸ್ತೆ ಎನ್ನುವುದು ನೆನಪಿತ್ತು. ಅದು ಸರಿಯಾದ ದಾರಿಯೆಲ್ಲ ಅನಿಸಿತ್ತು. ಅವಳಿಗೆ ಫೋನ್ ಆಯಿಸಿದ. ಅವನು ತೆಗೆದುಕೊಳ್ಳಬೇಕಿದ್ದುದು ಬಲಕ್ಕೆ, ಎಡಕ್ಕೆ ಹೋಗುತ್ತಿರುವುದಾಗಿ ಹೇಳಿದಳು. ಅವನು ಕಾರನ್ನು ಹಿಂದಕ್ಕೆ ತೆಗೆದು ಅವಳು ಹೇಳಿದ ಕಡೆಗೆ ತಿರುಗಿಸಿದ. ಅವಳು ಅವನ ಕಾರು ಕಾಣುವವರೆಗೂ ಲೈನ್ನಲ್ಲಿಯೇ ಇದ್ದಳು. ನೋಡು ನಾನು ಹೊರಗೆ ನಿಂತಿದ್ದೇನೆ, ಈ ಕಡೆ ತಿರುಗು ಎಂದು ಕೈ ಎತ್ತರಿಸಿ ಹೇಳಿದಳು. ಉದಯ ಕಾರನ್ನು ಅವಳ ಮನೆಯಂಗಳಲ್ಲಿ ನಿಲ್ಲಿಸಿದ. ಅವಳು ಅವನನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಲೇ, ನೀನು ಬರುತ್ತೀಯೋ ಇಲ್ಲವೋ ಎನ್ನುವ ಅನುಮಾನವಿತ್ತು ಎನ್ನುವಾಗ ಅವಳ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು. ನೀವು ಕರೆಯುವಾಗ ಬರೆದಿರುವೆನೆ, ನನಗೆ ರವಿಯವರ ಪುಸ್ತಕ ಸಂಗ್ರಹವನ್ನು ನೋಡಬೇಕಿತ್ತು. ಅವಳು ತೋರಿಸಿದ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದ. ಕುಡಿಯೋದಕ್ಕೆ ಏನಾದರೂ ತೆಗೆದುಕೊಳ್ಳುವೆಯಾ? ಅವಳ ಪ್ರಶ್ನೆಯಲ್ಲಿ ಮಾಡಿಕೊಡಬೇಕಲ್ಲ ಎನ್ನುವ ಔದಾಸೀನ್ಯ ಭಾವವಿತ್ತು. ಸಂಕೋಚದಿಂದಲೇ ನಿರಾಕರಿಸಿದ ಉದಯ. ಅವನು ಆತ ಕುಳಿತಲ್ಲಿಯೇ ಹತ್ತಿರಕ್ಕೆ ಬಂದು ಕುಳಿತಳು. ಅವಳು ಹುಟ್ಟಿದ್ದ ಬಟ್ಟೆ ಎರಡು ದಿವಸಗಳಿಂದ ಬದಲಾಯಿಸಿರಲಿಲ್ಲವೇನೋ ಎನ್ನುವಂತೆ ಕಮಟು ವಾಸನೆ ಬೀರುತ್ತಿತ್ತು. ಅವನು ಪಕ್ಕಕ್ಕೆ ಜರುಗಿ ಕುಳಿತ. ನಿನ್ನ ಬಳಿ ಅರ್ಜೆಂಟ್ ಮಾತಾಡುವುದಿತ್ತು, ಅದಕ್ಕೆ ಕರೆದೆ ಎಂದಳು. ಉದಯ ಒಮ್ಮೆ ಕಕ್ಕಾಬಿಕ್ಕಿಯಾದ. ಅವಳೇನೋ ರವಿಯ ಪುಸ್ತಕ ಸಂಗ್ರಹವನ್ನು ತೋರಿಸ್ತಾಳೆಂದು ಉತ್ಸಾಹದಿಂದ ಬಂದವನಿಗೆ ಅವಳ ಮಾತಿನ ದಾಟಿ ರುಚಿಸಲಿಲ್ಲ. ಗಂಡನನ್ನು ಕಳೆದುಕೊಂಡ ಹೆಂಗಸು ಹತ್ತು ಹತ್ತು ನೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಂಡಿದ್ದವು. ನಿನ್ನನ್ನು ನಾನು ನೋಡುತ್ತಿರುವುದು ಇದೇ ಮೊದಲು. FBA ನಿನ್ನ DPಗಿಂತಲೂ ನೀನು ತುಂಬ ಚೆನ್ನಾಗಿರುವೆ ಎಂದಳು. ತಾನು ಆಡಿದ್ದು ತಪ್ಪಾಯಿತೇನೋ ಎಂದು ತಕ್ಷಣವೇ ಮಾತು ಬದಲಾಯಿಸಿದಳು. ರವಿಯ ಸಾವು ಅನಿರೀಕ್ಷಿತ ಮಾರಯ್ಯ, ನನಗೆ ಅವನಿಲ್ಲದ ಆ ಸ್ಪೇಸ್ ಅನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ದಿನ ಬೆಳಗಾದರೆ ಅವನು ಕುಳಿತಿರೋ ಜಾಗ, ಓಡಾಡಿರೋ ಜಾಗ ಎಲ್ಲೆಲ್ಲೂ ಅವನೇ ಇದ್ದಾನೆ ಅನ್ನೋ ಭ್ರಮೆ. ಅವನಿಲ್ಲ ಅನ್ನೋದನ್ನು ಊಹಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲನ. ಅವನನ್ನು ನೆನಪಿಸೋ ಯಾವುದೂ ಬೇಡವೆಂದು ಅವನ ಅಷ್ಟೂ ಪುಸ್ತಕಗಳನ್ನು ಗಜೆಟಿಗೆ ಹಾಕಿದೆ. ಮಾತಾಡುತ್ತಲೇ ಬಳಬಳನೆ ಕಣ್ಣೀರು ಸುರಿಸುತ್ತಾ ಉದಯನ ಭುಜಕ್ಕೆ ತಲೆ ಆನಿಸಿದಳು. ಅವನಿಗೆ ಇರಿಸು ಮುರಿಸಿನ ಪರಿಸ್ಥಿತಿ. ಅವಳನ್ನು ಹೇಗೆ ಸಂತೈಸಬೇಕೋ ತಿಳಿಯದೆ ಗೊಂದಲಕ್ಕೊಳಗಾದ. ಆಕೆ ಅತ್ತು ಸಮಾಧಾನ ಹೊಂದಿದ ಮೇಲೆ ಉಟ್ಟ ಬಟ್ಟೆಯಲ್ಲೇ ಕಣ್ಣು ಮೂಗು ಒರೆಸಿಕೊಂಡಳು. ನನ್ನ ಬದುಕು ಎಷ್ಟು ಸುಂದರವಾಗಿತ್ತು ಗೊತ್ತಾ? ನನಗೆ ಅವರು, ಅವರಿಗೆ ನಾನು, ಎಷ್ಟು ಚಂದದಲ್ಲಿ ಅನ್ಯೋನ್ಯತೆಯಿಂದ ಬದುಕುತ್ತಿದ್ದೆವು. ಬೆಳಿಗ್ಗೆ ಇಬ್ಬರೂ ಕೆಲಸಕ್ಕೆ ಹೋಗಿ ಸಂಜೆ ಒಟ್ಟಿಗೆ ಹಿಂದಿರುಗುತ್ತಿದ್ದೆವು. ಮನೆಯ ಕೆಲಸಕ್ಕೆ ಇಬ್ಬರೂ ಜೊತೆ ಜೊತೆಯಾಗಿಯೇ ಕೈ ಹಚ್ಚುತ್ತಿದ್ದೆವು. ಈಗ ನಾನು ಒಬ್ಬಂಟಿ ಕಣೋ?
ಅವರಿರುವಾಗ ನನಗೆ ಯಾತಕ್ಕೂ ತೊಂದರೆ ಇರಲಿಲ್ಲ. ಕಷ್ಟ ಎಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಈಗ ಕಷ್ಟ ಅನ್ನಿಸ್ತಿದೆ. ಯಾವುದು

ಅದರಲ್ಲಿಯೂ ಆಸಕ್ತಿ ಇಲ್ಲ. ಜೀವನ ಸಾಕು ಅನ್ನಿಸ್ತಿದೆ. ಮನೆಗೆ ಬಂದು ಹೋಗುವ ಬಂಧು ಬಳಗ ಯಾರೂ ಇಲ್ಲ. ಅದಕ್ಕೆ ನಿನ್ನನ್ನು ಕರೆಸಿದೆ. ಉದಯ ಒಂದು ರೀತಿಯ ಶಾಕಿಗೆ ತುತ್ತಾದವನಂತೆ ಕುಳಿತಿದ್ದ. ಈ ರೀತಿ ತೀರಾ ಸನಿಹದಲ್ಲಿ ದುಃಖ ತೋಡಿಕೊಂಡು ಅಳುವವರನ್ನು ನೋಡಿರಲಿಲ್ಲ. ಅವನ ಕಣ್ಣಿನಲ್ಲೂ ನೀರು ತುಂಬಿಕೊಂಡಿತು. ಅವಳ ಅಸಹಾಯಕತೆಗೆ ಏನೋ ಎನ್ನುವಂತೆ. ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ಕಣೋ. ಅವರು ಹೋದ ಮೇಲೆ ಮನೆ ಮಾತ್ರವಲ್ಲ ಮನವೂ ಶೂನ್ಯವಾಗಿ ಬಿಟ್ಟಿದೆ. ಊಟ ನಿದ್ದೆ ಯಾವುದು ಬೇಡ ಅನ್ನಿಸ್ತಿದೆ. ಕೂಡಲೇ ನಿನ್ನ ನೆನಪಾಯಿತು. 3 ತಿಂಗಳ ಹಿಂದೆ ರವಿಗೆ ನೀನು ಫೋನ್ ಮಾಡಿದ್ದೆ, ಹಾಗೆ ನಿನ್ನನ್ನು ಕರೆಸಿದ್ದು. ಅವಳ ಮಾತು ಎಲ್ಲಿಂದಲೋ ಎಲ್ಲಿಗೋ ಹೋಗುತ್ತಿತ್ತು. ಅವನು ಮನೆಯೊಳಗೆಲ್ಲ ಒಮ್ಮೆ ಕಣ್ಣಾಡಿಸಿದ. ಬಟ್ಟೆ ಬರಗಳೆಲ್ಲ ಅಲ್ಲಲ್ಲೇ ಬಿದ್ದುಕೊಂಡಿದ್ದವು. ಕಸ ಗುಡಿಸಿ ನೆಲ ಒರೆಸಿದಂತೆ ಇರಲಿಲ್ಲ. ತಿಂಗಳುಗಟ್ಟಲೆ ಧೂಳು ಹರಡಿಕೊಂಡಿತ್ತು. ಅವಳು ಅವನನ್ನು ಗಮನಿಸುತ್ತಿರುವುದು ತಿಳಿಯಿತು. ಅವನು ಎಚ್ಚೆತ್ತುಕೊಂಡು ಅವಳ ಮುಖವನ್ನು ನೋಡಿದ. ಅವಳು ಎದ್ದು ಒಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಪೂರಿ ಸಾಗು ಹಾಕಿ ತಂದು ಅವನ ಕೈಯಲ್ಲಿಟ್ಟು ಗಡಿಯಾರ ನೋಡಿ, ಮಧ್ಯಾಹ್ನದ ಊಟದ ಹೊತ್ತು, ನಾನೇನೂ ಅಡುಗೆ ಮಾಡಿಲ್ಲ, ನಿನಗೆ ಇದು ಆದಿತ್ತಲ್ಲವೇ ಎಂದಳು. ಒಂದು ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ತಿಂದು ಬಂದದ್ದು ಉದಯನಿಗೆ ಹಸಿವೆಯೂ ಆಗಿತ್ತು. ಕೈ ತೆಳೆದುಕೊಂಡು ಬಂದು ಅದನ್ನು ತೆಗೆದುಕೊಂಡ. ಅವಳು ಇನ್ನೊಂದು ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡಳು. ಅವಳ ಮುಖದಲ್ಲಿ ತೃಪ್ತಿಯ ಭಾವನೆ ಇತ್ತು. ತಿಂದು ಮುಗಿಸುವ ಮಧ್ಯೆ 100+ ಮಾತುಗಳು ಬಂದು ಹೋದವು. ಮನುಷ್ಯ ಒಂದು ಹನಿ ಪ್ರೀತಿಗಾಗಿ ಛಳಪಡಿಸುವುದು ಸಾಮಾನ್ಯ. ಅವನಿಗೆ ತಾನೂ ತನ್ನವರೆನ್ನುವುದು ಬೇಕು. ಅವಳ ಮಾತಿನ ಸಾರಾಂಶ ಹೇಗಿತ್ತೆಂದರೆ, ರವಿಯೇ ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದುದಲ್ಲದೆ ಅಡುಗೆಯನ್ನು ಕೂಡ ಅವನೇ ಮಾಡುತ್ತಿದ್ದ ಎನ್ನುವ ಹಾಗೆ ಒಂದು ರೀತಿಯಲ್ಲಿ ಸುಖವಾಗಿ ಜೀವನ ಕಳೆದಂತೆ ಇದ್ದವಳು. ತಿಂಡಿ ತಿಂದ ಮೇಲೆ ರವಿಯವರ ಪುಸ್ತಕಗಳನ್ನು ನೋಡಬೇಕೆನಿಸಿ ಹೇಳಿದ. ಅವನನ್ನು ನೆನಪಿಸುವ ಯಾವ ವಸ್ತುಗಳನ್ನು ಆಕೆ ಇಟ್ಟುಕೊಂಡಿಲ್ಲವೆಂದು ಹೇಳಿದ ಮೇಲೆ ಉದಯನಿಗೆ ನಿರಾಶೆಯಾಗಿ ಸುಮ್ಮನಾದ. ಅವಳು ತತ್ಕ್ಷಣವೇ ಏನನ್ನೋ ನೆನಪಿಸಿಕೊಂಡು ಅವನನ್ನು ಬೆಡ್ರೂಮಿಗೆ ಕರೆದಳು. ಅವನು ಒಳಗೆ ಹೋದ. ಅಲ್ಲೇ ಬೆಡ್ನ ತುದಿಗೆ ಕೆಲವೊಂದು ಪುಸ್ತಕಗಳಿದ್ದವು. ಅದನ್ನು ತೋರಿಸಿದಳು. ಅವೆಲ್ಲವೂ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಪುಸ್ತಕಗಳು. ಅವುಗಳಲ್ಲಿ ಉದಯನಿಗೆ ಆಸಕ್ತಿ ಇಲ್ಲ, ಬೇಡವೆಂದ. ಉದಯ, ನನ್ನೊಂದು ರಿಕ್ವೆಸ್ಟ್ ಕಣೋ, ನೀನು ಇಲ್ಲಿ ಬಂದು ನನ್ನ ಜೊತೆ ಇರ್ತೀಯಾ? ಈ ಮನೆ ಆಸ್ತಿ ಇವೆಲ್ಲ ನಾನು ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ ಎಂದು ಅತೀ ಸಲುಗೆಯಿಂದ ಅವನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದಳು. ಅವನು ಕೈಯನ್ನು ಭುಜದಿಂದ ಸರಿಸಿದ. ಕೊನೆಗೆ ಬೇರೆ ದಾರಿ ಕಾಣದೆ ಅಮ್ಮನನ್ನು ವಿಚಾರಿಸಿ ಹೇಳುವೆ ಎಂದಿದ್ದ. ಸೌದ ಅಮಿನಿ, ನಿನ್ನ ಕಾಲೇಜಿಗೆ ಇಲ್ಲಿಂದ ತುಂಬ ಹತ್ತಿರವಾಗುತ್ತೆ ಎಂದಾಗಲಂತೂ ಅದೇ ಮಾತು ಹೇಳಿದ್ದ. ಓಡಾಟಕ್ಕೆ ಅವಳದ್ದೇ ಕಾರನ್ನು ಉಪಯೋಗಿಸಬಹುದು ಎಂದು ಕೂಡ ಹೇಳಿದಳು. ಅವಳ ಮಾತಿನಲ್ಲಿ ಅತಿಯಾದ ನಿರೀಕ್ಷೆ ಇತ್ತು. ತಕ್ಷಣ ಏನೋ ನೆನಪಾದವಳಂತೆ ಅವನ ತೋಳು ಹಿಡಿದು ಬೆಡ್ನಲ್ಲಿ ಕುಳ್ಳಿರಿಸಿದಳು. ಅಮ್ಮನ ಬಗ್ಗೆ ವಿಚಾರಿಸಿಕೊಂಡಳು. ಹಿಂದೆ ಅವನ ಅಪ್ಪಯ್ಯನಿಗೆ ಕೊಯಮತ್ತೂರಿನಲ್ಲಿ ದೊಡ್ಡ ಹೋಟೆಲ್ ಇದ್ದ ವಿಷಯವನ್ನು ಹೇಳಿದ. ಅವಳು ಅಲ್ಲಿಗೆ ಹೋಗಿ ಬಂದ ನೆನಪನ್ನೂ ಹೇಳಿದಳಲ್ಲದೆ ಅವಳಿಗೆ ಇಷ್ಟವಾದ ಗಿಳಿ ಹಸಿರು ಬಣ್ಣದ ಕಾಂಜೀವರಂ ಸೀರೆಯನ್ನು ಅಮ್ಮ ಕೊಡಿಸಿದ್ದರೆನ್ನುವುದನ್ನು ಹೇಳಿದಳು. ನಿನ್ನ ಅಮ್ಮನಿಗೆ ಹೇಳು, ಸೌದಾಮಿನಿ ಅವಳ ಮನೆಯಿಂದ ಕಾಲೇಜಿಗೆ ಓಡಾಡಲು ಹೇಳುತ್ತಿದ್ದಾಳೆ, ನಿನ್ನಮ್ಮ ಬೇಡ ಅನ್ನಲಾರರು ಎಂದಳು ಮುಖದಲ್ಲಿ ಗೆಲುವಿನ ನಗು ತುಂಬಿಕೊಂಡು. ಅವಳ ನಗುವಿನ ಹಿಂದೆ ಸ್ವಾರ್ಥವೇನಾದರೂ ಇದ್ದೀತೆ ಎನ್ನುವ ದಿಜ್ಞಾಸೆ ಅವನಿಗೆ ಹುಟ್ಟಿತು. ವಯಸ್ಸಿನಲ್ಲಿ ತನಗಿಂತ ಹಿರಿಯಳು, ಏನಿಲ್ಲವೆಂದರೂ ಸುಮಕ್ಕನ ವಯಸ್ಸಿರಬಹುದು. ಮನುಷ್ಯ ಯಾವುದೋ ಸಣ್ಣ ಆಸರೆಗಾಗಿ ಸದಾ ಹಂಬಲಿಸುತ್ತಿರ್ತಾನೆ. ತಾನು ತನ್ನವರೆನ್ನುವ ಮೋಹಕ್ಕೆ ಕಟ್ಟುಬೀಳುತ್ತಾನೆ. ಮೋಸ ವಂಚನೆ ತುಂಬಿರುವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾರನ್ನು ನಂಬಬೇಕೆನ್ನುವುದನ್ನು ಯೋಚಿಸದೆ ಆತುರ ನಿರ್ಧಾರವನ್ನು ತೆಗೆದುಕೊಂಡು ಮನುಷ್ಯತ್ವವನ್ನು ಕಳೆದುಕೊಂಡವರ ಅಕ್ರಮ ಸಂಬಂಧಗಳಿಗೆ, ಕೊಲೆ ಸುಲಿಗೆಗಳಿಗೆ ಈಡಾಗುತ್ತಾನೆ. ಪ್ರಸ್ತುತ ಜಮಾನದಲ್ಲಿ ನಡೆಯುತ್ತಿರುವುದು ಅದೇ. ಉದಯನಿಗೆ ಸೌದಾಮಿನಿಗೆ ಅಮ್ಮ ಪರಿಚಿತೆಯಾಗಿರುವುದರಿಂದ ಅವರ ಆಹ್ವಾನವನ್ನು ಒಪ್ಪಿಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಕಾಣಿಸಲಿಲ್ಲ. ಅವನು ಒಪ್ಪಿಗೆ ಇತ್ತ. ಅವಳು ನಿರ್ಮಲ ಹೃದಯಂತಾಗಿದ್ದಳು. ಅವನು ಹೊರಟು ನಿಂತ. ಅವಳು ಅವನನ್ನು 1-5 ನಿಮಿಷ ಇರುವಂತೆ ತಡೆದಳು. ಕೂಡಲೇ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ಅಡುಗೆ ಕೋಣೆಗೆ ಹೋಗಿ ಅವನು ಬೇಡವೆಂದರೂ ಊಟಕ್ಕೆ ತಯಾರಿ ನಡೆಸಿದಳು. 1/2 ಗಂಟೆಯಲ್ಲಿ ಊಟ ಬಡಿಸಿ ತಾನು ಅವನ ಜೊತೆ ಕುಳಿತಳು. ಊಟ ಮಾಡುತ್ತಲೇ ಹಳೆಯ ನೆನಪುಗಳನ್ನು ಕೆದಕಿಕೊಂಡು ಅವನಿಗೆ ಹೇಳುತ್ತಾ ದುಃಖ ಮರೆತಂತೆ ಉಲ್ಲಸಿತಳಾದಳು. ಕೊನೆಗೆ ಅವನನ್ನು ಬೀಳ್ಕೊಡುವಾಗಲೂ ಬರದೇ ಇರಬೇಡ ಎನ್ನುವುದನ್ನು ಹೇಳಲು ಮರೆಯಲಿಲ್ಲ. ಉದಯನಿಗೆ ಸೌದಾಮಿನಿಯ ಮಾತುಗಳು ಸಹ್ಯವಾದವು. ಒಂದೆಡೆ ಗಂಡನನ್ನು ಕಳೆದುಕೊಂಡ ಚಿಂತೆ, ಮತ್ತೊಂದೆಡೆ ಮಕ್ಕಳಿಲ್ಲದ ಕೊರಗು. ಒಂಟಿ ಜೀವ ಆಸರೆ ಬಯಸುವುದು ತಪ್ಪಲ್ಲ. ಅವಳ ಮನೆಯಿಂದ ಕಾಲೇಜಿಗೆ ಓಡಾಡಲು 5 ನಿಮಿಷದ ದಾರಿ, ಅದೇ ಅವನ ಮನೆಯಿಂದ ಓಡಾಡಲು 30 ಕಿಲೋಮೀಟರ್ಗಳು. ಅಮ್ಮನ ಬಳಿ ಎಲ್ಲವನ್ನು ಹೇಳಿಕೊಂಡ. ಶೈಲಜರವರು ತಕ್ಷಣವೇ ನಿರಾಕರಿಸಿದರು. ಅದಕ್ಕೆ ಕಾರಣವೂ ಇಲ್ಲದಲ್ಲ. ಅಪ್ಪಯ್ಯ ಹೇಗೂ ಸೀತಾರಾಮಣ್ಣನ ಮಗ ಸತ್ಯನಾರಾಯಣ ಕೈಯಲ್ಲಿ ಸುಮಕ್ಕನ ಜಾತಕವನ್ನೇನೋ ಕೊಟ್ಟು ಬಂದಿದ್ದರು. ಅವರಿಂದ ಉತ್ತರವಿಲ್ಲ. ಸತ್ಯನಾರಾಯಣ ಪರಿಣಯ ಎನ್ನುವ ವಿವಾಹ ವೇದಿಕೆಯನ್ನು ನಡೆಸುತ್ತಿದ್ದ. ಅವರಿಗೆಲ್ಲರ ಸಂಬಂಧ ಹುಡುಕಿಕೊಡುತ್ತಿದ್ದ. ಅದು ಪುಣ್ಯದ ಕೆಲಸವೇ. ಒಮ್ಮೆ ಶೈಲಜಾರವರು ಯಾವುದೋ ಮದುವೆಗೆಂದು ಉಡುಪಿಯ ಕಲ್ಯಾಣ ಮಂಟಪಕ್ಕೆ ಹೋದಾಗ ಇದೇ ಸತ್ಯನಾರಾಯಣ ಬಂದಿದ್ದ. ಆತ ಎದುರಿಗೆ ಬಂದಾಗ ಅವರಿಗೆ ಮಗಳ ಜಾತಕದ ವಿಷಯ ಕೇಳಬೇಕೆನಿಸಿತು. ನಮ್ಮ
ನೀವು ಆ ಮೂಡು ಮನೆ ಓಡಿಹೋದ ಸುಶೀಲಲ ಅಕ್ಕ ಅಲ್ವಾ ಎಂದರಂತೆ. ಅಮ್ಮನಿಗೆ ದುಃಖವೇ ಉತ್ತರಿಸಿ ಬಂದು ಇನ್ನು ಮುಂದೆ ಆತನ ಮುಖ ನೋಡಲೇ

0: joining us and sharing your valuable insights. Time allows us to take up only that much. Thank you for your time.
1: Thank you.
2: You were listening to a discussion on the Prime Minister's visits to Australia and New Zealand and their significance for India's strategic partnerships. The participants were Gurjeet Singh, former ambassador, and Tina Jha, journalist.
3: Spotlight.
4: ಆಕಾಶವಾಣಿ ಮಂಗಳೂರು ಯಕ್ಷಸಿರಿ.
5: ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಯೋಗೀಶ್ ಕುಮಾರ್ ಜಪ್ಪು, ಚೆಂಡೆ ರಾಜೇಶ್ ಕುಡ್ಪಾಡಿ, ಮದ್ದಳೆ ಕೆ ಪ್ರಮೀತ್ ಕುಮಾರ್, ಶ್ರುತಿ ಮುಂಡಪ್ಪ ಕುಮ್ಮುಂಜೆ, ಪಾತ್ರ ಪರಿಚಯ ಸತ್ಯವ್ರತನಾಗಿ ಮೋಹನ್ ಬಂಗೇರ, ಮತ್ಸ್ಯನಾಗಿ ಕದ್ರಿ ನವನೀತ ಶೆಟ್ಟಿ, ಹಯಗ್ರೀವನಾಗಿ ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬ್ರಹ್ಮನಾಗಿ ರವೀಂದ್ರ ಎಲಾರ್, ಶುಕ್ರಾಚಾರ್ಯನಾಗಿ ಶ್ರೀ ಪ್ರಭಾಕರ ಕಾಮತ್, ಘೋರಾಕ್ಷ ಮತ್ತು ಸಖನಾಗಿ ಮುಂಡಪ್ಪ ಕುಮ್ಮುಂಜೆ. ಕೇಳಿ ಪ್ರಸಂಗ ಮತ್ಸ್ಯಾವತಾರ.

ಏನು ಮಾಡುತ್ತಾ ಇದ್ದೇನೆ? ಎಲ್ಲರೂ ನನ್ನನ್ನು ರಾಜರ್ಷಿ ಎಂದೇ ಗುರುತಿಸಿಕೊಂಡಿದ್ದಾರೆ. ಘೋರವೆಂಬ ಕಲ್ಪದ ಅಂತ್ಯ ಆಗಲಿದೆ, ಯುಗಾಂತ್ಯದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ ಭರವಸೆ ನೀಡಿದ ಶ್ರೀಹರಿ ಯಾಕೆ ಈವರೆಗೆ ನನಗೆ ಕೃಪೆ ತೋರಲಿಲ್ಲ? ದೇವರು ನನ್ನ ಮೇಲೆ ಮುನಿದನೆ, ನನ್ನಿಂದ ಏನಾದರೂ ಅಪಚಾರವಾಯಿತೆ? ಕೃತಮೂಲ ನದಿ ತೀರದಲ್ಲಿ ವರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ನನ್ನ ಈ ಅಂತ್ಯಭಾಗವನ್ನು ತಪಸ್ಸಿನಲ್ಲೇ ಕಳೆಯಬೇಕೆಂದು ನಾನು ನಿಶ್ಚಯಿಸಿ ಇಲ್ಲಿದ್ದೇನೆ. ಎಂದಿನಂತೆ ನಿತ್ಯ ಕರ್ಮಗಳನ್ನು ಪೂರೈಸುವುದಕ್ಕಾಗಿ ನದಿಯೊಳಗೆ ಬಂದು 3 ಸಲ ಮುಳುಗೆದ್ದು ಸೂರ್ಯೋಪಾಸನೆಯನ್ನು ಮಾಡಿಕೊಂಡು ಅರ್ಘ್ಯ ಜಲವನ್ನು ಕರದಲ್ಲಿ ಹಿಡಿದಿದ್ದೇನೆ.

0: ಅರ್ಘ್ಯ ಜಲವನ್ನು ಕರಮಧ್ಯದಲ್ಲಿ ಹಿಡಿದು ಸೂರ್ಯೋಪಾಸನೆಯನ್ನು ಮಾಡುತ್ತಿದ್ದೇನೆ. ಸೂರ್ಯಾಯ ನಮಃ. ಹೌದು, ಒಂದು ಸಲ, ಎರಡು ಸಲ, ಹೀಗೆ ಮೂರು ಸಲ ಧ್ಯಾನ ಮಾಡಿಕೊಂಡು ಹಾಗೆ ಕರದಲ್ಲಿರುವಂತಹ ಜಲವನ್ನೇ ವೀಕ್ಷಿಸಿ ತರ್ಪಣವನ್ನು ಬಿಡುತ್ತೇನೆ ಅನ್ನುವಂತಹ ಸಮಯದಲ್ಲಿ, ಹಾ, ಒಮ್ಮೆ ಬಿಟ್ಟಾಗ ಮತ್ತೆ ಮತ್ತೆ ಕೈಗೆ ಆ ಮೀನು ಬರ್ತಾ ಇದೆಯಲ್ಲ, ಏನಿದು ಮತ್ಸ್ಯ ನನ್ನ ಕೈಯಲ್ಲಿ ಮಾತಾಡ್ತಾ ಇದೆಯಲ್ಲ.
1: ಅಯ್ಯಾ ಮಹಾತ್ಮಾ,

0: ಏನು?
1: ನೀನು ನನ್ನನ್ನು ಮರಳಿ ಜಲಕ್ಕೆ ಸೆಯುವ ಯೋಚನೆಯಲ್ಲಿದ್ದರೆ ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು. ದಮ್ಮಯ್ಯ, ನನ್ನನ್ನು ಮತ್ತೆ ನೀರಿಗೆ ಎಸೆಯಬೇಡ.
0: ನೀನು ಜಲಚರ ಅಲ್ವೇ?
1: ಹೌದು. ಆದರೆ ಸಣ್ಣ ಮೀನನ್ನು ದೊಡ್ಡ ಮೀನು ತಿನ್ನುತ್ತದೆ ಎನ್ನುವುದನ್ನು ನೀನು ತಿಳಿದಿರುವೆಯಷ್ಟೇ.
0: ಮತ್ಸ್ಯ ನ್ಯಾಯ ಅದು.
1: ದೊಡ್ಡ ಮೀನುಗಳು ನನ್ನನ್ನು ತಿನ್ನಲು ಬಾಯಿ ತೆರೆದು ಕಾಯುತ್ತಿದೆ. ಅನಾಥ ರಕ್ಷಕನಾಗಿ, ಆಪದ್ ಬಾಂಧವನಾಗಿ ನೀ ಎನ್ನನ್ನು ಪೊರೆಯಬೇಕು. ನೀ ಎನ್ನ ರಕ್ಷಿಸಿದರೆ ಧರ್ಮವನ್ನು ನೀನು ರಕ್ಷಿಸಿದ ಪುಣ್ಯ ನಿನಗೆ. ನಿನ್ನಿಂದ ರಕ್ಷಿಸಲ್ಪಡುವ ಧರ್ಮವು ನಿನ್ನನ್ನು ರಕ್ಷಿಸುತ್ತದೆ. ಕೈ ಬಿಡಬೇಡ, ಕೈ ಬಿಡಬೇಡ, ಕೈ ಬಿಡಬೇಡ.
0: ಆದೀತು ಮತ್ಸ್ಯವೇ, ನಿನ್ನನ್ನು ನನ್ನ ಕಮಂಡಲದ ನೀರಿನಲ್ಲಿ ಇಟ್ಟು ನಿನ್ನನ್ನು ಸಲಹುತ್ತೇನೆ. ನೀನು ಬದಿಯಲ್ಲಿರು,
1: ಒಮ್ಮೆ ತಿರುಗಾಡುತ್ತೇನೆ ಕಮಂಡಲದ ಒಳಗೆ.
0: ಸಕನೆ
2: ರಾಜ,
0: ಹೇಳಿದ್ದು ಕೇಳಿಸಿತ್ತ ನಿನಗೆ?
2: ಕೇಳಿಸಿತ್ತು.
0: ನಿನಗೆ ಒಂದು ಕೆಲಸ ಕೊಡ್ತೇನೆ ನಾನು.
2: ಕೆಲಸ? ಹೌದು ಬುದ್ಧಿ. ಇಷ್ಟರವರೆಗೆ ನೀವು ಮಂತ್ರವನ್ನು ಹೇಳಿಕೊಳ್ಳುತ್ತಾ ಇದ್ದೀರಿ, ಸೂರ್ಯ ನಮಾಹನ ಅಂತ. ಸೂರ್ಯ ಬಂದ, ಅದು ಮೀನ ಸೂರ್ಯ.
0: ಅಯ್ಯ, ನಿನಗೆ ಆ ಕೆಲಸ ಬೇಡ. ದೇವರು ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ನಿನಗೊಂದು ಕೆಲಸ ಕೊಡ್ತೇನೆ ನಾನು.
2: ಕೆಲಸವ?
0: ಮೀನು ಸಾಕುವ ಕೆಲಸ.
2: ಮೀನು ಸಾಕುವ ಕೆಲಸ? ಅದು ಒಣಗಿದ್ದ ಅಲ್ಲ, ಹಸಿ ಮೀನ.
0: ಒಣಗಿದ ಮೀನು ಸಾಕುವುದು ಯಾಕೆ?
2: ಮತ್ತೆ ನೋಡಿಕೊಳ್ಬೇಕು.
0: ಹಾಗಲ್ಲ, ಇದು ಜೀವ ಇರುವಂತಹ ಮೀನನ್ನು ರಕ್ಷಣೆ ಮಾಡಬೇಕು. ಒಂದು ಚಿಕ್ಕ ಮೀನು ಸದ್ಯಕ್ಕೆ ನನ್ನ ಕಮಂಡಲಲ್ಲಿ ಹಾಕಿದ್ದೇನೆ.
2: ಅದು ಒಂದೇ ಮೀನು ಸಿಕ್ಕಿದ್ದ?
0: ಹೌದು, ಒಂದೇ ಒಂದೇ. ಅದಕ್ಕೆ ಬೇಕು ಬೇಕಾದ್ದನ್ನೆಲ್ಲ ನೀನು ಪೂರೈಸಿಕೊಂಡು ಕಾಲಕಾಲಕ್ಕೆ ಆಹಾರವನ್ನು ಕೊಟ್ಟು ಅದನ್ನು ನೀನು ಸಲಹುವ ಕೆಲಸವನ್ನು ಮಾಡಬೇಕು.
2: ಈಗ ಕಮಂಡಲದಲ್ಲೇ ಸಾಕಬೇಕಾ?
0: ಕಮಂಡಲದಲ್ಲಿ ಸದ್ಯಕ್ಕೆ ಇಟ್ಟಿದ್ದೇನೆ. ಮನೆಗೆ ತಗೊಂಡು ಹೋಗಿ ಅದನ್ನು ಒಳ್ಳೆ ರೀತಿಯಿಂದ
2: ಸಲಹಬೇಕು.
0: ಅಯ್ಯ, ಏನು ಓಡಿ ಬಂದಿದ್ದಿ
2: ಬುದ್ಧಿ? ಅದನ್ನು ಸಾಕುವುದಕ್ಕೆ ಆಗುವುದಿಲ್ಲ.
0: ಏನಾಯ್ತು?
2: ಅದು ಕಮಂಡಲದಲ್ಲಿ ನಿಲ್ಲುವುದಿಲ್ಲ.
0: ಯಾಕೆ?
2: ಬೇರೆ ಪಾತ್ರೆಯಲ್ಲಿ ಹಾಕು, ನಮಗೆ ಸಾಕಾಗುದಿಲ್ಲ ಸ್ಥಳ ಅಂತ ಹೇಳ್ತಾ ಉಂಟು.
0: ಹೌದಾ?
2: ಗೊಬ್ಬೆ ಹೊಡಿತಾವಯ್ಯ ಬುದ್ಧಿ, ಏನು ಮಾಡುವುದು?
0: ಅಯ್ಯ, ಅದು ಬೆಳವಣಿಗೆ. ಒಂದು ದಿವಸದಲ್ಲಿ ಅದು 12 ಅಂಗಲು ಬೆಳೆದಿದೆಯೋ. ಅದು ಮತ್ತೆ ನಮ್ಮ ಪಾತ್ರೆಯಲ್ಲಿ ಸಾಕಾದೀತು ಹೇಳು. ಈಗ ದೊಡ್ಡ ಪಾತ್ರೆಯಲ್ಲಿ ಹಾಕಬೇಕು. ಆಯ್ತಲ್ಲ,
2: ಪಾತ್ರೆ
0: ಈ ದೊಡ್ಡ ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ಹಾಕು.
2: ಅದು ನಾನು ದೊಡ್ಡ ಬಿಸಿ ನೀರಿನ ಮಂಡೆ ಉಂಟು.
0: ಏನೋ
2: ಅದರಲ್ಲಿ ಹಾಕಿದ್ರೆ ಏನು
0: ಪದಾರ್ಥ ಮಾಡುವ ಅಂದಾಜ?
2: ಮತ್ತೆಂತ ಮಾಡುದು,
0: ಹಾಗೆ ಮಾಡಬಾರ್ದು. ನಮ್ಮ ರಕ್ಷಣೆಯಲ್ಲಿ ಅದಿದೆ, ಅದನ್ನು ಸಾಕ್ಬೇಕು ನಾವು, ಅದನ್ನು ಪೊರೆಯಬೇಕು. ಹಾಗೆ ಮಾಡಬೇಡ, ಯಾವ್ದಾದ್ರು ದೊಡ್ಡ ಪಾತ್ರೆಯಲ್ಲಿ.
2: ಬುದ್ಧಿ,
0: ಏನು ಮತ್ತೆ ಓಡಿ ಬಂದಿದ್ದೆ?
2: ಅದು ಸಾಗುವುದಿಲ್ಲ, ದೊಡ್ಡ ಹಂಡೆಯಲ್ಲಿ ಹಾಕಿದೆ.
0: ಹೌದಾ?
2: ಅದು ಬೆಳೆಯುತ್ತಾ ಉಂಟು.
0: 6 ಮೊಳ ಬೆಳೆದಿದೆ?
2: 6 ಮೊಳ ಬೆಳೆದಿದೆ.
0: ಅಯ್ಯೋ ದೇವರೇ,
2: ದಿವಸ ದಿವಸ ಬೆಳೆಯುತ್ತಾ ಹೋಗ್ತಾ ಉಂಟು. ಎಂತ ಮಾಡುವುದು ಗೊತ್ತಾಗುದಿಲ್ಲ, ಗೊಬ್ಬೆ ಹೊಡೆಯುತ್ತಾ ಇದೆ.
0: ಒಂದು ಕೆಲಸ ಮಾಡು, ನಮ್ಮ ಅರಮನೆಯ ಮುಂದಿರುವಂತಹ ಸರೋವರದಲ್ಲಿ ಅದನ್ನು ಹಾಕು. ಅದನ್ನು ನೋಡಿದ್ರೆ ನನಗೆ ನಿತ್ಯವೂ ಅದರ ಮುಖವನ್ನು ನೋಡಬೇಕು, ಅದರ ಮಾತನ್ನು ಕೇಳಬೇಕು, ಅದರೊಟ್ಟಿಗೆ ಮಾತಾಡ್ತಾ ಇರಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ರಿಂದ ಸರೋವರದಲ್ಲಿ ಹಾಕಿ ಅದನ್ನು ರಕ್ಷಿಸು.
2: ಹಾಕಿದ್ದೇವೆ ಬುದ್ಧಿ.
1: ಸಾಕಾಗುವುದಿಲ್ಲ, ಜಾಗ ಸಾಕಾಗುವುದಿಲ್ಲ, ಜಾಗ ಸಾಕಾಗುವುದಿಲ್ಲ ರಾಜ.
2: ಅಯ್ಯೋ ಗೊಬ್ಬೆ ಹೊಡೆಯುತ್ತದೆ, ಸಾಕಾಗುವುದಿಲ್ಲ ಅಂತೆ.
0: ಈಗ ಏನು ಮಾಡೋಣ?
2: ಸರೋವರವಲ್ಲ ಅದು, ಮತ್ಸ್ಯ ಸರೋವರ ಯಾವುದಂತ ಗೊತ್ತಾಗುವುದಿಲ್ಲ.
0: ಕೃತಮಾಲ ನದಿ ಉಂಟಲ್ಲ, ಅದರಲ್ಲಿ ಹಾಕಿಬಿಟ್ರೆ ಹೇಗೆ?
2: ಅದರಲ್ಲಿ ಸಾಕಾಗುವುದಿಲ್ಲ.
0: ಬೆಳೀತಾ ಇದೆಯೋ?
2: ಬೆಳೀತಾ ಉಂಟು.
0: ಕ್ಷಣ ಕ್ಷಣಕ್ಕೂ ಬೆಳೀತಾ ಇದೆಯೋ?
2: ಅಯ್ಯೋ ಏನ್ ಮಾಡೋದು?
0: ಒಂದು ಕೆಲಸ ಮಾಡೋಣ. ಅಗಾಧವಾದುದು ಅಂತ ಹೇಳಿದ್ರೆ ಸಮುದ್ರ, ಅದಕ್ಕಿಂತಲೂ ಮಿಗಿಲಾದಂತಹ ನೀರು ನಮ್ಮಲ್ಲಿಲ್ಲ. ದೇವ ನಿರ್ಮಿತವಾದಂತಹ ಜಲದಲ್ಲಿ ಹಾಕಿ ಅದಕ್ಕೆ ಕೈ ಮುಗಿಯೋಣ ಅಲ್ವೇ? ಇದು ಎಲ್ಲರೂ ಸಹಸ್ರ ಸಹಸ್ರ ಮಂದಿ ಎತ್ತಿಕೊಂಡು ಬಂದು ಸಮುದ್ರದಲ್ಲಿ ಹಾಕಿ ಆಯ್ತು. ನಾನಿದನ್ನೊಮ್ಮೆ ಪ್ರಶ್ನಿಸ್ತೇನೆ.

0: ಓ ಪುಣ್ಯಾತ್ಮ,
1: ಹ
0: ಒಂದಲ್ಲ ಎರಡಲ್ಲ ಹಲವು ಸಲ ನೀ ಕೈ ಚೆಲ್ಲಿದರು, ಮತ್ತೆ ಮತ್ತೆ ನಿನ್ನ ಕೈ ಸೇರುತ್ತಿದ್ದೇನೆ. ಕೈ ಚೆಲ್ಲಬೇಡ ಪುಣ್ಯಾತ್ಮ.
1: ಯಾಕೆ?
0: ನನ್ನ ದೇಹದಲ್ಲಿ ನಿನ್ನ ಕೋಮಲ ಕರಗಳನ್ನು ಗಾಸಿಗೊಳಿಸುವ ಮುಳ್ಳುಗಳಿಲ್ಲ, ನಿನ್ನ ನೋಯಿಸುವ ಹರಿತ ದಾಡೆ ಏನಗಿಲ್ಲ, ಕೈ ಜಾರುವಂತಹ ನುಣುಪಾದ ದೇಹವೂ ನನ್ನದಲ್ಲ.
1: ನೀರಿನಲ್ಲಿ ಇದ್ರೆ ಏನು ತೊಂದರೆ ನಿನಗೆ?
0: ನಿನ್ನ ಕರಮಧ್ಯದಲ್ಲಿ ನಾನು ಚಡಪಡಿಕೆಯನ್ನು ಕೂಡ ತೋರಿಸುತ್ತಿಲ್ಲ. ನಿಧಾನವಾಗಿ ನನ್ನ ಎಳೆಯ ರೆಕ್ಕೆಗಳನ್ನು ಬಡಿದು ನಿನಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಸವಿನಯ ಪ್ರಾರ್ಥನೆಯನ್ನು ನೀನು ಆಲಿಸಬೇಕು.

0: ಎಲೆ ಮತ್ಸ್ಯವೇ
1: ರಾಜನ್,
0: ನಿನ್ನ ಅದ್ಭುತ ಲೀಲೆಯನ್ನು ನೋಡಿ ಬೆರಗಾಗಿದ್ದೇನೆ. ನಿನ್ನನ್ನು ಕಂಡ ಮೇಲೆ ನಿನ್ನಿಂದ ಕಣ್ಣನ್ನು ಕೀಳಲಾರದಂತಹ ವ್ಯಾಮೋಹ ನನ್ನನ್ನಾಡರಿದೆ. ಈ ದೈತ್ಯಾಕಾರದಲ್ಲಿ ನೀನು ಬೆಳೆದಿದ್ರು ಕೂಡ ನೀನು ದೈತ್ಯನಲ್ಲವೆಂದು ನನ್ನ ಮನಸ್ಸು ಹೇಳುತ್ತಾ ಇದೆ. ನೀನಾರು? ನಿನ್ನ ಈ ಬೆಳವಣಿಗೆಗೆ ಕಾರಣ ಏನು? ನಿನ್ನ ಕಣ್ಣುಗಳನ್ನು ಕಾಣುತ್ತಾ ಇದ್ರೆ ಈ ಹೊತ್ತಿಗೆ ಎಲ್ಲೋ ಕಂಡಂತಹ ಅನುಭವ ನನಗೆ ಆಗ್ತಾ ಇದೆ. ನೀನು ನನ್ನ ಆರಾಧ್ಯ ದೈವವಲ್ಲವೇ, ವಿಷ್ಣುವಲ್ಲವೇ? ಹೇಳು ಹೇಳು ತಂದೆ ಹೇಳು.
1: ಈ ಜಾಡಬೇಕಾದ ನಾನು ಮಾತನಾಡುತ್ತಾ ಇರುವಂತಹ ಒಂದು ಮತ್ಸ್ಯ, ಕ್ಷಣ ಕ್ಷಣಕ್ಕೆ ಬೆಳೆಯುತ್ತಿರುವ ಮತ್ಸ್ಯ, ಈ ಮತ್ಸ್ಯದ ಹುಟ್ಟಿನ ಗುಟ್ಟೇನು ಎನ್ನುವುದರ ಬಗ್ಗೆ ತಿಳಿಯುವ ಕೌತುಕವೇ
0: ಹೌದು.
1: ಹಾಗಿದ್ರೆ

0: ಪರಮಾಶ್ಚರ್ಯಭರಿತನಾಗಿ ಅದ್ಭುತ ರಮ್ಯ ಕೌತುಕದ ದೃಶ್ಯಾವಳಿಯನ್ನು ಈಕ್ಷಿಸುತ್ತ ಈ ಮತ್ಸ್ಯನ ಹುಟ್ಟಿನ ಗುಟ್ಟೇನೆಂದು ಅರಿಯದೆ ಕಣ್ಬಿಟ್ಟು ಕೈ ಮುಗಿದು ನಿಂತಿರುವೆಯಲ್ಲ ರಾಜನ್. ಮತ್ಸ್ಯ ರೂಪದಲ್ಲಿರುವ ನಾನು ಪಾಲನಾಕರ್ತು ಮಹಾವಿಷ್ಣು. ಹೆಣ್ಣು ಮೀನಿನ ರೂಪದಲ್ಲಿ ನಾನು ಅವತರಿಸಲು ಕಾರಣ ಏನು ಎಂಬುದನ್ನು ಈಗ ವಿವರಿಸುತ್ತೇನೆ ಕೇಳು. ಯುಗಮಾನ ರಹಸ್ಯವನ್ನು ನಿನಗೀಗ ತಿಳಿಸುತ್ತೇನೆ. ಬ್ರಹ್ಮನ ಒಂದು ಹಗಲಿನಷ್ಟು ಕಾಲಕ್ಕೆ ಕಲ್ಪ ಎಂದು ಹೆಸರು. ಚಾಂದ್ರಮಾನದ ಪ್ರಕಾರ ಮನುಷ್ಯರ ಒಂದು ತಿಂಗಳು, ಪಿತೃದೇವತೆಗಳಿಗೆ ಒಂದು ಆಹೋರಾತ್ರಿ. ಅಮಾವಾಸ್ಯೆ ಪಿತೃದೇವತೆಗಳಿಗೆ ಹಗಲು, ಹುಣ್ಣಿಮೆ ರಾತ್ರಿ. ಸೌರಮಾನದ ಪ್ರಕಾರ ಮನುಷ್ಯರ ಒಂದು ವರ್ಷ, ದೇವತೆಗಳಿಗೆ ಒಂದು ಆಹೋರಾತ್ರಿ.
1: ಓಹೋ.
0: ಉತ್ತರಾಯಣ ದೇವತೆಗಳ ಹಗಲು, ದಕ್ಷಿಣಾಯನ ರಾತ್ರಿ. ಇಂತಹ ದೇವಮಾನ ಪ್ರಕಾರ 12,000 ವರ್ಷಗಳು ಮುಗಿಯುವ ಕಾಲಕ್ಕೆ ಒಂದು ದೇವಯುಗ ಅಥವಾ ಮನುಷ್ಯರ ಚತುರ್ಯುಗ. ಒಂದು ಚತುರ್ಯುಗಕ್ಕೆ 42,20,000 ಸೌರ ವರ್ಷಗಳು.
1: ಓಹೋ.
0: ಇವು 1,000 ಸಾರಿ ಆದರೆ ಬ್ರಹ್ಮನಿಗೆ ಒಂದು ಹಗಲು. ರಾತ್ರಿಯೂ ಇಷ್ಟೇ ಪ್ರಮಾಣವುಳ್ಳದ್ದು. ಹಗಲು ರಾತ್ರಿಯೂ ಸೇರಿ 864,10,000 ಸೌರ ವರ್ಷಗಳಾಗುತ್ತದೆ. ಹೀಗೆ ಬ್ರಹ್ಮನ ಒಂದೊಂದು ರಾತ್ರಿಯಲ್ಲೂ ಒಂದು ಪ್ರಳಯ ನಡೆಯುತ್ತದೆ.
1: ಸ್ವಾಮಿ, ಈ ಹೊತ್ತಿಗೆ ನೀನು ನನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಈ ರೂಪದಲ್ಲಿ ಬಂದಿದ್ದಿ.
0: ಇನ್ನು

0: ಏಳು ದಿನಗಳಲ್ಲಿ ಮಹಾಪ್ರಳಯ ನಡೆಯುತ್ತದೆ ಎನ್ನುವುದನ್ನು ನೆನಪಿಸುತ್ತಿದ್ದೇನೆ.
1: ಪ್ರಳಯವೇ ಸ್ವಾಮಿ,
0: ಮಹಾಪ್ರಳಯ, ಜಗತ್ತೆಲ್ಲ ಜಲಮಯವಾಗುತ್ತದೆ, ಸಮುದ್ರ ಭೂಮಿಯನ್ನೆಲ್ಲ ವ್ಯಾಪಿಸುತ್ತದೆ. ನಿನ್ನ ರಕ್ಷಣೆಗಾಗಿಯೇ ಬಂದಿದ್ದೇನೆ. ಬ್ರಹ್ಮದೇವನ ಹಗಲು ಮುಗಿದು ರಾತ್ರಿ ಆರಂಭವಾಗಿದೆ. ಬ್ರಹ್ಮದೇವರು ನಿದ್ರೆಗೊಳಗಾಗುತ್ತಾರೆ. ಬ್ರಹ್ಮನ ಹಗಲಲ್ಲಿ 14 ಇಂದ್ರರು 14 ಮನುಗಳು ಆಳಲ್ಪಡುತ್ತಾರೆ. ಮುಂದಿನ ಮನ್ವಂತರದಲ್ಲಿ ನೀನು ಮನುವಾಗಿ ಈ ಲೋಕವನ್ನು ಆಳುತ್ತಾ ದೇವತೆಗಳಿಂದ ಪೂಜಿಸಲ್ಪಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಿನ್ನನ್ನು ಪೊರೆಯುವುದಕ್ಕಾಗಿ ಮತ್ಸ್ಯ ರೂಪದಿಂದ ನಾನು ಬಂದಿದ್ದೇನೆ. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ.
1: ದೇವಾ, ಈ ಹೊತ್ತಿಗೆ ಕಲ್ಪದ ಈ ಅಂತ್ಯಕಾಲದಲ್ಲಿ ನನ್ನನ್ನು ರಕ್ಷಣೆ ಮಾಡುವುದಾದ್ರೂ ಹೇಗೆ?
0: ನಿನ್ನನ್ನು ಮಾತ್ರವಲ್ಲ, ಧರ್ಮ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತಂತಹ ನಾನು ಲೋಕದ ರಕ್ಷಣೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯ. ದೇವನಿರ್ಮಿತವಾದಂತಹ ಮಹಾನೌಕೆಯೊಂದು ನಿನಗಾಗಿ ಇಲ್ಲಿಗೆ ಬರುತ್ತದೆ. ಆ ಮಹಾನೌಕೆಯಲ್ಲಿ ನಿನ್ನ ಮುಂದಿನ ಮನ್ವಂತರಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ನೀನು ತುಂಬಿಸಬೇಕು ಆ ನೌಕೆಯಲ್ಲಿ. ಸ್ವೇದಜ, ಅಂಡಜ, ಉದ್ಭಿಜ, ಜರಾಯುಜಗಳೆಂಬ ಪ್ರಾಣಿ ವರ್ಗಗಳನ್ನು ಅದರಲ್ಲಿಟ್ಟು ಕಾಪಾಡಬೇಕು. ಸಕಲ ವಿಧದ ಔಷಧದ ಬೀಜಗಳನ್ನು, ಸಸ್ಯಗಳನ್ನು ನೀನು ಶೇಖರಿಸಿಡಬೇಕು. ಹಡಗು ಅಡಿಮೇಲಾಗದ ಹಾಗೆ ವಾಸುಕಿಯನ್ನು ಹಗ್ಗವನ್ನಾಗಿಸಿ ನನ್ನ ಒಂಟಿ ಕೊಂಬಿಗೆ ನೀನು ಕಟ್ಟಬೇಕು. ಬ್ರಹ್ಮನ ರಾತ್ರಿ ಮುಗಿಯುವವರೆಗೆ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಆ ಸಂದರ್ಭದಲ್ಲಿ ನಿನ್ನಲ್ಲಿ ಉದ್ಭವವಾದಂತಹ ಯಾವುದೇ ಆಧ್ಯಾತ್ಮಿಕ ಪ್ರಶ್ನೆಗಳು ಏನುಂಟೋ ಅವೆಲ್ಲವನ್ನು ನನ್ನಲ್ಲಿ ನೀನು ಕೇಳಬೇಕು. ಮುಂದೆ ಇದು ಮತ್ಸ್ಯ ಪುರಾಣ ಎನ್ನುವುದು ಜನಜನಿತವಾಗುತ್ತದೆ. ಸಪ್ತರ್ಷಿಗಳನ್ನು ಸೇರಿಸಿಕೊಂಡು ನನ್ನನ್ನೇ ನೆನೆಯುತ್ತಾ ಬ್ರಹ್ಮನ ರಾತ್ರಿ ಮುಗಿಯುವವರೆಗೆ ನೀನು ಕಾಯುತ್ತಾ ಇರಬೇಕು. ರಾಜನ್, ಸಪ್ತ ಋಷಿಗಳ ಕಣ್ಣ ಸುಪ್ರಕಾಶದೊಳೆಯದು ಗುಪ್ತಾತ್ಮ ತತ್ವವನ್ನು ನಿನಗರ್ಹುತ್ತೇನೆ. ಭಯವನ್ನು ಬಿಟ್ಟು ಬಿಡು.
1: ಕೃತಾರ್ಥನಾದ ಸ್ವಾಮಿ, ಮುಂದೆ ನಡಬೇಕಾದಂತಹ ಕ್ರಿಯೆಗಳನ್ನು ನಾನು ನಿನ್ನನ್ನು ನೆನೆಯುತ್ತಾ ಬ್ರಹ್ಮನ ರಾತ್ರಿ ಮುಗಿಯುವವರೆಗೆ ನೌಕೆಯಲ್ಲಿದ್ದು ನಿನ್ನ ನಾಮಸ್ಮರಣೆಯನ್ನೇ ಮಾಡ್ತೇನೆ.
0: ಮಂಗಲವಾಗಲಿ
1: ಮಿತ್ರ. ಹೇಳಿದ್ದೆಲ್ಲ ಕೇಳಿದ್ದೀಯಲ್ಲ?
2: ಕೇಳಿದ್ದೇನೆ, ಬೀಜಗಳು ಹೇಳಿದ್ದಾರೆ.
1: ಈಗ ಬೀಜ ಎಲ್ಲ ತಯಾರಾಗಬೇಕು. ಈಗ ದೇವರು ಹೇಳಿದ ಒಂದು ಮಾತು ನೀನು ಕೇಳಿದ್ದೀಯ?
2: ಅದು ದೇವರ
1: ಹೌದು. ನೀನು, ನಿನಗೂ ಗೊತ್ತಾಗ್ಲಿಲ್ಲ, ನೀನು ಪದಾರ್ಥ ಮಾಡುವ ಅಂದಾಜಲ್ಲಿದ್ದೆ.
2: ನಾನು ಈಗ ಮೇಲೆ ಬರ್ತದೆ ಅಂತ ಕಾಯುವುದು
1: ಹಾಗಲ್ಲ. ದೇವರು ನಮಗೆ ಪ್ರತ್ಯಕ್ಷನಾಗಿ ಈ ರೀತಿ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ನಾವು ಪ್ರಳಯ ಕಾಲದಲ್ಲಿ ಇರಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ನೋಡಿದೆಯಾ, ಮುಂದೆ ನಡೆಯತಕ್ಕಂತಹ ಮಹಾಪ್ರಳಯದಲ್ಲಿ ನಮಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನೌಕೆ ಬರ್ತದೆ. ಅದರಲ್ಲಿ ಬೇಕು ಬೇಕಾದಂತಹ ಬೀಜಗಳನ್ನು ಸಂರಕ್ಷಣೆ ಮಾಡಬೇಕು. ಸಂಕ್ಷಿಪ್ತವಾಗಿಯೂ ಎಂಬ ಶಬ್ದವನ್ನು ಸೇರಿಸಿದ್ದಾರೆ. ಆದ್ರಿಂದ ತುಂಬಾ ಅಲ್ಲ, ಸ್ವಲ್ಪ ಏನು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಬೇಕು. ನೋಡು, 4 ಬಗೆಯ ಪ್ರಾಣಿಗಳ ಹೆಸರನ್ನು ಹೇಳಿದ್ದಾರೆ. ಅಂಡಜ, ಸ್ವೇದಜ, ಉದ್ಭಿಜ, ಜರಾಯುಜಗಳೆಂಬ ಪ್ರಾಣಿ ವರ್ಗ ಅಂತ. ನಮ್ಮನ್ನು ಪ್ರಾಣಿ ವರ್ಗಕ್ಕೆ ಸೇರಿಸಿದ್ದಲ್ವೇ ದೇವರು? ಪ್ರಾಣ ಇರುವುದೆಲ್ಲ ಪ್ರಾಣಿಗಳು ಅಂತಲೇ ಲೆಕ್ಕಾಚಾರ ದೇವರಿಗೆ. ಈ ಹೊತ್ತಿಗೆ ಏನೇನು ಸಿದ್ಧತೆಯನ್ನು ಮಾಡಿದ್ದಿ?
2: ಮೊದಲು ದನ ಬೇಕಲ್ಲ.
1: ದನ ಬೇಕಾ?
2: ಅದಕ್ಕಿಂತ ಮೊದಲು ಗೇರು ಹಣ್ಣು.
1: ಗೇರು ಬೀಜ? ಈಗ ಹಣ್ಣುಗಳಲ್ಲಿ ಏನೇನು ವ್ಯವಸ್ಥೆ ಮಾಡಿ?
2: ಗೇರು ಬೀಜ.
1: ಗೇರು ಬೀಜವ?
2: ಹೌದು.
1: ಓಹೋ, ಮತ್ತೆ
2: ಮತ್ತೆ ಅವರು ಹೇಳಿದ್ದಾರಲ್ಲ ಹೆಸರು, ಅಂತ ಹೆಸರೆಲ್ಲ ನನಗೆ ಬರುವುದಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಬರ್ತದೆ.
1: ಅಲ್ಲ, ಗೇರು ಬೀಜವೇ ಯಾಕೆ ಮೊದಲು ಹೇಳಿದ್ದು?
2: ಅದರಲ್ಲಿ ತುಂಬಾ ರಸಾಯನ ಉಂಟು ಮಾಡ್ಲಿಕ್ಕೆ ಆಗ್ತದೆ. ಮನುಷ್ಯರಿಗೆ ಅದು ಮುಖ್ಯ ಬೇಕಾಗ್ತದೆ. ಹಣ್ಣಿನಲ್ಲಿ ಆ ರಸಾಯನ ಮಾಡಿದ್ರೆ ಅದು ಕೆಲವು ಮದ್ದಿಗೆಲ್ಲ ಸೇರಿಸ್ತಾರೆ. ಅದು ಮನುಷ್ಯರಿಗೆಲ್ಲ ಅಗತ್ಯ ಬೇಕಾಗ್ತದೆ. ಒಂದು ಅದಿರ್ಲಿ,
1: ಅಮೃತಕ್ಕೆ ಸಮಾನ.
2: ಹೌದು.
1: ಈಗ ಎಲ್ಲಾ ಬೀಜಗಳಲ್ಲಿಯೂ, ಎಲ್ಲಾ ಹಣ್ಣುಗಳಲ್ಲಿಯೂ ಬೀಜ ಇರುವುದು ಒಳಗೆ. ಇದರದ್ದೊಂದು ವಿಚಿತ್ರ, ಹೊರಗೆ ಇರುವುದು ಬೀಜ. ಆದೀತು, ನೀನು ಹೇಳಿದ ಹಾಗೆ ಮಾಡೋಣ.
2: ಮತ್ತೆ ಕಲ್ಪ ವೃಕ್ಷ.
1: ಈಗ ಪ್ರಾಣಿ ವರ್ಗದಲ್ಲಿ ಏನೇನೆಲ್ಲ ಸಿದ್ಧ ಮಾಡಿದ್ದಿ?
2: ದನ ಮತ್ತು ಹುಲಿಗಳನ್ನು ಒಂದು ಕಡೆಯಲ್ಲಿ ಸೇರಿಸಿದ್ದೇನೆ.
1: ಅದೇ ಆಗುದಿಲ್ಲ ನೋಡು. ದನ, ಹುಲಿ, ಚಿರತೆ ಇದನ್ನೆಲ್ಲ ಒಟ್ಟಿಗೆ ಕಟ್ಟಿದ್ರೆ ಅದು ಏನಾಗ್ತದೆ ಹೇಳು? ಒಟ್ಟಿಗೆ ಕಟ್ಟಬಾರದು, ಬೇರೆ ಬೇರೆ ಪಂಜರದಲ್ಲಿ ಇಡಬೇಕು. ಬರೀ ದನವನ್ನೇ ರಕ್ಷಣೆ ಮಾಡಿದ್ರೆ ಆಗುವುದಿಲ್ಲ. ಅದಕ್ಕೆ ಬೀಜಕ್ಕೆ ಏನು ವ್ಯವಸ್ಥೆ?
2: ಅದು ಒಂದು ಬೀಜದ್ದು ಹೋರಿಯನ್ನು.
1: ಅದೇ ಅದೇ ಹಾಗೆ ಆಗಿರ್ಬೇಕು. ಹೋರಿಯೂ ಬೇಕು, ಹಸುವು ಬೇಕು, ಎಮ್ಮೆಯು ಬೇಕು, ಕೋಣವು ಬೇಕು. ಹೀಗೆ ಬೀಜೋತ್ಪತ್ತಿ ಆಗುವುದಕ್ಕೆ ಮುಂದಿನ ಜನಾಂಗಕ್ಕೆ ಏನೇನು ವ್ಯವಸ್ಥೆ ಬೇಕು ಅದೆಲ್ಲ ಆಗಿದೆಯಲ್ಲ.

0: ಈಗ ನಾಲ್ಕು ವರ್ಗದ ಜನರನ್ನು ಸಿದ್ಧ ಮಾಡಿದ್ಯಲ್ಲ,
1: ನಾಲ್ಕು ವರ್ಗದ್ದು ಐದು ವರ್ಗದ್ದು ಇರ್ಲಿ,
0: ಆದೀತು ಆದೀತು. ಈಗ ನಿನ್ನ ವರ್ಗದಲ್ಲಿ ಯಾರನ್ನು ಸೇರಿಸಿ?
1: ನಿನ್ನ ವರ್ಗದಲ್ಲಿ ಯಾರು?
0: ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬರುದಿಲ್ಲ?
1: ಅಯ್ಯೋ ಬೇಡ, ಇಲ್ಲಿದ್ದದ್ದೇ ಸಾಕು. ಈ ಈ ರೂಪದಲ್ಲಿ ಈ ಜನ್ಮದಲ್ಲಿ ನನಗೆ ಸಾಕಾಯ್ತು.
0: ಅಯ್ಯ, ಇಲ್ಲಿ ರಾಗ ದ್ವೇಷಗಳನ್ನೆಲ್ಲ ಮರೆತು ಮುಂದಿನ ಜನಾಂಗಕ್ಕೆ ನಾವು ಏನು ಬೇಕೋ
1: ಮದ್ದು ಬೇಕೋ, ಮದ್ದಿದ ಅಮೃತ ಬಳ್ಳಿ ತುಳಸಿ ಇತ್ಯಾದಿಗಳಲ್ಲಿ
0: ಅದೆಲ್ಲ ಸಂರಕ್ಷಣೆ ಮಾಡು. ಮುಂದಿನ ಜನಾಂಗಕ್ಕೆ ನಾವು ಈ ರಾಗ ದ್ವೇಷ ಕೋಪ ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಮುಂದೆ ಒಂದು ಒಳ್ಳೆಯ ಜನಾಂಗ, ಮುಂದಿನ ಯುಗಕ್ಕೆ ಒಂದು ಒಳ್ಳೆಯ ಯುಗ ಸೃಷ್ಟಿ ಆಗ್ಬೇಕು. ಹಾಗೆ ಪರಮಾತ್ಮನ ಆಶಯದ ಹಾಗೆ ನಾವು ಮಾಡೋಣ. ಅದು ಅದು ಅದು ಅದು ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ದೂರದಲ್ಲಿ ನೌಕೆ ಒಂದು ಬರುವುದು ಕಾಣ್ತಾ ಇದೆ. ಹೌದು, ತುಂಬಿಸಿಡ್ಬೇಕೆಲ್ಲದರಲ್ಲಿ ವ್ಯವಸ್ಥೆ ಮಾಡೋಣ.

0: ಓಂಕಾರ ಸ್ವರೂಪಿಣಿಯಾದಂತ ಮಹಾತಾಯಿ,
1: ಕಾಪಾಡು ಕಾಪಾಡು.
0: ಮೂರು ಮೂರ್ತಿಗಳಾದ ನಮ್ಮನ್ನು ಮೂರು ಗುಣಗಳಿಗೆ ಅನುಗುಣವಾಗಿ ಮೂರು ಕಾಯಕಕ್ಕೆ ನೇಮಿಸಿದವಳು ನೀನು. ಅದರಂತೆ ಇದುವರೆಗೆ ಜಗವನ್ನ ಪರಿಪಾಲನೆ ಮಾಡಿಕೊಂಡು ಬಂದಿದ್ದೇವೆ. ಧರ್ಮ ಅಧರ್ಮದ ಸಮತೋಲನವನ್ನು ಕೂಡ ನಡೆಸಿಕೊಂಡು ಬಂದಿದ್ದೇವೆ. ಇದೀಗ ಘೋರವೆಂಬ ಕಲ್ಪ ಮುಗಿಯುವಂತ ಹಂತದಲ್ಲಿದೆ. ಇದರ ಹಗಲೇನು ಮುಗಿಯುತ್ತಾ ಬಂದು ಮುಂದೆ ರಾತ್ರಿಯಾಗುವಂತಹ ಸಂದರ್ಭ ಕಳೆಯುವ ಒಳಗಾಗಿ ಸಮಸ್ತವಾದಂತ ಜಗ ಭೂಮಂಡಲ ಮಾತ್ರವಲ್ಲದೆ ಎಲ್ಲಾ 14 ಲೋಕ ಕೂಡ ಜಲ ಪ್ರಳಯವಾಗಲಿದೆ ಎಂಬ ಸೂಚನೆಯನ್ನು ಕೊಡಬೇಕಾಗಿದೆ. ಮಾತ್ರವಲ್ಲ, ಇದಕ್ಕೆ ರಕ್ಷಣೆಯನ್ನು ಕೊಡುವವನಿದ್ದಾನೆ ಶ್ರೀಹರಿಯು. ಈಗ ತಾನೇ ತನ್ನ ಇನ್ನೊಂದು ಅವತಾರವನ್ನೆತ್ತಿ ಮತ್ಸ್ಯವನ್ನಾಗಿ ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ. ಹಾಗಿರುವಾಗ ಮುಂದೆ ಯಾವ ರೀತಿಯಲ್ಲಿ ಮನ್ವಂತರವನ್ನ ಸೃಷ್ಟಿ ಮಾಡಬೇಕೋ ತನ್ಮೂಲಕವಾಗಿ ಜಗದ ಕಾರ್ಯವನ್ನು ಧರ್ಮ ಧರ್ಮಗಳನ್ನ ಪರಿಪಾಲನೆ ಮಾಡಿಕೊಂಡು ಬರಬೇಕು. ಧರ್ಮ ಸಂಸ್ಥಾಪನೆಗೆ ಏನಾಗಬೇಕು ಎಂಬೆಲ್ಲವನ್ನ ಹರಿಗೆ ಬಿಟ್ಟು ಹರಿಯನ್ನು ಧ್ಯಾನಿಸುತ್ತ ಅದೋ ಅದೋ ಹಗಲು ಕಳೆದು ರಾತ್ರಿ ಕಾಲಿಟ್ಟ ಆಗಿದೆ. ಆದ್ದರಿಂದ ಈ ಘೋರವಾದಂಥ ರಾತ್ರಿಯ ಸಮಯದಲ್ಲಿ ನನ್ನದೇ ಆದಂತ ನಿದ್ರಾವಸ್ಥೆಗೆ ಹೋಗುವಾಗ ಮುಂದೆ ಬ್ರಾಹ್ಮಣನೆಂಬ ನೈಮಿತ್ತವಾದಂತ ಘೋರ ಪ್ರಳಯವು ಸಂಘರ್ಷ ನಡೆಯಲಿ ನಡೆಯಲಿ ಅಂತ ಹೇಳಿ ಶ್ರೀಹರಿಯೇ ನೀನೇ ರಕ್ಷಿಸಬೇಕಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ವಿನ್ನವಿಸಿಕೊಳ್ತಾ ಇದ್ದೆ.
2: ಪ್ರಭು ಮಹರ್ಷಿಯ ಪುತ್ರ ಶುಕ್ರ, ನಾನು ಹಿಂದೆ ನನ್ನ ತಾಯಿ ಅಸುರರಿಗೆ ಆಶ್ರಯವನ್ನು ಕೊಟ್ಟಳು ಎಂಬ ಕಾರಣಕ್ಕಾಗಿ ನನ್ನ ತಾಯಿಯನ್ನು ದೇವತೆಗಳು ಕೊಂದಿದ್ದಾರೆ. ಈ ಸೇಡನ್ನು ತೀರಿಸುವುದಕ್ಕಾಗಿ ನಾನು ಅಸುರರ ಪಕ್ಷವನ್ನು ಸೇರಿದವನು. ಅಸುರರಿಗೆ ಗುರುವಾಗಿ ಅಸುರರನ್ನು ಇಂದಿನವರೆಗೆ ನಾನು ರಕ್ಷಣೆ ಮಾಡುತ್ತಾ ಬಂದಿದ್ದೇನೆ. ಇಂದು ಶಿವನನ್ನು ಕುರಿತು ಅಸುರರ ಏಳಿಗೆಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದವನು ನಾನಾಗಿದ್ದೇನೆ. ಒಮ್ಮಿಂದೊಮ್ಮೆಗೆ ಉತ್ಪಾತಗಳೇ ಕಾಣಿಸ್ತಾ ಇವೆ. ಇದಕ್ಕೆ ಕಾರಣ ಏನು ಎಂಬುದಾಗಿ ದಿವ್ಯ ದೃಷ್ಟಿಯಿಂದ ಯೋಚಿಸಿದಾಗ ಮುಂದೆ ಬ್ರಹ್ಮನ ಈ ನಿದ್ರಾಕಾಲ ಸಮೀಪವಾಗಿದೆ, ಪ್ರಳಯವಾಗುವ ಕಾಲ ಸನ್ನಿಹಿತವಾಗಿದೆ ಎಂಬುದನ್ನು ಅರಿತುಕೊಂಡವನು ನಾನು. ಹಾಗಿದ್ರೆ ಇದರಿಂದ ನನ್ನ ಶಿಷ್ಯಂದರಿಗೆ ಆಗುವಂತಹ ಅನಾಹುತವನ್ನು ತಪ್ಪಿಸುವುದಕ್ಕಾಗಿ ನಾನು ಕರ್ತವ್ಯ ನಿರತನಾಗಬೇಕಾಗಿದೆ. ಆದ ಕಾರಣ ಇದರ ಬಗ್ಗೆ ಯೋಚನೆ ಮಾಡುವುದಕ್ಕಾಗಿ ಅಸುರ ಒಡೆಯನು ಎನಿಸಿಕೊಂಡಂತ ಹಯಗ್ರೀವನ ಆಸ್ಥಾನದೆಡೆಗೆ ನಡೆಯುತ್ತೇನೆ, ನೋಡೋಣ.
3: ಕೇಳಿದೆ ಕೇಳಿದರೆ ಮಂತ್ರಿ ಸೇನಾಪತಿಗಳು, ಭಯಂಕರವಾದಂತಹ ಸನ್ನಿವೇಶ ಪ್ರಾಪ್ತವಾಗಿದೆ. ಅದು ಅದು ಅದು
0: ಇತ್ತ

0: ಹದರ ಕಿರೀವನಾವಂಕನು ಇತ್ತ ಶೋನಿತಾಮರದ ಸ್ವರೂಪವನಾಗಿ ಶೋಭಾಯಮಾನವಾಗಿ ವಿಜೃಂಭಿಸ್ತಾ ಇದ್ದೇನೆ. ಬ್ರಹ್ಮನಿಂದ ವರಪ್ರಭಾವಿತರಾದ ನಾನು ಈ ರೇವಲೋಕವನ್ನು ಜಯಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದೇನೆ. ಆದರೆ ಏನು ಮಾಡೋಣ, ಈಗ ಪರಿಸ್ಥಿತಿ ನೋಡಿದರೆ ನನ್ನ ವಿಷಯಕವಾಗಿ ಹಲವಾರು ತಪ್ಪು ಕಲ್ಪನೆಗಳು ಮೂಡಿ ಬಂದದೆ. ಹಾಗಾಗಿ ಹಯಗ್ರೀವ ನಾಮಕ ತಮಾಸುರ ಹೇಗಾದ? ಕಾರಣ ಇಲ್ಲದೆ ಏನಿಲ್ಲ, ಕತ್ತಲಲ್ಲಿ ಸಂಚಾರ ಮಾಡಿದ್ದರಿಂದಲೇ ತಮನಾಮಕನಾಗಿದ್ದೇನೆ. ಹಾಗಾಗಿ ಸೋಮ ಅರ್ಥಾತ್ ಚಂದ್ರ ಅವರ ಸಮಯ ಕತ್ತಲಾದ್ದರಿಂದ ಸೋಮಕಾಸುರನೆಂದಲೂ ಕರೆಯಲ್ಪಡುತ್ತಾ ಇದ್ದೇನೆ. ವರ ಪ್ರಭಾವಿತನಾಗಿ ಹಿರಿಯ ಲೋಕವನ್ನು ದೆಸಗಿಸಬೇಕು ಎಂಬ ದೃಷ್ಟಿಯಲ್ಲಿ ಇರುವಾಗಲೇ ಅಲ್ಲೋಲ ಕಲ್ಲೋಲ ಕಾಣಿಸ್ತಾ ಇದೆ. ಸಮುದ್ರದ ಅಲೆಗಳು ಬಾಲಂಗಳನ್ನು ಮುತ್ತಿರುಕುತ್ತಾ ಇದೆ. ಹೀಗಾಗಲಿಕ್ಕೆ ಕಾರಣ ಏನು? ಓಹೋಹೋ, ಇದೇ ಸಮಯಕ್ಕೆ ಸರಿಯಾಗಿ ನಮ್ಮ ಗುರು ಶುಕ್ರಾಚಾರ್ಯ ಆಗಮನವಾಗುತ್ತಿದೆ. ಬರಬೇಕು ಗುರುಗಳೇ,
1: ಆಗಲೇ
0: ಬರಬೇಕು. ನಿಮಗಾಗಿಯೇ ಇಟ್ಟಂತ ಈ ಪೀಠದಲ್ಲಿ ನಾವು ಮುಹೂರ್ತರಾಗಬೇಕು. ಅದೋ ನಿಮ್ಮ ಪಾದಂಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದೇನೆ. ಕೈ ಮುಗಿದಿದ್ದೇನೆ, ಕಾಪಾಡಬೇಕು ತಂದೆಯೇ, ಕಾಪಾಡಬೇಕು. ಸ್ವಾಮಿ
2: ಸುರೇಶ,
0: ಲೋಕವೆಲ್ಲವೂ ಅಲ್ಲೋಲ ಕಲ್ಲೋಲಾಗುತ್ತಾ ಇದೆ. ಇದಕ್ಕೆ ಕಾರಣ ಏನೆಂಬುದು ತಿಳಿಯಲಿಕ್ಕಿಲ್ಲ. ಆದ್ದರಿಂದ ಶ್ರೀಮುಖದ ಅಪ್ಪಣೆಯಾಗಲಿ ಏನಾಗಬೇಕು?
2: ಸುರೇಶ
0: ಸ್ವಾಮಿ,
1: ಕಾಲಿಗೆ ಎರಗಿದ್ದೀಯಲ್ಲ.
0: ಹೌದು,
1: ಎದ್ದೇಳು.
3: ಪದಗೆರಗಿದ ಅಸುರೇಶನ ಪಿಡಿದೆತ್ತಿ
1: ಎತ್ತಿದ್ದೇನೆ.

0: ಅಸುರ ಕುಲ ತಿಲಕ ಹಯಗ್ರೀವ
1: ಆಚಾರ್ಯರೇ,
0: ಚಿಂತಿಸುವ ಅವಶ್ಯಕತೆ ಇಲ್ಲ.
1: ಲೋಕವೇ ಅಲ್ಲೋಲಕಲ್ಲೋಲವಾಗುತ್ತಾ ಇದೆ.
0: ಉತ್ಪಾತವನ್ನು ಕಂಡು ನೀನು ಹೆದರಿದ್ದೆ ಎಂಬುದನ್ನು ನಾನು
1: ಅರ್ಥವಿಸಿಕೆ. ಹೀಗೆ
0: ಅಯ್ಯ
1: ಏನು,
0: ಅದಕ್ಕಾಗಿ ಅಂಜುವ ಅವಶ್ಯಕತೆ ಇಲ್ಲ.
1: ಭಯಭೀತನಾಗಿದ್ದೇನೆ.
0: ಭಯವನ್ನು ಬಿಡು. ಉತ್ಪಾತಗಳಿಂದ ನಿನಗೆ ತೊಂದರೆ ಇಲ್ಲ.
1: ಯಾರಿಂದ ಯಾಕಾಯಿತು?
0: ರಾತ್ರಿ ಸಂಚರಿಸುವವರು ನೀವಾದ್ದರಿಂದ. ಮುಂದೆ ಪ್ರಳಯ ಕಾಲವು ಸನ್ನಿಹಿತವಾದುದರಿಂದ ಇದೆಲ್ಲ ನಡೆಯುತ್ತಾ ಇದೆ.
1: ಹೌದೇ
0: ಅಯ್ಯ,
1: ಅದಕ್ಕೇನು ಪರಿಹಾರ?
0: ಪ್ರಳಯದ ನಂತರ ಹೊಸ ಯುಗ ಪ್ರಾರಂಭವಾಗುವಾಗ ಇದು ನಿನಗೆ ನಾನು ಈರೇಳು ಲೋಕದ ಒಡೆತನವನ್ನು ಒದಗಿಸಿಕೊಡುತ್ತೇನೆ.
1: ಅದು ಹೇಗೆ?
0: ಮೂರು ಮೂರ್ತಿಗಳು ಯಾವಾಗಲೂ ಅಸುರರನ್ನು ಕಂಡರೆ ಒಂದು ಕೆಟ್ಟ ದೃಷ್ಟಿಯಿಂದ ಕಾಣುತ್ತಾ ಇದ್ದಾರೆ.
1: ಅಸುರ ವೈರ್ಯ ಮೋಸ ಇದು.
0: ಹೌದು
1: ಅಲ್ವೇ?
0: ಆದ ಕಾರಣ
1: ಏನು ಪರಿಹಾರ?
0: ಆ ಮೂರು ಮೂರ್ತಿಗಳಾದಂತ ಹರಿಹರ ಬ್ರಹ್ಮಾದಿಗಳು, ಸುರ ನರ ಉರಗ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯರು ಕೂಡ
1: ಎಲ್ಲರೂ ನನ್ನ ಅಧೀನಕ್ಕೆ ಬರಬೇಕು.
0: ಎಲ್ಲರನ್ನೂ ಗೋಳುಗುಟ್ಟಿಸುವ ಹಾಗೆ ನಾನು ಮಾಡಿ.
1: ಅದು ಹೇಗೆ?
0: ದೇವತೆಗಳ ಶಕ್ತಿ ಹೆಚ್ಚಾಗುತ್ತಾ ಇದೆ, ಅದಕ್ಕೊಂದು ಕಾರಣ ಇದೆ.
1: ಅದನ್ನು ಕುಗ್ಗಿಸಬೇಕಾದ್ರೆ ಏನು ಮಾಡಬೇಕು?
0: ಈ ದರಿದ್ರೆಯಲ್ಲಿ ಬ್ರಾಹ್ಮಣರು ಮಾಡುವಂತ ಯಜ್ಞದ ಮೂಲಕ ಹವಿಸ್ಸು ದೇವತೆಗಳಿಗೆ ಅರ್ಪಣೆ ಆಗುತ್ತಾ ಇದೆ.
1: ಅದು ಯಾವ ಕ್ರಮದಲ್ಲಿ?
0: ಈ ಹವಿಸ್ಸನ್ನು ಸೇವಿಸಿದರ ದೆಸೆಯಿಂದಾಗಿ ದೇವತೆಗಳು ಕೊಬ್ಬಿ ಮೆರೆಯುತ್ತಾ
1: ಇದ್ದಾರೆ.
0: ಅವರ ಶಕ್ತಿಯನ್ನು ಅಡಗಿಸಿದೆವು ಎಂದಾದರೆ ಖಂಡಿತ ಜಯ ನಿಮ್ಮ ಪಾಲಿಗೆ ಬರುತ್ತದೆ.
1: ಅದು ಹೇಗೆ ಅಡಗಿಸುವುದು?
0: ಅದಕ್ಕಾಗಿ ಒಂದು ಉಪಾಯವನ್ನು ನಾನು ಯೋಚಿಸಿದ್ದೇನೆ.
1: ಏನು ಗುರು?
0: ಒಂದು ಕೆಲಸವನ್ನು ನೀನು ಇದೀಗ ಮಾಡಬೇಕಾಗಿದೆ.
1: ಅಪ್ಪಣೆಯಾಗಲಿ.
0: ಕೇಳಿದೆಯಲ್ಲ,
1: ಓಹೋ
0: ದೇವತೆಗಳು

0: ತನುಜೇಶ
1: ಗುರುಗಳೇ,
0: ದೇವತೆಗಳು ಮಂತ್ರಾಧೀನ, ಮಂತ್ರವು ಬುಧರಾಧೀನ, ಈ ವಸುದೆಗೆ ಬುಧರೇ ಆಧಾರ, ಈ ಬುಧರು ಉಚ್ಚರಿಸುತ್ತಿರುವಂತಹ ಮಂತ್ರ ವೇದವೇ ಆಧಾರ, ವೇದಕ್ಕೆ ವಿಧಿಯೇ
1: ಆಧಾರ,
0: ಚತುರ್ಮುಖ ಬ್ರಹ್ಮನ ಬಾಯಿಂದ ಹೊರಡುವಂತ ವೇದಗಳಿದ್ವೇ ಇಲ್ಲ, ಇದನ್ನು ನೀನು ಅಪಹರಿಸಿದೆ ಎಂದಾದರೆ, ಅಪಹರಿಸುವುದು ಮಾತ್ರವಲ್ಲ ಅದನ್ನು ಸರದಿಯಲ್ಲಿ ಮುಳುಗಿಸಿ ಅಡಗಿಸಿಟ್ಟೆ ಎಂದಾದರೆ,
1: ಆದರೆ
0: ಮುಂದೆ ದೇವತೆಗಳಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವಂತ ಪ್ರಮೇಯವೇ ಬರುವುದಿಲ್ಲ. ಯಾಕೆಂದರೆ ಬುಧರಿಗೆ ಈ ಮಂತ್ರಗಳು ದೊರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕೆಲಸವನ್ನು ನೀನು ಇದೀಗ ಮಾಡಬೇಕು
1: ಗುರುಗಳೇ.
0: ಸತ್ಯಲೋಕದ ಕಡೆಗೆ ಹೋಗಬೇಕು. ಇದು ಬ್ರಹ್ಮನಿಗೆ ನಿದ್ರಾ ಕಾಲವಾಗಿದೆ. ಬ್ರಹ್ಮನು ನಿದ್ರಾ ಪರವಶನಾಗಿದ್ದಾನೆ. ಈ ಕಾಲದಲ್ಲಿ ನೀನು ನಿನ್ನವರನ್ನು ಒಡಗೂಡಿಕೊಂಡು ಆ ಸತ್ಯಲೋಕಕ್ಕೆ ದಾಳಿ ಇಟ್ಟೆ ಎಂದಾದರೆ, ಆ ವೇದಗಳನ್ನು ವಶಪಡಿಸಿದೆ ಎಂದಾದರೆ, ಮುಂದೆ ನಿಮ್ಮ ಶಕ್ತಿ ವೃದ್ಧಿಯಾಗುತ್ತದೆ, ದೇವತೆಗಳ ಶಕ್ತಿ ಕುಗ್ಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಯಾವ ಇಚ್ಛೆಯನ್ನು ಇಟ್ಟುಕೊಂಡು ನನ್ನಲ್ಲಿ ಪ್ರಶ್ನಿಸ್ತಾ ಇದ್ದೀಯೋ ಅದನ್ನು ಈಡೇರಿಸಿಕೊಡುವುದಕ್ಕೆ ನನಗೆ ಅವಕಾಶ ಒದಗುತ್ತದೆ. ತಡ ಮಾಡುವುದು ಬೇಡ, ಈ ಕ್ಷಣದಲ್ಲಿ ಸತ್ಯಲೋಕಕ್ಕೆ ಹೊರಡಯ್ಯ, ಹೊರಡು.
1: ಧನ್ಯವಾದ ಗುರುಗಳೇ, ಧನ್ಯವಾದ.
0: ಆಗಲಿ.

ಹೋಗಿ ನೋಡುವ ಕಾಣುತ್ತಾ ಇದೆ. ಚತುರ್ಮುಖ ಬ್ರಹ್ಮ ನಿದ್ರಾವಸ್ಥೆಗೆ ಜಾರಿದ್ದಾನೆ. ಹಾಗಾಗಿ ಇನ್ನು ತಡೆ ಮಾಡುವುದಲ್ಲ, ಅದೋ ಅದೋ ಕಾಣುತ್ತಾ ಇದೆಯಲ್ಲ. ಬ್ರಹ್ಮನ ನಾಲ್ಕು ಮುಖದಲ್ಲಿ ವೇದಗಳು ಧಾರಾಪೂರ್ವಕವಾಗಿ ಉರುಳುತ್ತಾ ಇದೆ. ಆ ವೇದಗಳನ್ನು ಒಟ್ಟೊಟ್ಟಾಗಿ ಶೇಖರಿಸಿ ಸಮುದ್ರ ಗರ್ಭದಲ್ಲಿ ಮುಳುಗಿಸಿ ಇಡುತ್ತೇನೆ.

0: ಒಡೆಯ
1: ಗೋರಕ್ಷ
0: ಸಭೆಗೆ ಬಂದು ನೋಡಿದಾಗ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ.
1: ಹೌದು,
0: ಸತ್ಯಲೋಕಕ್ಕೆ ಹೋಗ್ತೇನೆ ಎಂಬ ವಾರ್ತೆ ಕೇಳುತ್ತಾ ಉಂಟು, ಮುಳುಗಿಸಿ ಇಡ್ತೇನೆ ಎಂಬ ಮಾತು ಕೇಳುತ್ತಾ ಉಂಟು. ನೀವು ಯಾಕೆ ನಾವು ಇರುವಾಗ ನಮ್ಮಲ್ಲಿ ಒಂದು ಅಪ್ಪಣೆ ಮಾಡಿದ್ರೆ ಸಾಕು. ಒಡೆಯ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನಮಗೆ ನಿಲ್ಲುವುದಕ್ಕೆ ಎಷ್ಟು ರಾಜ್ಯ ಬೇಕು ಅದನ್ನು ತಿಳಿಸಿ. ಉಳಿದ ಜಗತ್ತನ್ನೇ ಸುಟ್ಟು ಬೋಧಿ ಮಾಡಿದರು.
1: ನಿಕ್ಕೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಸಲದಾರೆಯಂತೆ ಬ್ರಹ್ಮದೇವನು ಆಕರಿಸಿದವಾಗ ವೇದಗಳು ಸುರುಳು ಸುರಿಯಾಗಿ ಬರುತ್ತಾ ಇದೆ. ಅದೆಲ್ಲವನ್ನು ಶೇಖರಿಸಿ ಭಯಂಕರವಾದಂತ ಸಮುದ್ರ ಗರ್ಭದಲ್ಲಿ ಅಡಗಿರುತ್ತೇನೆ.

0: ಏನು
1: ಒಂದಪ್ಪಣೆ ನನ್ನ ಮೇಲೆ ನನಗೆ ಕೊಟ್ಟರೆ ಸಾಕು.
0: ಕೊಟ್ಟರೆ
1: ಆ ಸತ್ಯಲೋಕಕ್ಕೆ ಹೋಗಿ
0: ಹೋಗಿ
1: ವೇದವ ಬ್ರಹ್ಮನು ಸತ್ಯಲೋಕವನ್ನೇ ತಂದು ಸಮುದ್ರಕ್ಕೆ ಹೋಗುವುದಕ್ಕೆ ನನಗೆ ಶಕ್ತಿ ಉಂಟು.
0: ಹೌದಾ? ನಿನ್ನ ಪ್ರಯತ್ನಕ್ಕೆ ಸರಿಯಾಗಿ ನಾನು ಬರುತ್ತೇನೆ. ನೋಡೋಣ.

0: ಪರಮಾಶ್ಚರ್ಯ, ಸತ್ಯಲೋಕವನ್ನು ಸೇರಿಕೊಂಡಾಗ ಚತುರ್ಮುಖ ಬ್ರಹ್ಮನ ನಾಲ್ಕು ಬಾಯಿಯಲ್ಲಿಯೂ ವೇದಗಳು ಜಲಧಾರೆಯಂತೆ ಉರುಳುತ್ತಾ ಇದೆ. ಉರುಳಬಹುದಾದಂತಹ ವೇದಗಳನ್ನು ಅಪಹಾರ ಮಾಡಿ ನೇರವಾಗಿ ಸಮುದ್ರದೊಳಗೆ ಇಳಿಯುತ್ತೇನೆ.
1: ಏನಾಶ್ಚರ್ಯ ಏನಾಶ್ಚರ್ಯ, ನಾವೆಯನ್ನು ಎಳೆದುಕೊಂಡು ಮುಂದೆ ಸಾಗುತ್ತಿರುವಾಗ ಈ ಜಲ ಮಧ್ಯದಲ್ಲಿ ದಾರಿಯನ್ನು ತೋರಿಸುವುದಕ್ಕಾಗಿ ಸೂರ್ಯನ ಬೆಳಕಿಲ್ಲ, ಬದಲಾಗಿ ನಾವೆಯಲ್ಲಿರುವಂತಹ ಸಪ್ತರ್ಷಿಗಳ ಆ ಕಣ್ಣಿನಿಂದ ಹೊರಡುವಂತಹ ದಿವ್ಯ ತೇಜಸ್ಸೆ ವಿಶೇಷ ಪ್ರಕಾಶವಾಗಿ ನಮಗೆ ದಾರಿಯನ್ನು ತೋರಿಸ್ತಾ ಇತ್ತು. ಇದೇಕೆ ಈ ಪ್ರಕಾಶ ಮುಸುಕಾಯಿತು, ತಿಳಿಯಿತು ತಿಳಿಯಿತು, ವೇದ ಅಪಹರಿಸಲ್ಪಟ್ಟಿದೆ, ಬಿಡಬಹುದೇ? ಅದಕ್ಕಾಗಿ ಯಾರದು ಹೇಳುವುದು?

0: ಹಯಗ್ರೀವ
1: ಮಾತಾಡುವ ಮೀನೇ
0: ಬ್ರಹ್ಮನಿಂದ ಅವ ಕೊಡದೆ ನೀನು ಪಡೆದಂತಹ ಈ ವೇದ
1: ಹೌದು
0: ಅದಕ್ಕೆ ಅಪಹಾರ ಅಂತ ಹೇಳುವುದು
1: ಹೌದೇ ಹೌದು
0: ಅದನ್ನು ಹಿಡಿದುಕೊಂಡು ಓಡುತ್ತಿದ್ದಿ
1: ಸಮುದ್ರ ಗರ್ಭವನ್ನು ಸೇರಲಿಕ್ಕೆ
0: ಅಡಗುವುದಕ್ಕಾಗಿ ಓಡುತ್ತಾ ಇದ್ದಿ ಲೋಕದ ಸಮಸ್ತರಿಗೆ ಅವರ ಉಪಯೋಗಕ್ಕೆ ಬರಬೇಕಾದಂತಹ ಆ ಜ್ಞಾನವನ್ನು ಬಚ್ಚಿಟ್ಟುಕೊಂಡು ಓಡುತ್ತಾ ಇದ್ದಿ ಅದಕ್ಕಾಗಿಯೇ ನೀನು ತಮಾಸುರ ಅಂದರೆ ಕತ್ತಲೆಯಲ್ಲೇ ಇರುವವ
1: ಹೌದು
0: ನೀನು ಕತ್ತಲೆಯಲ್ಲಿ ಇರುವುದು ಮಾತ್ರವಲ್ಲ ಸಮಸ್ತ ಲೋಕದ ಸಮಸ್ತ ಜೀವಿಗಳು ಕತ್ತಲೆಯಲ್ಲೇ ಇರಬೇಕು
1: ಎಲ್ಲವನ್ನು ಕತ್ತಲಾಗಿಸುತ್ತೇನೆ
0: ಎನ್ನುವ ನಿಲುಮೆಯನ್ನು ಹೊತ್ತಂತಹ ನಿನ್ನನ್ನು ತಡೆಯುವುದಕ್ಕಾಗಿ ಇದೋ ಬಂದವ ನಾನು ನನ್ನ ರೆಕ್ಕೆಗಳನ್ನು ಬಿಡಿಸಿ ನಿನ್ನ ಎದುರು ನಿಂತದ್ದು ಯಾಕೆ ನೀನು ಅಪಹರಿಸಿದಂತಹ ಆ ವೇದವನ್ನು ಕೊಡು ಕೊಡು ಕೊಡು ಎಂದು ನನ್ನ ರೆಕ್ಕೆಗಳು ನಿನ್ನಲ್ಲಿ ಕೇಳುತ್ತಿವೆ
1: ಓಹೋ
0: ಕೊಡುವುದಿಲ್ಲ ಎನ್ನುವಂತಹ ಹಠ ನಿನ್ನಲ್ಲಿದ್ದರೆ
1: ಇದ್ರೆ
0: ನಿನ್ನನ್ನು ಪಡೆದು ಕೊಂದು ಆ ವೇದವನ್ನು ಮರಳಿ ಪಡೆಯುವಂತಹ ಉತ್ಸಾಹ ಮತ್ಸ್ಯನಿಗಿದೆ ಕೊಡು ವೇದವನ್ನು ಕೊಡು.

0: ಎಲಾ ಎಲಾ ಎಲಾ
1: ಭಯಂಕರವಾದಂತ
0: ವಿಶ್ವಾಸದನ್ನು ಗುರುತಿಸ್ತಾ ಇದ್ದೇನೆ. ಜಲಚರ ಪ್ರಾಣಿಗಳು ಹೇಗೆ ಎಷ್ಟು ಯಾವ ಕ್ರಮದಲ್ಲಿದೆ ಎಂಬುದನ್ನು ಈ ತಮದಾನವ ತಿಳಿದವನೇನು ಅಲ್ಲ.
1: ಇಷ್ಟು ದೊಡ್ಡ ಮೀನನ್ನು ಇಷ್ಟರ ತನಕ ನೀನು ಕಂಡಿದ್ದೀಯ?
0: ರೆಕ್ಕೆ ಪಕ್ಕೆಗಳಿರುವ ಮೀನುಗಳು, ಗರಗಸ ಹೊಂದಿದ ಮೀನುಗಳನ್ನು ಕಂಡರಿ

0: ಕಂಡಿದ್ದೇನೆ. ಅದೆಲ್ಲವೂ ನಮ್ಮ ಆರೋಗ್ಯಗಳಿಗಿರಬಹುದಾದಂತಹ ಸಮಸ್ಯೆಗಳು. ನಿನ್ನನ್ನು ಕಂಡಾವಾಗ ನೆತ್ತಿಯ ಮೇಲೊಂದು ಕೋರು ಕಾಣಿಸ್ತಾ ಇದೆ. ಆದಾಗಲೂ ವಿಚಾರಿಸ್ತಾ ಇದ್ದೇನೆ. ವೇದವನ್ನು ಅಪಹಾರ ಮಾಡಿದ ನನ್ನನ್ನು ವಿಚಾರ ಮಾಡಲಿಕ್ಕೆ ಮೀನ ವೇಷವ ತೊಟ್ಟವು ನೀನು ಯಾರು, ಯಾಕೆ ಬಂದು ಹೇಳು?
1: ಇದು ವೇಷವಲ್ಲ,
0: ಮತ್ತಿನ್ನೇನು?
1: ಇದು ಅವತಾರ.
0: ಹೌದೇ?
2: ಮತ್ಸ್ಯ

0: ಪುತ್ರ.
1: ಏನು?
0: ವಿಧಾತನನ್ನು, ಆದಿತೇಯರನ್ನು ಬಾಧಿಸಿದವನು ನೀನು.
1: ಹೌದು,
0: ನಿನ್ನನ್ನು ನಿನ್ನ ದೈತ್ಯ ಪಡೆಯನ್ನು ಭೇದಿಸಲು ಬಂದವ ನಾನು.
1: ಓಹೋ,
0: ಗಾಳಕ್ಕೆ ಸಿಗುವ ಮತ್ಸ್ಯ ನಾನಲ್ಲ, ಬಲೆಗೆ ಬೀಳುವ ಹುಲು ಮೀನು ನಾನಲ್ಲ, ವಿಷಾಹಾರವನ್ನು ಉಂಡು ಸಾಯುವ ಬಡ ಉದಕ ಜಂತುವು ನಾನಲ್ಲ.
1: ಹೌದೇ,
0: ನಿನ್ನ ಆಯುಧ ಘಾತದಿಂದ ಮೃತಿ ಹೊಂದುವ ಬಡ ಜೀವಿ ಈ ಮತ್ಸ್ಯ ಎಂಬುದಾಗಿ ತಿಳಿದುಕೊಳ್ಳಬೇಡ. ಬತ್ತಿಸಾಯುಧಗಳನ್ನು ಜೀರ್ಣಿಸುತ್ತೇನೆ, ಮಹಾಮಾರಿ ಬಲೆಗಳನ್ನು ತುಂಡರಿಸಬಲ್ಲೆ. ಈ ಮತ್ಸ್ಯನ ರೆಕ್ಕೆಗಳ ಬಲ ಏನು ಎನ್ನುವುದನ್ನು ನೀನು ನೋಡಬೇಕಿದ್ರೆ ಮಹಾವಿಷ್ಣುವೇ ಈ ಮತ್ಸ್ಯ ರೂಪದಲ್ಲಿ ಇದ್ದಾನೆ ಎನ್ನುವುದನ್ನು ಒಮ್ಮೆ ಕಣ್ಬಿಟ್ಟು ನೋಡು ನೋಡು ನೋಡು.
1: ಹಾಗಾದ್ರೆ ಅಸುರ ಕುಲವು ನಾಶ ಮಾಡುವುದಕ್ಕಾಗಿ ಮೀನಿನ ಅವತಾರವನ್ನು ಎತ್ತಿ ಬಂದವ ನಮ್ಮ ವಿರೋಧಿಯಾದಂತ ನಾರಾಯಣನೇ?
0: ಮತ್ಸ್ಯಾವತಾರವಿದು.
1: ನಿನ್ನ ಈ ಮತ್ಸ್ಯದ ಅವತಾರವನ್ನು ಕ್ಷಣ ಮಾತ್ರದಲ್ಲಿ ಈ ಹಯಗ್ರೀವ ದಾನವ ಮುಗಿಸಿ ಬಿಡುತ್ತೇನೆ ನಿನ್ನನ್ನು.
0: ಈ ಜಲರಾಶಿಯಲ್ಲಿ ನೀನಿದ್ದೀಯಲ್ಲ, ಜಲರಾಶಿಯಿಂದ ನಿನ್ನನ್ನು ಮೇಲೆ ಹಾರಿಸಬೇಕಿದ್ರೆ ಈ ಬಾಲವನ್ನೊಮ್ಮೆ ಜಲರಾಶಿಗೆ ಅಪ್ಪಳಿಸುತ್ತೇನೆ. ಚಿಮ್ಮಿದಂತಹ ಮಹಾದೈತ್ಯನನ್ನು ಮರಳಿ ಜಲರಾಶಿಗೆ ಬೀಳುವ ಮುನ್ನ ನನ್ನ ಎರಡು ರೆಕ್ಕೆಗಳಿಂದ ಪಟ ಪಟನೆ ಬಡಿದು ಕೊಂದು ಬಿಟ್ಟಿದ್ದೇನೆ, ಕೊಂದು ಬಿಟ್ಟಿದ್ದೇನೆ. ಎಲ್ಲಿದೆ ಎಲ್ಲಿದೆ ವೇದ? ತಮಾಸುರನಿಂದ ಅಪಹೃತವಾದಂತಹ ವೇದವನ್ನು ಮರಳಿ ಪಡೆದಿದ್ದೇನೆ. ಮರಳಿ ಪಡೆದು ಬಂದಾಗ ನಾವೇ ಅಲ್ಲಿರುವಂತಹ ಸತ್ಯವ್ರತ, ಏನಪ್ಪ ನೋಡ್ತಾ ಇದ್ದಿ?
2: ದೇವ, ನಿನ್ನ ಮಹಿಮೆಯನ್ನು ನಾನು ಕಣ್ಣಾರೆ ಕಂಡೆ. ಬ್ರಹ್ಮನ ರಾತ್ರಿ ಮುಗೀತಲ್ವೇ ಸ್ವಾಮಿ, ಈ ಹೊತ್ತಿಗೆ ನಾವೇನು ಮಾಡಬೇಕು?
0: ಹೊಸ ಹಗಲಿನ ನಿರೀಕ್ಷೆ.

0: ರಾಜ ಸತ್ಯವ್ರತ
1: ದೇವ ಶ್ರೀಹರಿ,
0: ಈ ನಾವೆಯನ್ನು ಒಯ್ಯುವ ಆರಂಭಿಕ ಕ್ಷಣದಲ್ಲಿ ಈ ಮತ್ಸ್ಯ ಮಾತನಾಡುತ್ತಿರಲಿಲ್ಲ. ನನ್ನ ದೃಷ್ಟಿ ಕೇವಲ ನಾವೆಯನ್ನು ಒಯ್ಯುವುದಾಗಿತ್ತು. ಆದರೆ ಯಾವಾಗ ಒಮ್ಮಿಂದೊಮ್ಮೆ ಸಪ್ತರ್ಷಿಗಳ ಆ ತೇಜಸ್ಸು ಕುಂಠಿತವಾಯಿತು, ವೇದ ಅಪಹರಿಸಲ್ಪಟ್ಟಿದೆ ಎನ್ನುವುದನ್ನು ತಿಳಿದಂತಹ ನಾನು ಅದನ್ನು ಅನ್ವೇಷಣೆ ಮಾಡುವುದಕ್ಕೆ ಹೊರಟೆ. ತಮಾಸುರನನ್ನು ಕೊಂದು ಹಯಗ್ರೀವನನ್ನು ಮುಗಿಸಿ ಆ ವೇದಗಳನ್ನು ಮರಳಿ ಪಡೆದಿದ್ದೇನೆ. ಬ್ರಹ್ಮನಿಗೆ ಒಪ್ಪಿಸುವಂತಹ ವಿಶೇಷ ಆಸಕ್ತಿಯಿಂದ ಬಂದಾಗ, ವೇದಗಳು ನನ್ನ ಜೊತೆಯಲ್ಲಿದ್ದಾಗ ವಿಶೇಷವಾದಂತಹ ಒಂದು

0: ಆಧ್ಯಾತ್ಮಿಕ ಸತ್ವ ನನ್ನ ಬಾಯಿಯ ಮೂಲಕ ಶಬ್ದದ ಮೂಲಕ ನಿನಗೆ ಕೇಳಿಸಬೇಕು. ಅದನ್ನು ಕೇಳುತ್ತಾ ಕೇಳುತ್ತಾ ಇದೇನು ಇದೇನು ಎಂದು ನೀನು ಕಣ್ಬಿಟ್ಟು ನೋಡ್ತಾ ಇದ್ದೀಯಲ್ಲ, ಇದೇ ಮತ್ಸ್ಯ ಪುರಾಣ. ಈ ರಾತ್ರಿ ಪೂರ್ತಿ ನಾನಾಡಿದಂತಹ ಮಾತುಗಳು, ನಮ್ಮಿಬ್ಬರ ನಡೆದಂತಹ ಸಂಭಾಷಣೆ, ಇದು ಮುಂದೆ ಮತ್ಸ್ಯ ಪುರಾಣ ಈ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ವೇದ ರಕ್ಷಿಸಲ್ಪಟ್ಟಿದೆ, ಮತ್ಸ್ಯಾವತಾರದ ಉದ್ದೇಶ ಸಾಧಿಸಲ್ಪಟ್ಟಿದೆ, ಬ್ರಹ್ಮನ ರಾತ್ರಿ ಮುಗಿದಿದೆ, ಹೊಸ ಹಗಲಿನ ನಿರೀಕ್ಷೆಯಲ್ಲಿ ಲೋಕ ಇದೆ.
1: ಈ ವೇದವನ್ನು ಬ್ರಹ್ಮದೇವರಿಗೆ ಅರ್ಪಣೆ ಮಾಡುವುದೇ ದೇವರೇ.
0: ಮುಂದೆ ಈ ಬ್ರಹ್ಮನಿಗೆ ಅರ್ಪಿಸಲ್ಪಟ್ಟಂತಹ ಈ ವೇದಗಳು ಮುಂದೊಬ್ಬ ಮಹಾನುಭಾವನಿಂದ, ಬ್ರಹ್ಮನ ನಾಲ್ಕು ಮುಖಗಳಿಂದ ಹೊರಟಂತಹ ಈ ವೇದಗಳು ಮುಂದೆ ವಿಭಾಗಿಸಲ್ಪಟ್ಟು ಜನಸಾಮಾನ್ಯರಿಗೂ ಕೂಡ ಮುಟ್ಟುವಂತಹ ಆ ಶುಭ ದಿನದ ನಿರೀಕ್ಷೆಯಲ್ಲಿರೋಣ. ಮುಂದಿನ ಮನ್ವಂತರದಲ್ಲಿ ಮನುವಾಗಿ ಲೋಕವನ್ನು ಆಳುತ್ತ ದೇವವಂದ್ಯನಾಗಿ ಮೇರೆ ಲೋಕಕ್ಕೆ ಮಂಗಲವಾಗಲಿ.

0: ಇದುವರೆಗೆ ಮತ್ಸ್ಯಾವತಾರ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಯೋಗೀಶ್ ಕುಮಾರ್ ಜಪ್ಪು, ಚೆಂಡೆ ರಾಜೇಶ್ ಕುಡುಪಾಡಿ, ಮದ್ದಳೆ ಕೆ ಪ್ರಮೀತ್ ಕುಮಾರ್, ಶ್ರುತಿ ಮುಂಡಪ್ಪ ಕುಮ್ಮುಂಜೆ, ಪಾತ್ರ ಪರಿಚಯ ಸತ್ಯವ್ರತನಾಗಿ ಮೋಹನ್ ಬಂಗೇರ, ಮತ್ಸ್ಯನಾಗಿ ಕದ್ರಿ ನವನೀತ ಶೆಟ್ಟಿ, ಹಯಗ್ರೀವನಾಗಿ ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬ್ರಹ್ಮನಾಗಿ ರವೀಂದ್ರ ಎಲಾರ್, ಶುಕ್ರಾಚಾರ್ಯನಾಗಿ ಶ್ರೀ ಪ್ರಭಾಕರ ಕಾಮತ್, ಘೋರಾಕ್ಷ ಮತ್ತು ಸಖನಾಗಿ ಮುಂಡಪ್ಪ ಕುಮ್ಮುಂಜಿ.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಮಂಚಕ್ಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ

0: ಕೆಳಗರೆ ಹವಾಮಾನ ಮುನ್ಸೂಚನೆ ಕುರಿತು ಪ್ರಕಟಣೆ. ಭಾರತ ಹವಾಮಾನ ಇಲಾಖೆ ಭೂವಿಜ್ಞಾನ ಸಚಿವಾಲಯ ಹವಾಮಾನ ಕೇಂದ್ರ ಬೆಂಗಳೂರು ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಮುಂದಿನ 3 ಗಂಟೆಗಳಲ್ಲಿ ಜಿಲ್ಲೆಯ 1-2 ಸ್ಥಳಗಳಲ್ಲಿ ಗುಡುಗು ಮಿಂಚು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
2: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಪ್ರತಿ ಭಾನುವಾರ ಬೆಳಗ್ಗೆ 8:30.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 10:30. ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಗೀತಾ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರೇ ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ರಂಗನಾಯಕಿ ಚಿತ್ರಕ್ಕಾಗಿ ಜಯಚಂದ್ರನ್ ಮತ್ತು ಎಸ್ಪಿ ಶೈಲಜಾ ಹಾಡಿರುವ ವಿಜಯನಾರಸಿಂಹ ಅವರ ರಚನೆ, ಸಂಗೀತ ಎಂ ರಂಗರಾವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ಇಳೆಯರಾಜಾ.

ಬೆಂಕಿಯ ಬಲೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೆಳಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ರಘುನಾಥ್ ಪೈ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನ

0: ನಾಯಕ ಯುಎಎಚ್ಎಸ್ ನೇಗಿಲು ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ಚಿತ್ರಗೀತೆಗಳ ರಾಗರಂಜನಿ. 8:30 ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಸ್ ಕೋಟೇಶ್ವರ. 9:05 ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಯನ್ನು ಮೌನೇಶ್ ಕುಮಾರ್ ಛಾವಣಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ಮಠ್ ಅವರ ವಯೊಲಿನ್ ವಾದನದಲ್ಲಿ ರಾಗ್ ಭಟಿಯಾರ್. 10:30 ತುಳು ಕಾದಂಬರಿ ಓದಿನ ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು. ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲ ಸಮ್ಮನ. ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಹಿಂದಿ ಚಿತ್ರಗೀತೆಗಳು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇನಗಂಟಿ ಇಮಾಮ್ ಸಾಹೇಬ್ ಅವರ ಕ್ಲಾರಿಯೋನೆಟ್ ವಾದನ. 12:05 ರಾಜ್ಯವ್ಯಾಪ್ತಿ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ ನಡೆಸಿಕೊಡುವವರು ಟಿ ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಈ ಕುರಿತು ಮಾಹಿತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 11:20 ಸ್ವರಮಾಧುರ್ಯ. ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳು. 11:30 ಅಮರಾ ಮಧುರ. ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯ ವಾಚನ. ಎಚ್ ಯಜ್ಞೇಶ್ ಅವರಿಂದ ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು. ಮಂಗಳೂರಿನ ಬಸ್ತಿ ಕವಿತಾ ಶೆಣೈ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ಸ್ನೇಹಾ ವಿನೋದ್ ಪೈ. 5:30 ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಭಾವಗೀತೆ. ಕಿಸಾನ್ ವಾಣಿಯಲ್ಲಿ 6:50 ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. 8:00 ಇಂಗ್ಲಿಷ್ ಯುವವಾಣಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಇವರಿಂದ ಮಾದಕ ವಸ್ತುಗಳ ದುರ್ಬಳಕೆಯ ಜಾಗೃತಿ, ಈ ಕುರಿತಾದ ಕಾರ್ಯಕ್ರಮ ವೈವಿಧ್ಯ. 8:30 ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. Prime Minister Narendra Modi received a warm and enthusiastic welcome upon his arrival in Auckland, marking the start of his historic 2-day visit to New Zealand. This is the first by an Indian Prime Minister in nearly 4 decades. After arriving in Auckland today, Prime Minister Modi was received at the airport by New Zealand Prime Minister Christopher Luxon. The Indian community gathered in large numbers to greet him. The atmosphere was filled with excitement as